ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ಆಷಾಢ ಮಾಸದ 21 ದಿನ ಅಂದರೆ 2026 ಇಸವಿ ಜುಲೈ ತಿಂಗಳ 12 ತಾರೀಕು ಭಾನುವಾರ. ಈಗ ಸಮಯ 5:59. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಹೆಚ್ ಮೋಹನಾಕ್ಷಿ ಮಾಡುವ ನಮಸ್ಕಾರಗಳು ಹಾಗೂ ಇಂದಿನ ಎಲ್ಲಾ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಹಾಸನ ಎಫ್ಎಂ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಶ್ರೋತೃಗಳೇ, ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ದಿವಾಕರ ಡೋಂಗ್ರೆ ಅವರಿಂದ, 6:35, 6:50 ಹಾಗೂ 7:15 ಭಾವಗೀತೆಗಳು, 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಳವಾರ್, ಅರಕಲ್ಗುಡು ವಿ ಮಧುಸೂದನ್ ಮತ್ತು ಲಿಖಿತಾ ಎಂಪಿ. 8:45 ಭಾವಗೀತೆಗಳು, 9:00 ಬಣ್ಣದ ಬುಗುರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ಇನ್ ಕಾರ್ಯಕ್ರಮ, 10:30 ಗೆಲುವಿನ ಹೆಜ್ಜೆ ವಿವಿಧ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಕುರಿತು ಹಾಸನದ ರಾಜೀವ್ ಕಾಲೇಜಿನ ಹೆಲ್ತ್ ಸೈನ್ಸಸ್ನ ಉಪನ್ಯಾಸಕರಾದ ಬಿಎಸ್ ಪರಮೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲ್ಗುಡುವಿ ಮಧುಸೂದನ್. ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ. 11:00 ಫುಲ್ವಾರಿ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ದೇವ್ಕುಮಾರ್ ದೇ ಅವರ ಬಾನ್ಸುರಿ ವಾದನವನ್ನು ಆಲಿಸಬಹುದು. 12:05 ವನಿತಾ ವಿಹಾರ, ಕಾಡು ಕ್ಯಾಮರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿಯವರ ಅನುಭವ. 12:35 ಆರೋಗ್ಯ ಕಾರ್ಯಕ್ರಮ, ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ವಿಧಾನಗಳು ಈ ಕುರಿತು ಡಾ ಮಾಲತಿಯವರೊಂದಿಗೆ ಸಂದರ್ಶನ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳು. ಇಂದು ಪಿಎಂ ಧನಧಾನ್ಯ ಯೋಜನೆ ಕುರಿತು ಮಾಹಿತಿಯನ್ನು ಪಡೆಯಬಹುದಾಗಿದೆ. 1:20 ಭಾವಗೀತೆಗಳು, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳ ಸಮಯ, 3:00 ಮಂಚಾಹೆ ಗೀತ್ ಮುಂಬೈ ವಿದ್ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ, 3:30 ನಾಟ್ಯ ತರಂಗ್, 4:00 ಉಜಾಲೆ,

ಐದು ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, ಆರು ಗಂಟೆ ಮೂವತ್ತು ನಿಮಿಷಕ್ಕೆ ವಿಜ್ಞಾನದ ಮುನ್ನಡೆ, ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ, ಜೈವಿಕ ಇಂಧನ ಮತ್ತು ಪರಿಸರ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಾಲಕೃಷ್ಣಗೌಡ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ನಂತರ ಹರಳೀಕಟ್ಟೆ, ಎಂಟು ಗಂಟೆಗೆ ಕನ್ನಡ ಚಿತ್ರಗೀತೆಗಳು, ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಗಜಲ್ಗಳು, ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ರಾಷ್ಟೀಯ ನಾಟಕ,

ಸ್ತುತಿ ಮಲ್ಲಿಕಾ ಭಕ್ತಿ ರಚನೆಗಳ ಕಾರ್ಯಕ್ರಮವನ್ನ ಆಲಿಸುತ್ತಿದ್ದೀರಾ. ಇನ್ನು ಮುಂದೆ ಕೇಳಿ ಡಾಕ್ಟರ್ ಹೆಚ್ ಎ ಕಟ್ಟಿಯವರ ಭಕ್ತಿ ರಚನೆ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಎನಿತು ಪೊಗಳಲ್ಲಿ ತಾಯಿ ಏನಿನ್ನ ಮಹಿಮೆಗಳ, ಶಬ್ದಗಳು ಬೇಕಲ್ಲ ವರಕವಿಯು ನಾನಲ್ಲ.

ಸ್ತುತಿ ಮಲ್ಲಿಕಾ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ ಜಾನಕಿಯವರ ಸ್ವರದಲ್ಲಿರುವ ಆರ್ ಎನ್ ಜಯಗೋಪಾಲ್ ಅವರ ಭಕ್ತಿ ರಚನೆಯನ್ನ ಕಾಯೋ ಗೋವಿಂದ ನಿತ್ಯ ಸೇವಿಸುವೆನು ನಿನ್ನ ಪಾದಾರವಿಂದ ಕಾಯೋ ಗೋವಿಂದ.

ಸ್ತುತಿ ಮಲಿಕ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪುರಂದರದಾಸರ ಭಕ್ತಿ ರಚನೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಕಾರುಣ್ಯ ಮೂರುತಿಯೇ ಕಂಗಳು ಮೂರುಳ್ಳ ದೊರೆಯೇ.

ಇದುವರೆಗೆ ಸ್ತುತಿ ಮಲ್ಲಿಕ ಭಕ್ತಿ ರಚನೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಸಮಯ 6:30 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನಾ

0: ಆಕಾಶವಾಣಿ ಈಗ ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ.
1: ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧಮೋಖ್ಯಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ. ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು. ಮನವ ಮತಿಸಲು ಬೇಕು ಬಂಧನವ ಕಳೆಯೆ. ಮನವ ಶೋಧಿಸಬೇಕು ನಿತ್ಯ. ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯೇ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವೂ ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲ

0: ಕತ್ತರಿಸಿದ್ದೇ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
1: ಇದುವರೆಗೂ ದಿವಾಕರ್ ಡೋಗ್ರೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಹಾಸನ ಭಾವಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳೇ, ಪ್ರಾರಂಭದಲ್ಲಿ ಕೇಳಿ ಪ್ರಸಿದ್ಧ ಕವಿ ಎಚ್ಎಸ್ ವೆಂಕಟೇಶ್ ಮೂರ್ತಿಯವರ ಹೃದಯಸ್ಪರ್ಶಿ ರಚನೆ ಎಲ್ಲಿರುವಳು ನಲ್ಲೇ ಬೆಳದಿಂಗಳ ಇರುಳು ಎದೆಯೊಳಗೆ ಬೆಂಕಿಯ ಬೇಗಿ ತಾಳಲಾರೆ. ಬೆಳದಿಂಗಳ ರಾತ್ರಿಯಲ್ಲಿ ಎದ್ದ ನೆನಪಿನ ಬೇಗೆಯನ್ನು ಕವನವಾಗಿಸಿದ ಈ ಗೀತೆ ಇದೀಗ ಜನಪ್ರಿಯ ಗಾಯಕ ರಾಜೇಶ್ ಕೃಷ್ಣನ್ ಅವರ ಸ್ವರದಲ್ಲಿ

0: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಮಳೆಹನಿಯಂತೆ ಮನದಾಳವನ್ನು ತೊಯಿಸುವ ಒಂದು ಅದ್ಭುತ ರಚನೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಡಾ ಜಿಎಸ್ ಶಿವರುದ್ರಪ್ಪ ಅವರ ಮನಮುಟ್ಟುವ ಕವನ. ಎಲ್ಲೋ ದೂರದಿ ಜಿನುಗುವ ಹನಿಗಳೇ, ಬನ್ನಿ ಬನ್ನಿ ಬಿರುಮಳೆಯಾಗಿ. ಈ ಭಾವಗೀತೆಯನ್ನು ಭಾವಪೂರ್ಣವಾಗಿ ಹಾಡಿರುವವರು ಕಸ್ತೂರಿ ಶಂಕರ್.

0: ಭಾವಗೀತೆಗಳನ್ನ ಕೇಳಿದಿರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಕೃಷಿಯಲ್ಲಿ ನೀರು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ನೀರು ಇಲ್ಲದೆ ನಾವು ಯಾವ ಕೃಷಿಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೃಷಿಗೆ ಆಗಲಿ ಅಥವಾ ನಮ್ಮ ಯಾವುದೇ ಚಟುವಟಿಕೆಗಳಿಗೆ ಆಗಲಿ ನಮಗೆ ಲಭ್ಯ ಇರುವಂತಹ ನೀರಿನ ಪ್ರಮಾಣ ಬಹಳ ಕಡಿಮೆ. ನಮಗೆ ಲಭ್ಯ ಇರತಕ್ಕಂತಹ ನೀರನ್ನು ಮಿತವಾಗಿ ಸದ್ಬಳಕೆಯನ್ನು ಮಾಡದಂತಹ ಸಂದರ್ಭದಲ್ಲಿ ಇದರಿಂದ ಒಳ್ಳೆಯ ಫಲಿತಾಂಶವನ್ನು ನಾವು ಪಡೆಯಬಹುದು. ನೀರಿನ ಸದ್ಬಳಕೆಗೆ ಇವತ್ತು ನಮಗೆ ನೆರವಾಗಿರ್ತಕ್ಕಂಥದ್ದು ಹನಿ ನೀರಾವರಿ ತಂತ್ರಜ್ಞಾನ. ಗಿಡಗಳ ಅವಶ್ಯಕತೆಗೆ ತಕ್ಕಂತೆ ನಿರ್ದಿಷ್ಟ ಪ್ರಮಾಣದ ನೀರನ್ನು ನೇರವಾಗಿ ಬೇರಿನ ಸಮೂಹಕ್ಕೆ ಒದಗಿಸುವ ಪದ್ಧತಿಯನ್ನು ಹನಿ ನೀರಾವರಿ ಪದ್ಧತಿ ಅಂತ ಕರೆಯಲಾಗುತ್ತೆ. ಒಂದು ನಿರ್ದಿಷ್ಟ ಪ್ರಮಾಣದ ಒತ್ತಡದಲ್ಲಿ ನಿಗದಿಪಡಿಸಿದ ಗಿಡಗಳಿಗೆ ನೀರನ್ನು ಒದಗಿಸುವ ಒಂದು ಯಾಂತ್ರಿಕ ವ್ಯವಸ್ಥೆ ಹನಿ ನೀರಾವರಿ ಪದ್ಧತಿ. ಅತ್ಯಂತ ಕಡಿಮೆ ನೀರನ್ನು ಬಳಕೆ ಮಾಡಿಕೊಂಡು ಹೆಚ್ಚು ಪ್ರಮಾಣದ ಇಳುವರಿಯನ್ನು ಪಡೆಯಲಿಕ್ಕೆ ಹನಿ ನೀರಾವರಿ ಸಹಕಾರಿಯಾಗಿದೆ. ಒಂದು ಉದಾಹರಣೆಯನ್ನು ನೋಡೋದೇ ಆದರೆ, ಒಂದು ಎಕರೆಯಲ್ಲಿ ಬಾಳೆ ಬೆಳೆದು ಹಾಯಿ ನೀರಿನ ಮೂಲಕ ನೀರಾವರಿ ಮಾಡಿದಾಗ ಸುಮಾರು 70 ಲಕ್ಷ ಲೀಟರ್ನಷ್ಟು ನೀರು ಈ ಬೆಳೆಗೆ ಬೇಕಾಗುತ್ತೆ. ಈ ಪದ್ಧತಿಯಿಂದ ನಾವು 23 ಟನ್ನಷ್ಟು ಇಳುವರಿಯನ್ನು ಮಾತ್ರ ಪಡೆಯಬಹುದು. ಅದೇ 1 ಎಕರೆ ಬಾಳೆಗೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡ್ರೆ 38-39 ಲಕ್ಷ ಲೀಟರ್ ನೀರು ಸಾಕಾಗುತ್ತೆ. ಈ ಪದ್ಧತಿ ಅಳವಡಿಕೆ ಮಾಡಿಕೊಳ್ಳೋದ್ರಿಂದ 44% ನೀರನ್ನು ಉಳಿತಾಯವನ್ನು ಮಾಡಬಹುದು. ಅಷ್ಟೇ ಅಲ್ಲದೆ ಸುಮಾರು 35 ಟನ್ನಷ್ಟು ಇಳುವರಿಯನ್ನು ಕೂಡ ಪಡೆಯಬಹುದು. ಹಾಯಿ ನೀರು ಪದ್ಧತಿಗೆ ಹೋಲಿಕೆ ಮಾಡಿದಲ್ಲಿ 52% ಹೆಚ್ಚುವರಿ ಇಳುವರಿಯನ್ನು ನಾವು ಹನಿ ನೀರಾವರಿ ಪದ್ಧತಿಯನ್ನು ಬಾಳೆ ಬೆಳೆಯಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಪಡೆದುಕೊಳ್ಳಬಹುದು. ಇದೇ ರೀತಿ ನಾವು ಬೇರೆ ಬೆಳೆಗಳಲ್ಲಿಯೂ ಕೂಡ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡದ್ದೇ ಆದಲ್ಲಿ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆಯನ್ನ ಮಾಡಬಹುದು. ಪಪ್ಪಾಯ ಬೆಳೆಯಲ್ಲಿ 60% ನೀರನ್ನು ಉಳಿಸಿದರೆ 76% ಹೆಚ್ಚುವರಿ ಇಳುವರಿಯನ್ನು ಕೂಡ ಪಡೆದುಕೊಳ್ಳಬಹುದು. ಇದೇ ಮಾದರಿಯಲ್ಲಿ ಮಾವಿನ ಬೆಳೆಯಲ್ಲಿ 35% ನೀರನ್ನು ಉಳಿತಾಯ ಮಾಡಿಕೊಂಡು 80% ಹೆಚ್ಚುವರಿ ಇಳುವರಿಯನ್ನು ಪಡೆದುಕೊಳ್ಳಬಹುದು. ಹೀಗೆ ಕಲ್ಲಂಗಡಿ, ಸೀಬೆಹಣ್ಣು, ಸೌತೆಕಾಯಿ, ಟೊಮೊಟೊ, ಬೆಂಡೆಕಾಯಿ, ಬದನೆ, ಬೀನ್ಸು, ಎಲ್ಲ ತರಹದ ತೋಟಗಾರಿಕೆ ಬೆಳೆಗಳು ಮತ್ತು ಕೃಷಿ ಬೆಳೆಗಳಲ್ಲಿಯೂ ಕೂಡ ಈ ಎಲ್ಲ ಬೆಳೆಗಳಿಗೂ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಳ್ಳುವ ಸಾಧ್ಯತೆ ಇದ್ದು, ಇದರ ಅನುಕೂಲಗಳನ್ನು ಕೃಷಿಕರು ಪಡೆದುಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಆತ್ಮೀಯ ಶ್ರೋತೃಗಳೇ, ಇಂದು ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ, ಜೈವಿಕ ಇಂಧನ ಮತ್ತು ಪರಿಸರ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಾಲಕೃಷ್ಣಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲ್ಗುಡುವಿ ಮಧುಸೂದನ್, ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡಿನೂರು ಹಾಸನ.

ಇವರ ಭಕ್ತಿ ಮತ್ತು ಭಾವದ ಕವನ ಧ್ಯಾನ ಧ್ಯಾನ ನಡೆದಿದೆ ಎಲ್ಲೆಡೆ ಧ್ಯಾನ. ಮನಸ್ಸಿಗೆ ಶಾಂತಿಯ ಮೆರುಗು ನೀಡುವ ಒಂದು ವಿಶೇಷ ರಚನೆ ಇಂಪಾದ ಕಂಠದಿಂದ ಹಾಡಿರುವವರು ಮೇಘನಾ ಭಟ್. ಬನ್ನಿ, ಈ ಧ್ಯಾನದ ಲೋಕದಲ್ಲಿ ನಾವು ಒಮ್ಮೆ ತೇಲಾಡ

0: ಶ್ರೋತೃಗಳೇ, ನೀವೀಗ ಆಲಿಸಿದ್ದು ಕವಿ ಸುಬ್ರಾಯ ಚೊಕ್ಕಡಿಯವರ ಧ್ಯಾನ ಧ್ಯಾನ ನಡೆದಿದೆ ಎಲ್ಲೆಡೆ ಧ್ಯಾನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂನಿಂದ ಮೂಡಿಬಂತು. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ.

0: ಆತ್ಮೀಯ ಶ್ರೋತೃಗಳೇ, ಇಂದು ಬೆಳಿಗ್ಗೆ 10 ಗಂಟೆಗೆ ಚಿನ್ನರ ಲೋಕ ರಸಪ್ರಶ್ನೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮವಿರುತ್ತೆ. ಪುಟಾಣಿಗಳ ಕರೆ ಮಾಡಿ ನೀವು ಮಾತನಾಡಬಹುದು. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಎಸ್ಟಡಿ ಕೋಡ್ 08 1 7 2 2 4 6 2 8 9 ಮತ್ತೊಂದು 2 4 5 2 5 8. ಕರೆ ಮಾಡಿ ಭಾಗವಹಿಸಿ. ನೇರ ಪ್ರಸಾರದ ಕಾರ್ಯಕ್ರಮ ಚಿನ್ನರ ಲೋಕ ಇಂದು ಬೆಳಗ್ಗೆ 10 ಗಂಟೆಗೆ ಆಕಾಶವಾಣಿ ಹಾಸನ. ಸಮಯ 7:02 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ.
1: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
1: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವಗಳನ್ನು ಕೇಳಬಹುದು. ಇವರೊಂದಿಗೆ ಆಶಾ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಕುರಿತು ಪತ್ತೆ ಹಚ್ಚುವ ವಿಧಾನಗಳ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಮಾಲತಿ. ಸಂದರ್ಶಕರು ಲತೀಶ್ ಪಾಲ್ದಾನೆ.
7: ಐಸ್ ಕ್ರೀಂ ಬೇಕೇ ಐಸ್ ಕ್ರೀಂ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
8: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
9: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಈಗ ವಾರ್ತೆಗಳ ವಿವರ.

0: ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿನ್ನೆ ಸಂಜೆ 7:30ಕ್ಕೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸ್ತಂಭನದಿಂದ ನಿಧನರಾದರು. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. 4 ಬಾರಿ ರಾಷ್ಟ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು. ಗಾನಕೋಗಿಲೆ ಎಂದೇ ಬಿರುದು ಪಡೆದಿದ್ದ ಸುಮಧುರ ಧ್ವನಿ, ಇನ್ನು ಮುಂದೆ ಸಾರ್ವಜನಿಕವಾಗಿ ಹಾಡುವುದಿಲ್ಲ ಎಂದು ಘೋಷಿಸಿದ ತಮ್ಮ ನೆಚ್ಚಿನ ಸ್ಥಳ ಮೈಸೂರಿನಲ್ಲೇ ಸ್ತಬ್ಧವಾಯಿತು. ಕಳೆದ 69 ವರ್ಷಗಳಿಂದ 20 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪೆಲ್ಲೆ ತಾಲೂಕು ಪಲ್ಲಪಟ್ಟದವರು. ಮೈಸೂರಿನ ಮಹಾರಾಜ ಕಾಲೇಜ್ ಆವರಣದಲ್ಲಿ ಈ ಬೆಳಗ್ಗೆ 7:30ಕ್ಕೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗುವುದು. ಮೈಸೂರಿನ ಬೋಗಾದಿ ಬಳಿಯ ತೋಟದ ಮನೆಯಲ್ಲಿ ಇಂದು ಸಂಜೆ 4:30ಕ್ಕೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಸ್ ಜಾನಕಿ ಅವರ ಹೆಸರಿನ ಸ್ಮಾರಕ ನಿರ್ಮಾಣಕ್ಕೆ ಮೈಸೂರಿನಲ್ಲಿ ಉಚಿತವಾಗಿ ಭೂಮಿ ನೀಡುವುದಾಗಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಅನೇಕ ಗಣ್ಯರು ಶ್ರದ್ದಾಸುಮನ ಸಮರ್ಪಿಸಿದ್ದಾರೆ. ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟಜಾತಿ ಹಾಗೂ ಪರಿಶಿಷ್ಟ ಪಂಗಡ ದಿನವನ್ನು ಕಡ್ಡಾಯವಾಗಿ ಆಚರಿಸಿ ಪೊಲೀಸ್ ಸಿಬ್ಬಂದಿ ಕುಂದುಕೊರತೆ ಆಲಿಕೆ ಸಭೆ ನಿಯಮಿತವಾಗಿ ನಡೆಸುವಂತೆ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಶಿಷ್ಟಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮುದಾಯದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯ ಸೇವಾ ಸಂಬಂಧಿ ಸಮಸ್ಯೆ, ಕುಂದುಕೊರತೆ ಹಾಗೂ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಆದ್ಯತೆ ನೀಡುವಂತೆ ಅವರು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರಿಗೆ ಸೂಚಿಸಿದ್ದಾರೆ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಪ್ಲಾಸ್ಟಿಕ್ ಕೈಚೀಲ ಬೇಡ ಎನ್ನೋಣ, ಕಾಗದ ಕೈಚೀಲದ ಬಳಕೆ ಖಾತ್ರಿಪಡಿಸೋಣ ಎಂಬ ಧ್ಯೇಯದೊಂದಿಗೆ ಏಕಬಳಕೆ ಪ್ಲಾಸ್ಟಿಕ್ ಮಿತಗೊಳಿಸಿ ಮರುಬಳಕೆ ಮಾಡಿ ಹಾಗೂ ಭೂಮಿಯನ್ನು ಉಳಿಸಿ ಎಂಬ ಆಶಯದೊಂದಿಗೆ ವಿಶ್ವ ಕಾಗದ ಕೈಚೀಲ ದಿನ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಮಂಗೇನಕೊಪ್ಪದ ಜಾಗೃತಿ ಸಂಸ್ಥೆಯ ವಿಶ್ವಸ್ಥರಾದ ಶಾರದಾ ಗೋಪಾಲ್ ದಾಬಡೆ ಏಕಬಳಕೆಯ ಪ್ಲಾಸ್ಟಿಕ್ ಮಾಲಿನ್ಯದ ಪರಿಸರ ಅಪಾಯಗಳ ಬಗ್ಗೆ ಜಾಗೃತಿ ಮತ್ತು ಜೈವಿಕ ವಿಘಟನೀಯ ಮರುಬಳಕೆ ಮಾಡಬಹುದಾದ ಪರಿಸರ ಸ್ನೇಹಿ ಕಾಗದ ಮತ್ತು ಬಟ್ಟೆ ಕೈಚೀಲಗಳ ಬಳಕೆಯನ್ನು ಪರ್ಯಾಯವಾಗಿ ಉತ್ತೇಜಿಸಲು ಶ್ರಮಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಶಾರದಾ ಗೋಪಾಲ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮ್ಮಲ್ಲಿ ಮೊದಲಿಂದನೂ ಯಾವುದೇ ಒಂದು ವಸ್ತುವನ್ನ ಎಷ್ಟು ಸಾರಿ ಬಳಸೋದು, ಒಟ್ಟು ಸಾರಿ ಬಳಸಿಯೇ ಮತ್ತೆ ಅದನ್ನ ಇನ್ನು ಬಳಸಲಿಕ್ಕೆ ಸಾಧ್ಯವಿಲ್ಲ ಅನಿಸುವಷ್ಟು, ಅಥವಾ ಅದು ಚೂರ್ ಚೂರಾಗಿ ಅದು ಮಣ್ಣಾಗೆ ಹೋಗ್ಬೇಕು ಅಲ್ಲಿ ತನಕ ಬಳಸೋ ರೂಢಿ ನಮ್ಮಲ್ಲಿ. ಒಂದು ಸೀರೆನೇ ತಗೊಳ್ಳಿ, ಅದು ಹಳೇದಾಯ್ತು ಅಂದ್ರೆ ಮಗಳಿಗೊಂದು ಲಂಗ ಆಗಿ, ಅದು ಹಳೇದಾಯ್ತು ಅಂದ್ರೆ ಮೊಮ್ಮಗಳಿಗೊಂದು ಫ್ರಾಕ್ ಆಗಿ, ಅಂಗಿ ಆಗಿ, ಮುಂದೆ ಅದು ಚೀಲ ಆಗಿ, ಕಡೆ ಕೈ ಒರೆಸೋ ಬಟ್ಟೆ ಆಗಿ, ಹೀಗೆ ಚೂರ್ ಚೂರಾಗಿ ಅದು ಮಣ್ಣಿಗೆ ಸೇರ್ಬೇಕು. ಮಣ್ಣು ಸೇರಿದ ನಂತರ ಸುದಾ ಅದು ಗಿಡಕ್ಕೊಂದು ಗೊಬ್ಬರ ಆಗಿ ಮತ್ತದು ನಮ್ಮ ಜೀವನವನ್ನ ಪ್ರವೇಶ ಮಾಡ್ತದೆ. ಯಾವುದೇ ವಸ್ತುವಿನ ಬಳಕೆ ಆ ರೀತಿ ಇತ್ತು. ಶಹರಗಳಲ್ಲಷ್ಟೇ ಏನು, ಹಳ್ಳಿಗಳಲ್ಲಿ ಕೂಡ ನಾವು ಈ ಗುಣವನ್ನ ಜನರಲ್ಲಿ ಕಾಣ್ತಾ ಇಲ್ಲ. ಈ ಗುಣವನ್ನ ಬಹುಶಃ ಇಲ್ಲವಾಗಿಸಿದ್ದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಯಾವಾಗ ಪ್ರವೇಶ ಮಾಡ್ತು ನಮ್ಮ ಜೀವನವನ್ನ, ನಿಧಾನಕ್ಕೆ ನಾವು ಮರಿತಾ ಮರಿತಾ ಮರಿತಾ ಇವತ್ತು ಮರುಬಳಕೆ ಅನ್ನೋದನ್ನೇ ನಾವು ಮರ್ತು ಬಿಟ್ಟಿದೀವಿ. ಈ ಪ್ಲಾಸ್ಟಿಕ್ ಎಲ್ಲದರಲ್ಲೂ ಮತ್ತೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಏನು ಸಿಗ್ಲಿಕ್ಕೆ ಶುರುವಾಯ್ತಲ್ಲ, ಅತಿ ಕಡಿಮೆ ಬೆಲೆದು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಸಿಗ್ತದೆ ಅಂತ ಗೊತ್ತಾದ್ಮೇಲೆ ಜನ ಮರುಬಳಕೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಹಳೆಯ ರೂಢಿಯನ್ನ ಮತ್ತೆ ಮರಳಿ ತರಲೇಬೇಕಾಗಿದೆ. ಪೇಪರ್ ಇಂದ ಬ್ಯಾಗ್ಗಳನ್ನ ಮಾಡೋದು, ಬಟ್ಟೆ ಅಂತೂ ಸಿಕ್ಕಿದೆ, ಚೀಲಗಳನ್ನಾಗಿ ಮಾಡಿ ಮಾರ್ಕೆಟ್ ಅನ್ನು ಪ್ರವೇಶ ಮಾಡಬೇಕು. ಪ್ಲಾಸ್ಟಿಕ್ ಮೇಲೆ ಹಾಕೊಂಡ್ ಬರ್ತಿದ್ರಲ್ಲ, ಅದನ್ನ ತಡೀಲಿಕ್ಕೆ ಸಾಧ್ಯ ಇದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವಳಿ ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ನಿನ್ನೆ ಹಾಗೂ ಇಂದು ಮತದಾರರ ಪಟ್ಟಿ ಪರಿಷ್ಕರಣೆ ವಿಶೇಷ ಅಭಿಯಾನ ಆಯೋಜಿಸಿದೆ. ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ವಿವಿಧ ಮತಗಟ್ಟೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ. ಲೋಕ್ ಅದಾಲತ್ ಹಿನ್ನೆಲೆ ರಾಜಿ ಸಂಧಾನದಲ್ಲಿ ಧಾರವಾಡದ ಕೌಟುಂಬಿಕ ನ್ಯಾಯಾಲಯದಲ್ಲಿ 55 ಪ್ರಕರಣಗಳು ಇತ್ಯರ್ಥಗೊಂಡವು. 15 ದಂಪತಿಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪುನರ್ಮಿಲನಗೊಂಡು ಮತ್ತೆ ಒಂದಾಗಿ ಜೀವನ ನಡೆಸಲು ನಿರ್ಧರಿಸಿದ್ದು ವಿಶೇಷ. ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಎನ್ವಿ ವಿಜಯ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಕೆಲವು ದಂಪತಿಗಳು 5, 10 ಹಾಗೂ 16 ವರ್ಷಗಳಿಂದ ಬೇರೆ ಬೇರೆ ವಾಸಿಸುತ್ತಿದ್ದರೆ, ಒಂದು ಪ್ರಕರಣದಲ್ಲಿ ಕೇವಲ 3 ತಿಂಗಳಲ್ಲಿ ದೂರವಾಗಿದ್ದ ದಂಪತಿಯು ಪುನರ್ಮಿಲನಗೊಂಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಯನ್ನು ಬೆಂಗಳೂರಿನ ಜೆಪಿನಗರದ ಶ್ರೀ ದುರ್ಗಾ ಪರಮೇಶ್ವರಿ ಮೈದಾನದಲ್ಲಿ ಆಯೋಜಿಸಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಆಶಯದೊಂದಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯದಲ್ಲಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆ ಆಯೋಜಿತವಾಗಿದ್ದು, ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಮಲ್ಲಕಂಬ ಕ್ರೀಡೋತ್ಸವ 2026 ವಿವಿಧ ಜಿಲ್ಲೆಗಳಿಂದ ಸುಮಾರು 250 ಹೆಚ್ಚು ಬಾಲಕ ಬಾಲಕಿಯರು ಈ ಮೀಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಮತ್ತು ರೋಪ್ ಮಲ್ಲಕಂಬದಲ್ಲಿ ತಮ್ಮ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಹಾಗೂ ರೋಪ್ ಮಲ್ಲಕಂಬದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಿಂದ ಧಾರವಾಡ, ಬೆಂಗಳೂರು 4 ತಂಡಗಳು, ಗದಗ, ಬಾಗಲಕೋಟೆ, ಆನೇಕಲ್ಲು, ದಾವಣಗೆರೆ, ಮೂಡುಬಿದಿರೆ, ಶಿವಮೊಗ್ಗ, ಮೈಸೂರು, ವಿಜಯಪುರ, ರಾಮನಗರ, ಬೆಳಗಾವಿ, ಚಿತ್ರದುರ್ಗ, ಹೀಗೆ 17 ತಂಡಗಳು ಭಾಗವಹಿಸ್ತಾ ಇದ್ದು 2 ದಿನಗಳ ಸ್ಪರ್ಧೆ ನಡೀತಾ ಇದೆ. ನಗದ ಪುರಸ್ಕಾರ ಸಹಿತ ನೀಡ್ತಾ ಇದ್ದಾರೆ. ಕ್ರೀಡೋತ್ಸವ ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಭಾಷಣದ ಖಂಡಿಕೆಯಲ್ಲಿ ದೇಶೀ ಕ್ರೀಡೆಯಾದ ಮಲ್ಲಕಂಬವನ್ನು ಉತ್ತೇಜಿಸುವ ಸಲುವಾಗಿ ರಾಜ್ಯದ 3 ಕಡೆಗಳಲ್ಲಿ ಆಯೋಜಿಸತಕ್ಕಂತಹ ವ್ಯವಸ್ಥೆ ಮಾಡಿದ್ರು. ಯಾದಗಿರಿಯಲ್ಲಿ ಈಗಾಗಲೇ ಸ್ಪರ್ಧೆ ಮುಗಿದಿದೆ. 2ನೇ ಆವೃತ್ತಿಯ ಪ್ರದರ್ಶನ ಮತ್ತು ಸ್ಪರ್ಧೆ ಬೆಂಗಳೂರಿನಲ್ಲಿ ಈಗ ನಡೀತಾ ಇದೆ. ಇನ್ನು 3ನೇ ಆವೃತ್ತಿಯ ಸ್ಪರ್ಧೆ ಮತ್ತು ಪ್ರದರ್ಶನ ಧಾರವಾಡದಲ್ಲಿ ನಡೀತಾ ಇದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ತನ್ನ 45ನೇ ಸಂಸ್ಥಾಪನಾ ದಿನವನ್ನು ಇಂದು ಆಚರಿಸುತ್ತಿದೆ. ಡಾ ಜಿ ಮಾದೇಗೌಡ ಸಮಾಜ ಸೇವಾ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಅವರಿಗೆ ಮಂಡ್ಯದಲ್ಲಿ ಪ್ರದಾನಿಸಿ ಗೌರವಿಸಿದರು. ಮುತ್ಸದ್ದಿ ದಿವಂಗತ ಎಂಪಿ ಪ್ರಕಾಶ್ ಅವರ 86ನೇ ಜನ್ಮದಿನದ ಸ್ಮರಣಾರ್ಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ರಂಗಭಾರತಿ ರಂಗಮಂದಿರದಲ್ಲಿ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಆಕಾಶವಾಣಿ ಹಾಸನ ಎಫ್ಎಂ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆ. ವಿರಹದ ನೋವನ್ನ ಹಂಬಲವನ್ನ ಅತ್ಯಂತ ಸೂಕ್ಷ್ಮವಾಗಿ ಹೇಳುವ ಕವನ. ಎಲ್ಲಿರುವೆ ಕಾಣಿಸದೆ ಕರೆವ ಕೊರಳೆ, ಎಲ್ಲಿರುವೆ ಹೇಳು ನೀ, ನಿಜವೇ ನೆರಳೆ. ಈ ಭಾವಗೀತೆಯನ್ನ ಭಾವಪೂರ್ಣವಾಗಿ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಪ್ರೀತಿಯ ಭಾಷೆಯನ್ನ ವೀಣೆಯ ತಂತಿಯಲ್ಲಿ ಹೇಳಿದ ಒಂದು ಅಪೂರ್ವ ರಚನೆ. ಇದೀಗ ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯ ಈ ಅಮರ ಕವನವನ್ನ ಹಾಡಿರುವವರು ರಮೇಶ್ ಚಂದ್ರ ಹಾಗೂ ಎಂಎನ್ ಶ್ರೀಕೃಪಾ.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸುಪ್ರಸಿದ್ಧ ಕವಯಿತ್ರಿ ಹೆಚ್.ಆರ್. ಲೀಲಾವತಿಯವರ ಭಾವಗೀತೆ ಎಂದು ಬರುವೆನಲ್ಲ ನೀನು ಅದೆಂದು ಬರುವೆಯೋ. ಕಾಯುವಿಕೆಯ ನೋವನ್ನ ಹಂಬಲವನ್ನ ಮಾತಾಗಿ ಮಾಡಿದ ಒಂದು ಮೃದು ರಚನೆ. ಈ ಗೀತೆನ ಹಾಡಿದ್ದಾರೆ ಸಂಗೀತಾ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಮತ್ತೆ ಭಾವಗೀತೆಗಳನ್ನು ಈ ಬೆಳಗ್ಗೆ 8:45 ಆಲಿಸಬಹುದು. ನೀವು ಕೇಳ್ತಾ ಇದ್ದೀರಾ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ.
1: ಹೈಟೆಕ್ ಫರ್ನಿಚರ್ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3-ಡೋರ್ ಅಂಡ್ 2-ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರು ರೋಡ್, ಹಾಸನ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
4: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್ ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
5: ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ.
6: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ BM ರಸ್ತೆಯ ತಣ್ಣೀರ್ಹಳ್ಳದ SLN ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.

0: ಆತ್ಮೀಯ ಶ್ರೋತೃಗಳೇ, ಈ ಬೆಳಿಗ್ಗೆ 8:30ಕ್ಕೆ ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಸುಜಾತ ಎಫ್ ತಲ್ವಾರ್, ಅರಕಲ್ಗುಡುವಿ ಮಧುಸೂದನ್ ಹಾಗೂ ಲಿಖಿತ ಎಂಪಿ. 9:00 ಬಣ್ಣದ ಬುಗುರಿ. ಆಕಾಶವಾಣಿ ಹಾಸನ ಎಫ್ಎಂ ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ
1: ಅಧಿಕ ಎಚ್ಚರವನ್ನು ಮೂಡಿಸುತ್ತದೆ.
2: ವನ್ಯಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರೆಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ.
3: ಆಕಾಶವಾಣಿ ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹರ್ಮುಜ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್, ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ ಗೆಲ್ಲಕ್ಕೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ಹೈದರಾಬಾದ್ನಲ್ಲಿ ಹೈಸಿಯಾ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಕೃತಕ ಬುದ್ದಿಮತ್ತೆ, ಅರೆವಾಹಕಗಳು, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಮತ್ತು ಸುಧಾರಿತ ಮೂಲಸೌಕರ್ಯದಿಂದ ನಡೆಸಲ್ಪಡುತ್ತವೆ. ಇವು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿರುತ್ತವೆ ಎಂದು ಹೇಳಿದರು. ಕೃತಕ ಬುದ್ದಿಮತ್ತೆಗೆ ಕಾರ್ಯತಂತ್ರದ ಬದಲಾವಣೆಯನ್ನು ಉದ್ಯಮ ಶೈಕ್ಷಣಿಕ ಸಹಯೋಗದಿಂದ ಮುನ್ನಡೆಸಬೇಕು. ಭವಿಷ್ಯದ ಕಾರ್ಯಪಡೆಗೆ ತರಬೇತಿ ನೀಡಲು ಸಮಗ್ರ ಎಐ ಪಠ್ಯಕ್ರಮವನ್ನು ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು, ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 5 ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಟಾರ್ಕ್ ಅರೆನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000 ಹೆಚ್ಚು ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಂದೇ ಪ್ರಸಿದ್ದರಾಗಿದ್ದ ಎಸ್ ಜಾನಕಿ ಅವರು ನಿನ್ನೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ದಕ್ಷಿಣದ ನೈಟಿಂಗೇಲ್ ಎಂದೇ ಪ್ರೀತಿಯಿಂದ ಕರೆಯಲ್ಪಡುವ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸುಮಾರು 48,000 ಹಾಡುಗಳನ್ನು ಹಾಡಿದ್ದಾರೆ. ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನಗಳನ್ನು ಮೈಸೂರಿನ ಕನಿಯನಹುಂಡಿಯಲ್ಲಿರುವ ಅವರ ತೋಟದಲ್ಲಿ ನಡೆಯಲಿವೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಎಸ್ ಜಾನಕಿ ಅವರು ಇಳಿಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988 ಭಾರತೀರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013 ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮಿಳಿನಲ್ಲಿ ಸಿಂಗರ ವೇಲನೆ ದೇವ, ಚಿನ್ನಂಚಿರಿಯ ವಣ್ಣಪರವೈ ಮತ್ತು ಸಕಲ ಕಲಾವಲ್ಲವನ್, ಕನ್ನಡದಲ್ಲಿ ನಗುವ ನಯನ, ಜೊತೆ ಜೊತೆಯಲ್ಲಿ ಮತ್ತು ಚಿನ್ನದ ಮಲ್ಲಿಗೆ ಹೂವೆ ಸೇರಿದಂತೆ 100 ಜನಪ್ರಿಯ ಹಾಡುಗಳು ಎಸ್ ಜಾನಕಿ ಅವರ ಕಂಠದಿಂದ ಮೂಡಿಬಂದಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೊರ್ಮುಸ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೈನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಇಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕೊಯಿಶ್ಮ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹೊರ್ಮುಸ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ನ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ತಿಳಿಸಿದೆ. ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆ 2006 ಅಡಿಯಲ್ಲಿ ಉಲ್ಲಂಘನೆಗಳನ್ನು ಆರೋಪಿಸಿ ಹಲವಾರು ಗ್ರಾಹಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ಗೆ 9 ನೋಟಿಸ್ಗಳನ್ನು ನೀಡಿದೆ. ನೋಟಿಸ್ಗೆ ಉತ್ತರಿಸಿದ್ದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಮೂಲಕ ಅವಧಿ ಮೀರಿದ, ಹಾಳಾದ, ಕೊಳೆತ, ಕಲುಷಿತ ಮತ್ತು ಅಸುರಕ್ಷಿತ ಆಹಾರ ಉತ್ಪನ್ನಗಳನ್ನು ಪೂರೈಸಲಾಗುತ್ತಿದೆ ಎಂದು ಗ್ರಾಹಕರು ದೂರುಗಳು ಆರೋಪಿಸಿವೆ. ತಪ್ಪಾದ, ಅಮಾನ್ಯ ಅಥವಾ ಅಸ್ತಿತ್ವದಲ್ಲಿಲ್ಲದ ಪರವಾನಗಿ ಸಂಖ್ಯೆಗಳು ಮತ್ತು ನೋಂದಾಯಿಸಲಾದ ಹೆಸರುಗಳಿಗಿಂತ ಭಿನ್ನವಾದ ಹೆಸರುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಹಾರ ವ್ಯವಹಾರ ಘಟಕಗಳ ಬಗ್ಗೆಯೂ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಕಳವಳ ವ್ಯಕ್ತಪಡಿಸಿದೆ. ವಿಯೆಟ್ನಾಂನ ಫೂಕ್ವಾಕ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳುಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ದುರಂತಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ನಲ್ಲಿ ಜೆಕ್ ಗಣರಾಜ್ಯದ 21 ವರ್ಷದ ಲಿಂಡಾ ನೋಸ್ಕೋವಾ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಲಿಂಡಾ ನೋಸ್ಕೋವಾ ಲಂಡನ್ನ ಕೆರೊಲಿನಾ ಮುಚೋವಾ ಅವರನ್ನು 6-2, 5-7, 6-3 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. 2023 ಮಾರ್ಕೆಟಾ ವೊಂಡ್ರೋಶೋವಾ ಹಾಗೂ 2024 ಬಾರ್ಬೋರಾ ಕ್ರೆಸಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೋಸ್ಕೋವಾ ಪಾತ್ರರಾಗಿದ್ದಾರೆ. ಇಂದು ರಾತ್ರಿ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಜೂಡ್ ಬೆಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಕನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅರ್ಜೆಂಟೀನಾ ಸ್ವಿಟ್ಜರ್ಲೆಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಇಂಗ್ಲೆಂಡ್ನ ವೆಸ್ಟ್ ಎಂಡ್ನಲ್ಲಿ ಕಳೆದ ರಾತ್ರಿ ನಡೆದ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 5ನೇ ಹಾಗೂ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನು 56 ರನ್ಗಳಿಂದ ಮಣಿಸಿ ಸರಣಿಯನ್ನು 4-0 ಅಂತರದಲ್ಲಿ ಜಯಿಸಿದೆ. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ 3 ವಿಕೆಟ್ ನಷ್ಟಕ್ಕೆ ಇಂಗ್ಲೆಂಡ್ ಭಾರತಕ್ಕೆ 258 ರನ್ಗಳ ಗೆಲುವಿನ ಗುರಿ ನೀಡಿತ್ತು. ಪ್ರತಿಯಾಗಿ ಭಾರತ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 201 ರನ್ ಗಳಿಸಲಷ್ಟು ಶಕ್ತವಾಯಿತು. ಈ ಪಂದ್ಯದ ಗೆಲುವಿನ ಬೆನ್ನಲ್ಲೇ ಅಂತಾರಾಷ್ಟೀಯ ಟಿ20 ತಂಡ ಶ್ರೇಯಾಂಕದಲ್ಲಿ ಭಾರತವನ್ನು ಹಿಂದಿಕ್ಕಿ ಇಂಗ್ಲೆಂಡ್ ಅಗ್ರಸ್ಥಾನಕ್ಕೇರಿದೆ. ಭಾರತ ಈ ಶ್ರೇಯಾಂಕದಲ್ಲಿ ದಾಖಲೆಯ 1605 ದಿನಗಳಿಂದ ಅಗ್ರಸ್ಥಾನದಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹೊರ್ಮುಸ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್, ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನಾರ್ವೆ ವಿರುದ್ದ ಗೆದ್ದು ಸೆಮಿಫೈನಲ್ಗೆ ಲಗ್ಗೆಯಿಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
4: ಆಕಾಶವಾಣಿ ಹಾಸನ. ಸ್ಟುಡಿಯೋ ಸಮಯ ಸರಿಯಾಗಿ 7:45. ಸವಿಗಾನ. ಸವಿಗಾನ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಅವಳ ಹೆಜ್ಜೆ ಚಿತ್ರದ ಗೀತೆನ ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಎಸ್ ಜಾನಕಿ ಅವರ ಸ್ವರದಲ್ಲಿರುವ ಗಾಳಿಮಾತು ಚಿತ್ರದ ಗೀತೆ ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ, ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. 2-ವೀಲರ್ಸ್ ಇರ್ಬೋದು, 4-ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ, ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ, ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
4: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

ಸವಿಗಾನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ, ಸಾಹಿತ್ಯ ಕೆಎಸ್ ನರಸಿಂಹಸ್ವಾಮಿ, ಗೀತೆಗೆ ಸಂಗೀತ ಸಂಯೋಜನೆ ಅಶ್ವಥ್.

ಈ ಎಲ್ಲ ಭಾವಪೂರ್ಣ ಹಾಡುಗಳ ಮೂಲಕ ಸದಾ ನಮ್ಮೊಂದಿಗಿದ್ದಾರೆ ಎಸ್ ಜಾನಕಿ ಅಮ್ಮನವರು. ಸವಿಗಾನ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಹಾಸನ. ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್, ಅರಕಲ್ಗುಡುವಿ ಮಧುಸೂದನ್ ಮತ್ತು ಲಿಖಿತ ಎಂಪಿ.
1: ವರ್ಣಯ್ಯ
2: ಶಾಂತಕ,
1: ಸುತ್ತಾಟ ಎಲ್ಲ ಕಮ್ಮಿ ಆಯ್ತದೆ.
2: ಈಗ ಸ್ವಲ್ಪ ಮಳೆ ಅಲ್ವಾ, ಸುತ್ತಾಡಕ್ ಆಗಲ್ಲ, ಚಳಿ ಬೇರೆ. ಏನ್ ತಿಂಡಿ ಊಟ ಆದ ತಕ್ಷಣ ಹೊತ್ಕ ಮಲ್ಕೊಳ್ಳೋದು ಅನ್ಸುತ್ತೆ ನೋಡು.
1: ಅಯ್ಯೋ, ಮಲ್ಕೊಳ್ಳೋದು ಸುಖ ಅಂತ ಅನ್ಕೊಂಡಿದ್ವು ನಾವು. ತಿಂಡಿ ಊಟ ಆದ ತಕ್ಷಣ ನಿದ್ದೆನೆ ಬರಬಾರ್ದು ಅಂತೆಲ್ಲ ಹೇಳ್ತಾರಲ್ಪ.
2: ಹೌದು,
1: ಅವಾಗೆಲ್ಲ ಏನು ತಿಂಡಿ ಊಟ ಆದ ತಕ್ಷಣ ಚೆನ್ನಾಗಿ ನಿದ್ದೆ ಹೊಡೆದ್ರೆ ಇವರಂತ ಸುಖ ಪುರುಷರು ಯಾರು ಇಲ್ಲ
2: ಅವ್ರೇ
1: ಅಂತ. ಈಗ ಅದನ್ನ ಅನಾರೋಗ್ಯ ಅಂತವ್ರೆ.
2: ಹೌದೌದು, ಈಗ ಸರಿಯಾಗಿ ನಿದ್ರೆ ಮಾಡ್ಲಿಲ್ಲ ಅಂದ್ರೆ ಅನಾರೋಗ್ಯವೇ.
1: ನಿದ್ರೆ ಅಲ್ಲ, ಉಂಡ ತಕ್ಷಣ ಮಲ್ಕೊಳ್ಳೋದು ಅನಾರೋಗ್ಯ ಅಂತ ಹೇಳ್ತವ್ರೆ.
2: ಓ ಹಂಗೆ,
1: ನೀನ್ ಒಳ್ಳೆ. ಅಯ್ಯೋ,
2: ನನ್ಗೆ ಏನು ಅನ್ಸಕ್ಕಿಲ್ಲ ಶಾಂತಕ. ಯಾಕೆ ಅಂತ ಅಂತಂದ್ರೆ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ನಲ್ಲ ಸುಮಾರು ವರ್ಷ. ಅಲ್ಲ, ನೆಗಾಡ್ತಿಯಲ್ಲಿದ್ದಂಗೆ ನೆಗಾಡ್ತಿಯಲ್ಲ ಶಾಂತಕ.
1: ಏನ್ ನಡಿಯತ್ತೆ, ಅವ್ರನ್ನ ನಂಬನ, ನಿನ್ನ ನಂಬನ, ಯಾರ ನಂಬನ, ನಮ್ಮನ್ ನಂಬನ, ಒಂದು ತಿಳಿತಲ್ಲ
2: ನನ್ಗೆ. ಹೆಂಗೆ ಅಂದ್ರೆ ಊಟ ತಿಂಡಿ ಆದ ತಕ್ಷಣ ಒಂದ್ 10 ನಿಮಿಷ ಮಲ್ಕೊಂಡ್ರೆ ಸುಖ, ಇಲ್ಲ ಅಂತ ಅಂತಂದ್ರೆ ಹೆಂಗೆಂಗೋ ಆಯ್ತದೆ.
1: ಅಯ್ಯೋ, ಮಲ್ಕಬೇಡಿ ಅಂತ ಒಬ್ರು ಹೇಳ್ತಾರೆ, 100 ಹೆಜ್ಜೆ ನಡೀರಿ ಅಂತ ಒಬ್ರು ಹೇಳ್ತಾರೆ, 20 ನಿಮಿಷ ನಡ್ರಿ ಅಂತ ಒಬ್ರು ಹೇಳ್ತಾರೆ, 50 ನಿಮಿಷ ನಡ್ರಿ ಅಂತ ಒಬ್ರು ಹೇಳ್ತಾರೆ, 10,000 ಹೆಜ್ಜೆ ನಡೀರಿ ಅಂತ ಒಬ್ರು ಹೇಳ್ತಾರೆ, 30,000 ಹೆಜ್ಜೆ ನಡೀರಿ ಅಂತ ಒಬ್ರು
2: ಹೇಳ್ತಾರೆ.
1: ಅದ್ ಲೆಕ್ಕ ಹಾಕೊಂಡ್ ನಡಿಯೋದು ಅಣ್ಣಯ್ಯ.
2: ಈ ವಿಷಯದಲ್ಲಿ ಏನು ಅಂತ ಅಂದ್ರೆ, ಯಾರು ಏನಾರು ಹೇಳಿ ಆಯ್ತಾ, ಇದು ನನಗೆ ಹೇಳಿಲ್ಲ ಅಂತ ಅನ್ಕೋಬೇಕು ಯಾವಾಗ್ಲೂ. ನನಗಲ್ಲ ಯಾರಿಗೋ ಬೇರೆ ಅಗತ್ಯ ಇದ್ದಂತವ್ರು ಹೇಳವ್ರೆ. ನಾನ್ ಹೆಂಗೆ ಅಂತ
1: ಸುಮ್ನೆ ತಲೆ ಕೆಡ್ಸ್ಕೋಬಾರ್ದು.
2: ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನಮಗ್ ಏನ್ ಕಂಫರ್ಟಬಲ್ ಅಲ್ಲ ಅದ್ ಮಾಡ್ಬೇಕು ಪುಟಕ.
3: ಇವಾಗ ನಾನು ಹೆಂಗ್ ಚೆನ್ನಾಗಿದ್ದೀನಿ ನಂಗಿದ್ರೆ ಸಾಕು.
2: ಈಗ ತಿಂಡಿ ತಿಂದ ತಕ್ಷಣ ಊಟ ಮಾಡಿದ ತಕ್ಷಣ ನಿದ್ದೆ ಬರ್ತದ? ನಿದ್ದೆ ಮಾಡಿದ್ರೆ ನಾನು ಸುಖವಾಗಿರ್ತೀನಿ, ಆರೋಗ್ಯವಾಗಿರ್ತೀನಿ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು?
1: ಅದು ನಿಜಾನೆ
2: ಆಯ್ತಾ. ಹಂಗೆ ಹಂಗಾಗಿ ಯಾರಿಗೂ ಹೇಳಿದ್ರು ಪಾಪ ಅವ್ರಿಗೆ ಹೊಟ್ಟೆಪಾಡು ಹೇಳ್ತಾರವ್ರು, ಇಲ್ಲ ಅಂತ ಅಲ್ಲ, ಹೇಳಿ ಯಾರಿಗೂ ಹೇಳಿದ್ರು ಅಗತ್ಯ ಇದ್ದಂತ ಹೇಳಿದ್ರು ಅಂತ. ಪುಟ್ಟಕ್ಕಂಗೆ ಅಗತ್ಯದ್ರೆ ಪುಟ್ಟಕ್ಕಂಗೆ, ಶಾಂತಕ್ಕಂಗೆ. ನಾನ್ ಮಾತ್ರ ಯಾರು ಏನಲ್ಲ ಹೇಳಿ ಪುಟ್ಟಕ್ಕ, ನನಗೆ ಹೇಳಿಲ್ಲ
1: ಅವರು,
2: ನನ್ಗೆ ಹೇಳಿಲ್ಲ ಅಂತ ಅನ್ಕೋಬಿಡೋದು ಅಷ್ಟೇ. ನನ್ಗೋದ್ಕ ಸಂಬಂಧವೇ ಇಲ್ಲ,
1: ಸಂಬಂಧವೇ
2: ಇಲ್ಲ. ನನಗೇನು ಹಿತ ಅಂತ ಅನ್ಸ ಅದ್ ಮಾಡ್ಬೇಕು. ಅಷ್ಟು ತಿನ್ನಿ, ಇಷ್ಟು ತಿನ್ನಿ, ಇಷ್ಟೇ ತಿನ್ಬೇಕು, ಅದ್ ತಿನ್ಬಾರ್ದು, ಇದು ತಿನ್ಬಾರ್ದು, ಅವೆಲ್ಲ ಏನ್ ಲೆಕ್ಕಕ್ಕಿಲ್ಲ ನಂಗೆ. ನಮ್ಗೆ ಏನ್ ಬೇಕೋ ಅದ್ ತಿಂತೀನಿ, ನನಗೆ ಹೆಂಗಿರ್ಬೇಕು ಹಂಗಿರ್ತೀನಿ ಅಷ್ಟೇ. ಈಗ ಬೇರೆಯವ್ರ ಮಾತುಗಳಿಗೆ ಶಾಂತಕ ಜಾಸ್ತಿ ಬೆಲೆ ಕೊಡಕ್ ಹೋಗ್ಬಾರ್ದು. ಕೊಡ ಅಂತ ಕೊಡನ. ಈಗ ಅಪ್ಪ ಅವ ಏನೋ ಒಂದು ಹೇಳ್ಕೊಟ್ರು ಆಯ್ತಾ, ಅವಾಗ ಹೇಳ್ಕೊಟ್ರು, ಬೆಲೆನು ಕೊಟ್ಟೋ, ಕೇಳ್ದೋ ಕೇಳದನ್ನ ಇದ್ರೆ ಏನ್ ಮಾಡ್ಬೇಕು ಅದನ್ನು ಮಾಡ್ತಿದ್ರು ಅವರು. ಹಂಗಾಗಿ ಇವತ್ತು ಒಂದ್ ಹಂತದಲ್ಲಿ ಇದೀವಿ ನಾವು ಆಯ್ತಾ. ಹಿರಿಯರ್ ಮಾತು ಈಗ ಹೇಳ್ತಾರೆ, ಬೈಯರು ಬದುಕೇಳಿದ್ರು ಅಂತ ಹೇಳ್ತಾರೆ. ಹಂಗಾಗಿ ನಾವು ಸ್ವಲ್ಪ ಇತಿಮಿತಿಲಿರೋದು ಒಳ್ಳೇದು. ಆಮೇಲೆ ಈಗ ಎಲ್ಲ ತರದಲ್ಲೂ ಕಲ್ತ್ಕೊಂಡು ನಾವು ಒಂದ್ ಹಂತಕ್ಕೆ ಬಂದಿದೀವಲ್ಲ, ನಮ್ಗೆ ಏನ್ ಸರಿ ಅನಿಸ್ತದ ಅದ್ ಮಾಡೋದು ನಾವೀಗ ಅಲ್ವಾ. ಹಂಗೆ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನೀನ್ ಯಾರ್ಯಾರೋ ಏನೇನ ಹೇಳಿದ್ರು ಅಂತ ಅನ್ಕೊಂಡು ನೀನು ನಾನು ನೋಡತ್ಲೇ.
1: ತಲೆ ಇರದೇ ಒಂದು,
2: ನೀನ್ 4,000 ಹೆಜ್ಜೆ ಅಂತ ಶುರು ಮಾಡ್ದಳ, ನೀನ್ ಇವಾಗ 30,000 ಹೆಜ್ಜೆಗೆ ಬಂದಿದ್ದೀನಿ.

0: ನಿನ್ನ
1: ನಾ ನಡೆದಷ್ಟು ತಲೆನೋವು ಜಾಸ್ತಿ ಐತೆ.
0: ಯಾರಿಗೆ ಹೇಳ್ತಾ ಇದ್ದಿ ನೀನು? ಜಾಗ ಬಿಟ್ಟು
1: ಅಲ್ಲಾಡಕ್ಕಿಲ್ಲ.
0: ಅದಕ್ಕೆ ಅವರು 10,000 ಹೇಳ್ದಾಗ ಅನ್ನಿಸ್ತಾ ಇತ್ತು ನನಗೆ, 10,000 ನೋಡೇ ಬಿಡೋಣ ನಡಿಯನಂತೆ. 30,000 ಯಾವತ್ತು ಹೇಳಿದ್ರಣ್ಣಯ್ಯ, ನಡಿಯೋದೇ ಬೇಡ ಅಂತ.
1: ಅವೆಲ್ಲ ಏನಿಲ್ಲ ಶಾಂತಕ್ಕ, ಈಗ ನನ್ನ ಗುರುಗಳೊಬ್ಬರವ್ರೆ ಆಯ್ತಾ, ಯಾವತ್ತೂ ವಾಕಿಂಗ್ ಹೋದರಲ್ಲ, ಯಾವತ್ತು ಯೋಗ ಮಾಡಿದ್ರಲ್ಲ, ಎಷ್ಟ್ ಚೆನ್ನಾಗವ್ರೆ ಅಂದ್ರೆ, ಅವ್ರು ನನ್ನನ್ನು ನಿಲ್ಲಿಸ್ಬಿಟ್ರೆ ನಾನೇ ಅವ್ರಿಗೆ ಗುರುನೇನೋ ಅನ್ನೋ ತರ ಕಾಣಿಸ್ತೀನಿ ನಾನು.
0: ಹಂಗಂದ್ರೆ
1: ಅಂದ್ರೆ ಅಷ್ಟು ವಯಸ್ಸಾಗಿದ್ದೇನೋ ಅನ್ನೋ ತರ ಕಾಣಿಸ್ತೀನಿ
0: ಅವ್ರೆ ಅಂತ
1: ಹೇಳಿ. ಚಟುವಟಿಕೆ ಅಂತ ಇರ್ಬೇಕು ನಮ್ಗೆ ಏನಾಗುತ್ತೋ. ಈಗ ಮೊನ್ನೆ ದಿವಸ ಒಂಚೂರು ಈ ಬೇಲೂರು ಈ ಕಡೆಗೆ ಹೋಗಿದ್ದೆ ಆಯ್ತಾ, ಅಲ್ಲಿ ಪುಷ್ಪಕ ಅಂತ ಹೇಳ್ಬಿಟ್ಟು ನಿನ್ನಂಗೆ ಒಂದು ಅಕ್ಕ ಸಿಕ್ಕಿತ್ತು. ಕೇಳ್ದೆ ಏನು ಎತ್ತ ಅಂತ ಹೇಳ್ಬಿಟ್ಟು, ಎಂತ ಒಂದು ಒಳ್ಳೆ ಮಾತು ಹೇಳ್ತು ಅಂತ ಅಂದ್ರೆ, ದಿವಸದಲ್ಲಿ ನಾನು ಏನಾದ್ರು ಒಂದು ಮಾಡ್ಲೇಬೇಕು ಅಂತ ಪುಟ್ಟಕ್ಕ ನೋಡಕ್ ನಮ್ ಪುಟ್ಟಕ್ ನಂಗೆ ಕಾಣಿಸ್ತಾ ಇತ್ತು ತಳ್ಳಿಗೆ
0: ಬೆಳ್ಳಿಗೆ ನನ್ನಂಗೆ ಅಂದೆ. ಈಗ ಅಲ್ಲಿ ತೋರಿಸ್ತೇನೆ
1: ಅಲ್ಲ, ವಯಸ್ಸು ನಿನ್ನಂಗೆ ಕಾಣ್ತಾ
0: ಅಂದ್ರೆ ನನ್ಗೆ ಒಂದು 100 ವರ್ಷ ಆಗ ಅನ್ಕೊಂಡಿ.
1: ಇಲ್ಲ ಶಾಂತಕ್ಕ, ಈಗ ನಿನ್ಗೂ ಪುಟ್ಟಕ್ಕಂಗೂ ಡಿಫ್ರೆನ್ಸ್
0: ಐತೆ. ಆದ್ರೂ ನಿನ್ ಕಟ್ಟೆ ಮೇಲೆ ಘಂಟಾಘೋಷವಾಗಿ ಇಷ್ಟು ನನ್ನನ್ನ ರೊಚ್ಚಿಗೆ ಎಬ್ಬಿಸ್ತಿ ಅಂದ್ರೆ ನಿನಗೆ ಹೊಟ್ಟೆಗೆ ಏನಿಲ್ಲ ಕಳಿಸ್ತೀನಿ ಅಷ್ಟೇ.
1: ಇಲ್ಲ ನೀನಂಗ್ ಮಾಡಕ್ಲೆ ಯಾವಾಗ್ಲೂ. ಈಗ ನಾನು ಕತೆ ಹೇಳ ಬೇಡವ ಕೇಳು, ಯಾಕೆ ಪ್ರತಿ ದಿವಸ ಮಾಡ್ತೀರಾ, ಯಾಕೆ ಮಾಡ್ತೀರಾ ಇಷ್ಟೊಂದು ಆರೋಗ್ಯವಾಗಿದ್ರಲ್ಲ, ಏನ್ ಗುಟ್ಟು ಅಂತ ಕೇಳಿದೆ. ಅದ್ ಕೇಳ್ತು, ಒಂದು ದಿವಸ ನಾನು ಏನಾರು ಮಾಡ್ದೆ ಊಟ ಮಾಡ್ದೆ ಅಂತ ಅಂದ್ರೆ ನಾನು ಪುಕ್ಷಟ್ಟೆ ಉಂಡೆ ಅಂತ ಹೇಳಿ ಅನ್ನಿಸ್ತದೆ, ಋಣದಲ್ಲಿದ್ದೀನಿ ಅಂತ ಹೇಳಿ ಅನ್ನಿಸ್ತದೆ. ಹಂಗ ಅನ್ನಿಸ್ಬಾರ್ದು ಅಂತೇಳಿ ನಾನು ಇಷ್ಟೆಲ್ಲದು ಕೂಡ ಮಾಡ್ತೀನಿ, ಇದ್ ಮಾಡೋದ್ರಿಂದ ನಾನು ಇಷ್ಟು ಆರೋಗ್ಯವಾಗಿರೋದು ಅಂತ ಹೇಳ್ಬಿಟ್ಟು. ಏ ಹೊಸಿ ಬೆಳೆಯಕ್ಕಲ್ಲ ಪುಷ್ಪಕ್ಕ, ನೋಡು ಒಂದು ವರ್ಷಕ್ಕಾಗುವಷ್ಟು ಸಾಸಿವೆ ಹಾಗೆ ಹೋಗಿಲ್ವಂತೆ.
0: ಸ್ಟೋರ್ ಹೆಂಗ್ ಮಾಡ್ಕೊಳ್ಳೋದು?
1: ಸ್ಟೋರ್ ಮಾಡ ಅದಕ್ಕೆ ಅದರದೇ ಆದ ವಿಧಾನ. ಈಗ ಈರುಳ್ಳಿ ನೀಟಾಗಿ ಒಣಸ್ಬಿಟ್ಟು ಇಟ್ಕೊಳ್ಳೋದು, ಅವಾಗ ಅವಾಗ ಆರ ಹಾಕೋದು.
0: ಆದ್ರೂ ಅಣ್ಣ ತಡಿಯಲ್ಲ, ಬೂಸ್ಟ್ ಬರ್ತದೆ.
1: ಏನು ಹಾಕಲ್ಲ, ನಾನು ನೋಡಿದ್ನಲ್ಲ ಅದು ಅಲ್ಲ, ಅಷ್ಟೊಂದು ಮಳೆ ಬೀಳ ಅಂತ ಜಾಗದಲ್ಲಿ.
0: ಅಂದ್ರೆ ಹಿಂದೆ ಎಲ್ಲ ಈ ಒಲೆ ಎಲ್ಲ ಇರವಲ್ಲ, ಒಲೆ ಹಿಂದ್ ಕಟ್ಟೋರು
1: ಈಗಲೂ ಒಲೆ ಈಗಲೂ ಸೌದ
0: ಹಂಗಾದ್ರೆ ಅಡಿ ಇಲ್ಲ ಬಿಡು.
1: ಆಮೇಲೆ ಬೆಳ್ಳುಳ್ಳಿ ಎಲ್ಲ ಕಟ್ಬಿಟ್ಟು
0: ಮೇಲ್ಗಡೆಗೆ
1: ಕಟ್ಬಿಟ್ರೆ ಏನು ತೊಂದ್ರೆ ಇಲ್ಲ. ಮೆಣಸಿನ್ಕಾಯಿ 8-10 ತರದವು, ಒಂದಲ್ಲ ಎರಡಲ್ಲ. ಮುಗಿಲ್ ಮೆಣಸು ಅಂತೆ,
0: ಮುಗಿಲ್ ಮೆಣಸು ಹೇಳು ಏನದು?
1: ಮುಗಿಲ್ ಮೆಣಸು ಅಂತ ಅಂತ ಅಂತಂದ್ರೆ, ಈಗ ಮೆಣಸಿನಕಾಯಿ ನೋಡಿದ್ದಿಲ್ಲ ಗಿಡದಲ್ಲಿ ನೀನು? ಎಲ್ಲ ಹಿಂಗೆ ಇಳೆ ಬಿದ್ದಿರ್ತವೆ ಆಯ್ತಾ. ಇದು ಹಂಗಲ್ಲ, ಈ ತೊಟ್ಟು ಕೆಳಗಡೆ ಇರ್ತದೆ, ಕಾಯಿ ಮೇಲ್ಗಡೆ ಕಾಣಿಸ್ತಾ ಇರ್ತದೆ,
0: ಮೇಲ್ ನೋಡ್ತದೆ,
1: ಮೇಲ್ ನೋಡ್ತಾ ಇರ್ತದೆ. ಅದು ಸೂರ್ಯನ್ ನೋಡೋದ್ರಿಂದ.
0: ಯಾವ ತಳಿ ಅಣ್ಣ ಈ ದೇಶದ?
1: ಸ್ಥಳೀಯ ತಳಿಗಳು ಮತ್ತವು ನಾಟಿ ಅಂತ ಅಂತ ಅಂತೀವಲ್ಲ ಮುಗಿಲ್ ಮೆಣಸು ಅಂತ ಹೇಳ್ಬಿಟ್ಟು ಆಯ್ತಾ. ಏನ್ ಖಾರ ಅಂತೀಯ ಪುಟ್ಟಕ್ಕ? ಅದು ಚುರುಕ್ ಮೆಣಸಿನಕಾಯಿಗಿಂತಲೂ ಖಾರ.
0: ಖಾರ ಜಾಸ್ತಿ ಆಗಿ ಮೇಲ್ ನೋಡ್ತಿರ್
1: ಮೇಲ್ ನೋಡ್ತಾ ಮೇಲ್ ನೋಡಿ ನೋಡಿ ಜಾಸ್ತಿ ಆಗಿರ್ಬೇಕು ಖಾರ ಆಯ್ತಾ. ಎರಡೇ ಎರಡು ಸಾಕತ್ತೆ.
0: ಅಲ್ಲ ನಮ್ಮಲ್ಲಿ ಈ ಸೊಕ್ ಬಂದವ್ರಿಗೆಲ್ಲ ನೆಲ ನೋಡ್ಕೊಂಡು ನಡಿ ಅಂತಾರ, ಅದಕ್ಕೆ ಅದು ಮೇಲೆನೆ ನೋಡ್ತದೆ ಅಂದ್ರೆ ಎಷ್ಟು ಖಾರ ಅಂತ. ನಾನು
1: ಚಿತ್ರಾನ್ನ ಮಾಡ್ಲಿ, ಉಪ್ಪಿಟ್ಟು ಮಾಡ್ಲಿ, ಪಲಾವ್ ಮಾಡ್ಲಿ,
0: ಒಂದ್ ಹಾಕಿದ್ರೆ
1: ಕೇಸರಿ ಬಾತ್ ಮಾಡ್ಲಿ,
2: ನಾವು ಅಲರಂಟ್ ಆಗಿದೀವಾ ಇಲ್ವಾ ಅಂತ ಕೇಳ್ತಾರ.
0: ಅದಕ್ಕಲ್ಲ ಅಡಿಗೆ ಬಗ್ಗೆ ಎಷ್ಟು ಗಮನ ಇದೆ
1: ಅಂತ.
0: ಕೇಸರಿ ಬಾತ್ ಆಯ್ತು ಇವತ್ತು, ಕೇಸರಿ ಬಾತ್ ನಾ ನೀನು ಮುಗಿಲ್ ಮೆಣಸು ಹಾಕಿ ಮಾಡ್ಕೊಡು.
1: ಅಲ್ಲ ಈಗ ಕೇಸರಿ ಬಾತ್ ಮಾಡೋರು ಸುಮ್ನೆ ಮಾಡಕ್ಲ, ಉಪ್ಪಿಟ್ಟು ಜೊತೆಗೆ ಮಾಡ್ತಾ ಇರ್ತಾನೆ, ಅದು ಮಾಡುವಾಗ ಹಾಕತ್ತಾರೆ ಅಂತ ಹೇಳಿದ್ ನಾನು. ಎರಡೆರಡು
0: ಇಲ್ಲ, ನೀ ಕೇಸರಿ ಬಾತ ಅಂದಿದ್ಯಾ, ಈಗ ಅಣ್ಣ ಏನ ಕೇಸರಿ ಬಾತ್ ಮುಗಿಲ್ ಮೆಣಸು ಹಾಕಿ ಕೇಸರಿ ಬಾತ್ ಮಾಡೋದು ಹೆಂಗೆ ಏನ್ ನನ್ ಗೊತ್ತಾಯ್ತು ಬಿಡು. ಇನ್ಮೇಲೆ ನೀನು ನನ್ಗೆ ಅದು ಇದು ಹೇಳ್ರಿ, ಈಗಿಸ್ತಿದ್ದಲ್ಲ ಇನ್ಮೇಲೆ ನಿನ್
1: ಹಂಗೆ ಇಂಥವೆಲ್ಲ ಬೆಳ್ಕೊಂಡು ಶಾಂತಕ್ಕ ಒಂದ್ ವರ್ಷಕ್ಕಾಗುವಷ್ಟೆಲ್ಲ ಒಬ್ರೆ ಬೆಳ್ಕತ್ತಾರೆ, ಒಬ್ರೇ ಏನ ಅವ್ರದು ಹೆಲ್ಪ್ ಗಿಲ್ಪ್ ಎಂತವೂ ಇಲ್ಲ, ಒಬ್ರೆ ಎಮ್ಮ ಒಂದೇ. ಮತ್ ವಯಸ್ ಎಷ್ಟು ಅಂತ ಕೇಳು. 70 ವರ್ಷ.
0: ಅಲ್ಲ ವಯಸ್ ನಿನ್ನಂಗೆ ನೋಡಕ್ ಹಾಕ್ಲಿ, ನನಗೆ 70 ವರ್ಷ ಆಗಿದೆ.
1: ಜಾಸ್ತಿ ವಯಸ್ಸು
0: ಇವತ್ ನಿನ್ ಗೊಟ್ಟ ಏನೋ ಐತೆ.
1: ಏನೈತೆ?
0: ಒಂದು ಈ ಕೇಸರಿ ಬಾತು, ಎರಡನೇದು ಈಗ ನನಗೆ 70 ವಯಸ್ಸು ಅಂದಿದ್ದು, ಎಲ್ಲ ಸೇರಿ ಐತೆ ನಿನಗೆ.
1: ಯಾವಾಗ್ಲೂ ಶಾಂತಕ್ಕ ನಂತರ ಇರ್ಬೇಕು, ನಂತರ ಆಲೋಚನೆ ಮಾಡ್ಬೇಕು.
0: ಏನಾಗಂದ್ರೆ
1: ಏನು ಅಂತ ಅಂದ್ರೆ
0: ಅದು ನಿನ್ ಗುಣ.
1: ಇಲ್ಲ ಇಲ್ಲ
0: ಗುಣ ಬೇರೆ.

0: ಇವತ್ತು ನಂಗೆ ಅನ್ಕೊಂಡ್ಬಿಟ್ರೆ ಶಾಂತಕ್ಕ ಎಷ್ಟು ನೆಮ್ಮದಿ ಆಗಿರ್ತೀವಿ ನೋಡಿದ್ರೆ.
1: ಸೂಪರ್ ಅಂತ್ಯಾ,
0: ಏ ಸಖತ್ ಆಗಿರ್ತೀವಿ. ನಿಮ್ಗೆ ಯಾವ ತರದ ಯೋಚನೆ ಇರಕ್ಕಲ್ಲ, ತಲೆ ಕೂದಲು ಬೆಳಗು ಹಾಕಲ್ಲ. ಇನ್ನೊಂದು
2: ನಿಮ್ ಕಾಲೆಳಿತಿರೋದವ್ರು ಅವಾಗಿಂದ
1: ಅಲ್ಲ. ತಾನ್ ನೋಡಿದ್ರೆ ಒಂದೊಂದನ್ನು ಹಿಡ್ಕೊಂಡು ಬಣ್ಣ ಹೊಡ್ಕೊಂಡ್ಬಿಡ್ತದೆ, ಒಂದೊಂದ್ ಕೂದ್ಲ ಸಪರೇಟ್ ಇಟ್ಕೊಂಡು. ಅದ್ ಎಷ್ಟೊತ್ತು ಹೊಡ್ಕೋತೀಯಪ್ಪ?
0: ಏನು ಅಂತ ಅಂದ್ರೆ ಶಾಂತಕ, ಬಣ್ಣದ ಲೋಕ ಅಂತ ಹೇಳ್ಬಿಟ್ಟಿದ್ರು. ನಿನ್ ಬಣ್ಣ ಬಳ್ಕೊಂಡ್ರು ಮಾತ್ರ ನಿನ್ ನೋಡ್ತಾರ ಜನ. ಇಲ್ಲ ಅಂತ
1: ನೋಡೋದೇ ಬೇಡ ಬಿಡು.
0: ನೋಡ್ಬೇಕಲ್ಲ, ನಮ್ದು ಯಾರು ಮಾತಾಡ್ತಿಲ್ಲ ಅಂತ ಅಂದ್ರೆ ಹೆಂಗೆ ಶಾಂತಕ?
1: ಕತೆ,
0: ನಾಲ್ಕು ಜನ ಮಾತಾಡ್ಸ್ಬೇಕು ತಾನೆ.
1: ಹೆಂಗಿರ್ತದೆ ಹಂಗಿರ್ಬೇಕು, ವಯಸ್ಸಾದಂಗೆ ಕೂದ್ಲು ಬೆಳಗಾಯ್ತವೆ.
0: ಹೌದು,
1: ಆಗ್ಲಿ ಬಿಡು.
0: ಈಗ ಏನು ಹೊಲಕ್ಕೆ ಏನ್ ಹಾಕಿಸ್ತಾನೆ ನೀನು? ಹಂಗಂತವ
1: ಮಾಮೂಲಿ ಜೋಳ ಪಳ.
0: ಹ್ಮ್
1: ಅಷ್ಟೇ.
0: ಅಯ್ಯೋ, ಜೋಳಕ್ಕೆ ಬರಬಾರದು ರೋಗ ಬಂದು ಎಲ್ಲ ಹೋಯ್ತೈತಂತೆ. ನೀನು
1: ಏನ್ ಮಾಡೋದು ನಡಿಯತ್ತಿಗೆ? ಏನ್ ಮಾಡೋದು, ಎಲ್ಲ ವ್ಯತ್ಯಾಸ ಆಗೋಯ್ತಲ್ಲ.
0: ಎಲ್ಲ ವ್ಯತ್ಯಾಸ ಆಯ್ತು. ನೀನು ಹೊಸ ಹೊಸ ಆಲೋಚನೆ ಮಾಡ್ಬೇಕಂತ. ನೀನು ಬೇರೆ ಬೇರೆ ತರದ್ ಏನ್ ಬೆಳಿಬೇಕು, ಯಾವ್ದು ಬೆಳೆದ್ರೆ ಜಾಸ್ತಿ ದುಡ್ಡು ಸಿಗ್ತದೆ, ಇಂಥವೆಲ್ಲ ಯೋಚನೆ ಮಾಡ್ಕೊಂಡು ನೀನು ನನ್ನ ಸಲಹೆ ತಗೊಂಡ್ ಮಾಡ್ಬೇಕು. ನೀನು
1: ನಿನ್ ಸಲಹೆ ಗೊತ್ತಾಯ್ತು ಬಿಡು. ನೀ ಕೇಸರಿ ಬಾತ್ಗೆ
2: ಮೆಣಸಿನ್ಕಾಯಿ
1: ಹಾಕೊಂಡು ನಿನ್ ಸಲಹೆ ತಗೊಂಡ್ರೆ ನನ್ ಮೆಣಸಿನ್ಕಾಯಿ ಬೆಳೆದಂಗೆ.
0: ಏನ್ ನೋಡು, ಅದೆಲ್ಲ ಸಿಂಪಲ್ ಶಾತಕ. ಕೇಸರಿ ಬಾತ್ಗೆ ಮೆಣಸಿನ್ಕಾಯಿ ಏನ್ ಹಾಕುತ್ತೆ, ಹಾಕಿದ್ರೆ ಏನಾಗುತ್ತೆ ಅಂತ? ಉಪ್ಪಿಟ್ಟು ಆಗುತ್ತೆ ಅಷ್ಟೇನೆ. ಅದು
1: ಕೇಸರಿ
2: ಅದಂಗ್ ಸ್ವೀಟ್ ಹಾಕಿರ್ತೀವಲ್ಲ.
0: ಸ್ವೀಟ್ ಕೊನೆಗೆ ಹಾಕೋದಲ್ವಾ? ಮೆಣಸಿನ್ಕಾಯಿ ಹಾಕಿದ್ಮೇಲೆ ಮತ್ತೆ ಸ್ವೀಟ್ ಆಗಿ ಹಾಕ್ಬೇಕು?
1: ಇಲ್ಲ, ನಾವು ಫಸ್ಟೇ ಹಾಕ್ತಿವಿ.
0: ಅವಾಗ ಕೇಸರಿ ಬಾತ್ ಆಗತ್ತೆ. ಆಯ್ತಾ? ನಾನ್
2: ಮುಗಿಲ್ ಕೇಸರಿ ಬಾತ್
1: ಆಗೋಗುತ್ತೆ.
0: ಮುಗಿಲ್ ಕೇಸರಿ ಬಾತ್ ಹೊಸ ರೆಸಿಪಿನೇ ಬಂದ್ಬಿಡ್ತಲ್ಲ ಶಾಂತಕ್ಕ. ಇವತ್ತು
1: ಮುಗಿಲ್ ಕೇಸರಿ ಬಾತ್ ಯಾರು ಕರ್ತರು?
0: ರೇಡಿಯೋನಲ್ಲ
1: ಆದ್ರೆ ಮುಗಿಲ್ ಮೆಣಸು ನೋಡಕ್ ಹಾಕಿ.
0: ಅದು ನೋಡಬಾರ್ದು, ಅದು ಹಾಕಿ ಕೇಸರಿ ಬಾತ್ ಮಾಡಬಾರ್ದು ಅಂತ ಹೋಯ್ತಲ್ಲ. ಹಂಗೆ
1: ಆಯ್ತು ಬಿಡು. ಏನೋ ಒಂಚೂರು ಮಳೆ ಇಟ್ಕೊಂಡಿತ್ತ.
0: ಹೌದು,
1: ಮತ್ತೆ ಹೋಯ್ತೈತೆ. ನಮ್ಮೂರ್ ಕಡೆಗೆ ಅವಾಗ ಒಂದು ಗದೆ ಹೇಳವ್ರು, ಬೆಳಗಾಂ ಮಳೆ ನಂಬಂಗಿಲ್ಲ, ಧಾರವಾಡ ಮಳೆ ನಂಬಾರ್ದು ಅಂತಿದ್ರು. ಈಗ ಧಾರವಾಡದಾಗೆ ಚೆನ್ನಾಗಿ ಮಳೆ ಉಳಿತೈತೆ, ಈ ಕಡೆಗಿಲ್ಲ.
0: ಇಲ್ಲ, ಅದು ಇಲ್ಲ, ಈ ಸರಿ ಹೇಳ್ಬಿಟ್ಟವ್ರಲ್ಲ ಶಾಂತಕ್ಕ. ಈ ಮುಂಗಾರು ಅಂತ ಏನಾಯ್ತು, ದುರ್ಬಲ ಅದು ಅಂತ ಹೇಳ್ಬಿಟ್ಟು. ದುರ್ಬಲ ಮುಂಗಾರು ಬಂದ್ರು ಬಂತು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟವ್ರೆ. ಇದು ಏನು, ನಾಳೆ
1: ಚಳಿ ಏನು ಹೊಸಿ ಇಲ್ಲ ಬಿಡು.
0: ಚಳಿನೂ ಜಾಸ್ತಿ ಆಯ್ತದೆ. ಇದೇನು ಬರೀ ಒಂದ್ ವಾರ 15 ದಿವಸ ತಿಂಗಳದ್ದು ಕತೆ ಅಲ್ಲ ಇದು, ಮುಂದಿನ ಡಿಸೆಂಬರ್ ವರೆಗೂ ಹಿಂಗೆ ಅಂತ. ಹಂಗಾಗಿ ಅದಕ್ಕೆ ನೋಡು, ಈಗ ಮಳೆ ಆಗ್ದನೆ ಇದ್ದಾಗ ನಾವ್ ಏನೇನ್ ಬೆಳೆಯಕ್ ಸಾಧ್ಯನಾ, ಅಂತ ಬೆಳೆಗಳು ಬೆಳ್ಕೋಬೇಕು ಸರಿ. ಆಮೇಲೆ ಬೆಳೆ ವಿಮೆ ಮಾಡ್ಸ್ಕೋಬೇಕು. ನೀನ್ ಏನಾರು ಬೆಳೆ ವಿಮೆ ಮಾಡಿಸ್ಕೊಂಡ್ರೆ ಏನಾರು ಒಂದಷ್ಟು ಕೈಗೆ ಸಿಗ್ತದೆ. ಇಲ್ಲ ಅಂತ ಅಂತಂದ್ರೆ ಅದು ಇಲ್ಲ ಇದು ಇಲ್ಲ ಅನ್ನಂಗೆ,
1: ಇದು ಇಲ್ಲ ಅದು ಇಲ್ಲ ನಡಿಯತ್ತೆ, ಏನು ಇಲ್ಲ. ಈಗ ಆಷಾಢ ಬಂತಲ್ಲ, ಆಷಾಢ ಬಂತು, ಮಳಿ ಹೋಯ್ತು, ಮತ್ತೆ ಅಕ್ಕ ಊರ್ಗ ಹೋಯ್ತಾಳೆ. ಈಗ
0: ಅಕ್ಕ
2: ಆಷಾಢಕ್ಕೆ ತವ್ರ ಮನೆಗೆ ಹೋಗ್ಬಾರ್ದ?
1: ಆವಾಗ ಹೋಗಕ್ಕೆ ಮಳೆ ಬರ್ತದೆ ಅಂತಾನೆ ತವ್ರ ಕಳ್ಸೋರು. ಸೊಸೆಗೆ ಅಂದ್ರೆ ಹುಡುಗಿಗೆ ಕೆಲ್ಸ ಜಾಸ್ತಿ ಆಯ್ತದೆ, ಮನೆ ಸ್ವಲ್ಪ ರೆಸ್ಟ್ ಮಾಡ್ಕೊ ಬರ್ಲಿ ಅಂತ ಕಳ್ಸೋರು. ಈಗ ಮಳೆನೇ ಇಲ್ಲ, ಯಾಕೆ ಹೋಯ್ತಿ ಅಲ್ಲಿ?
2: ಸುಮ್ನೆ ನೆಪ ಅದೊಂದು, ಆಷಾಢ ಅನ್ನೋದೊಂದು ನೆಪ ಅಲ್ವಾ, ತವ್ರಿಗೆ ಹೋಗಿ ಬಂದ್ಬಿಡೋದು.
1: ಅಲ್ಲ, ಬೇರೆದೇನು ಮಾಡಲ್ಲಣ್ಣಯ್ಯ, ತವ್ರಿಗೆ ಮಾತ್ರ ಕಂಪಲ್ಸರಿ ಹೋಯ್ತಾರೆ. ಅಲ್ಲ, ಅವಾಗ ಕೇಸ್ ನ ಎಲ್ಲಾ ಕವಿತೆ ಬರೆದ್ರು, ತವ್ರಿಗೋದ ಹೆಂಡತಿ ಇನ್ನ ಬರ್ಲಿಲ್ಲ, ತವ್ರ ಸುಖದೊಳಗೆ ಮರೆತಿಹಳು ಎನ್ನದಿರಿ ಅಂತ ಅಕ್ಕಿ ಪತ್ರ ಬರೆದು. ಅಯ್ಯೋ, ಅದನ್ನ ಹಾಡರೆ ಹಾಡರೆ ಕೇಳ್ಬೇಕು ನೀನು. ಕೊನೆ ಸ್ಟಾಂಜ ಕೇಳುವಾಗಂತೂ, ಚಿತ್ರದುರ್ಗದ ರೈಲು ನಿತ್ಯವೂ ಓಡೋಡಿ ಮೈಸೂರ ಸೇರುವುದು ನಾನು ಬಲ್ಲೆ, ಆದ್ರೂ ಅದ್ರಾಗ ಬರ್ಲಿಲ್ಲ ಅಂತ ನೀವು ಮುನಿಸ್ಕೋಬೇಡಿ. ಇನ್ ಎರಡೇ ದಿನ ಅಣ್ಣನ ಮದುವೆ, ಬಂದೇ ಬಿಡ್ತೀನಿ. ಎಷ್ಟು ಚೆನ್ನಾಗಿತ್ತು ಈಗ ಎಲ್ಲಾನು ಮೊಬೈಲ್
2: ಫೋನ್ ಐತಲ್ಲ ಈಗ.
1: ಎಲ್ಲ ಮೊಬೈಲ್ ಆಗಿ ಕಳಿಸ್ತಾರೆ, ವಿಡಿಯೋ
0: ಕಾಲ್ ಅನ್ಸೋದಿಲ್ಲ ಈಗ. ನೆನಪದಾಗ ನೆನಪದಾಗೆಲ್ಲ ಫೋನ್ ಮಾಡ್ಬೋದು,
1: ವಿಡಿಯೋ ಕಾಲ್.
0: ವಿಡಿಯೋ ಕಾಲ್ ಮಾಡ್ಬೋದು.
1: ಆಮೇಲೆ ಇನ್ನೊಂದ್ ಬಂದೈತೆ ಈಗ, ನಿನ್ ಫೋನ್ಯಾಗ ಹಂಗೆ ಆಯ್ತೈತ ನೋಡು. ಈಗ ಫೋನ್ಯಾಗ ಮಾತಾಡ್ತಿರ್ತೀವಲ್ಲ, ತಾನೇ ಟಚ್ ಆಗ್ಬಿಟ್ಟು ಅಣ್ಣಯ್ಯ,
0: ಆ
1: ಸೈಡೇ ಒಂದ್ ಬರ್ತೈತೆ, ಏನದು ವಿಡಿಯೋ ಏನದ ಆನ್ ಆಗತ್ತರದು, ಅದು ಕಿವಿಗೆ ಹಿಡ್ಕೊಂಡಿದ್ದು, ಅದು ಟಚ್ ಆಗಿ ಹಂಗೆ ಅದೇನು ಎಲ್ಲಾರ ಫೋನ್
2: ಅಪ್ಡೇಟ್ ಆಗೈತಂತೆ.
1: ಬೇಡಾಗಿತ್ತು, ಯಾರನ್ ಕೇಳಿ ಅಪ್ಡೇಟ್ ಮಾಡಿದ್ರು.
0: ಸ್ವಲ್ಪ ಭಾರಿ ಎಚ್ಚರಿಕೆ ಇರ್ಬೇಕನ.
1: ಯಾವಾಗ್ಲೂ ಮೈ ಎಲ್ಲ ಕಣ್ಣಾಗಿರೋದು, ಮೈ ಎಲ್ಲ ಕಣ್ಣಾಗಿ ಬರೀ ಇಂಥವ್ ನೋಡ್ಕೊಂಡು ಕೆಲಸ ಮಾಡ್ಬೇಡ, ಕಾರ್ಯ ಮಾಡ್ಬೇಡ. ಅವ್ರೇನಂದ್ರು, ಇವ್ರೇನಂದ್ರು, ಇವ್ರೆಲ್ಲೋದ್ರು, ಅವ್ರೆಲ್ಲೋದ್ರು, ಏನ್ ಮಾತಾಡಿದ್ರು, ಏನ್ ನೋಡಿದ್ರು, ಏನ್ ಕೇಳಿದ್ರು.
0: ನಾನು ಅದಕ್ಕೆ ಹೇಳ್ತೀನಿ ನಿನಗೆ, ಮೊಬೈಲ್ ಬಿಟ್ಬಿಡು ನೀನು ಬೇಡ ಅಂತ ಹೇಳ್ಬಿಟ್ಟು ಒಂದ್ ಆನ್ಲೈನ್ ಆಗ್ಸ್ ಕೇಳ್ತೀನಿ.
1: ಮತ್ತೆ ಹಿಂಗ್ ಕಟ್ಟೆಗ್ ಪಟ್ಟೆಗ್ ಬಂದಾಗ
0: ಆದ್ರೂ ಬಿಡ್ಬೇಕು. ಏನೇ
1: ಬಿಡ್ಬೇಕಲ್ಲ, ಮಿತವಾಗಿ ಬಳಸ್ಬೇಕು ಅಂತ ಹೇಳ್ಬೇಕು ನೀನು.
0: ಇಲ್ಲ,

0: ಮಿತವಾಗಿ ನೀನ್ ಜಾಸ್ತಿ ಬಳಸಕಲ್ಲ ಪಾಪ ನೀನು, ಅದೇನಾರ ಬಂದು
1: ಹಂಗೆ ಆಗಿತ್ತು ಮಾತಾಡ್ತಾ ಇದೀನಿ ಅದು ಹೋಗ್ತೈತೆ, ವಿಡಿಯೋ ಕಾಲ್ ಮಾಡ್ತಿದ್ಯ ಅಂತ ಕೇಳ್ತವ್ರೆ ಇಲ್ಲ ಇಲ್ವಲ್ಲ ಅಂತ ನೋಡಿದ್ರೆ ಕಿವಿಗ್ ಟಚ್ ಆಗ ಕಡೆನೆ ಬಂದೈತೆ ಅದು. ಅದಕ್ಕೆ ಕಟ್ಟೆಲ್ ಅದೊಂದು ವಿಷಯ ಇಟ್ಕೊಂಡು ಮಾತಾಡೋಣ ಅಂತಾನೆ ಬಂದೆ. ನಿಮ್ ಮೊಬೈಲ್ ಆಗು ಹಂಗೆ ಬತ್ತೈತ, ನಂದೆ ಏನಾರ ಮೊಬೈಲ್ ಕೆಟ್ಟೋಗೈತ ಅಂತ.
2: ಇಲ್ಲ ಇಲ್ಲ ಬತ್ತೈತ್, ನಂದು ಹಂಗೆ ಬಂತು.
1: ಅಣ್ಣ ಇನ್ ಮಾತ್ರ ಬತ್ತಾಯಿಲ್ಲ,
0: ನಾನು ಹದ್ದು ಬಸ್ತಲ್ ಇಟ್ಟಿದ್ದೀನಿ ಅದೇ
1: ಮೇಲೊಂದು ನೋಡಲ್ಲ ಹಂಗೆ ಹಾಕೈತೆ.
2: ಓ ಅದ್ ಬೇರೆ ಅಂಗಿಲ್ಲ,
1: ಹಂಗೆ ಹಾಕೋಬಿಟ್ಟೈತೆ.
2: ಓ ಅದಕ್ಕೆ ಟಚ್ ಆಗಲ್ಲ.
0: ಅದು ನಾ ಅದ್ರ ಮಾತು ಕೇಳಕ್ಕೆ ಹೋಗ್ಬರ್ಷ ಅಂತ ಯಾವತ್ತೇ
1: ಅಲ್ಲ, ನೀ ಯಾರ ಮಾತು ಕೇಳ್ತಿ ಹಂಗಾರೆ, ಅವ್ರು ಇವ್ರ ಮಾತು ಕೇಳದಿಲ್ಲ, ಮೊಬೈಲ್ ಮಾತು ಕೇಳದಿಲ್ಲ, ಹೆಂಡತಿ ಮಾತು ಮೊಬೈಲ್ದೇ ಕೇಳೋದಿಲ್ಲ ಅಂದ್ರೆ ಹೆಂಡತಿದ್ ಕೇಳದಿಲ್ಲ, ಮಕ್ಕಳದ್ ಕೇಳಲ್ಲ, ಇನ್ ಯಾರ ಮಾತು ಕೇಳ್ತಿ?
0: ನನ್ನ ಮಾತು ನಾನೇ ಕೇಳ್ತೀನಿ. ನನ್ಗೆ ಒಂದು ಇಂಟ್ಯೂಷನ್ ಅಂತ ಐತೆ.
1: ಅದಕ್ಕೆ ನೀನ್ ಮತ್ತೆ ಮುಗಿಲ್ ಮೆಣಸು ಹಾಕ್ಬಿಟ್ಟು ಇದು ಮಾಡ್ತಾ ಇರೋದು ಅಲ್ವಾ, ಯಾರು ಅದು ಕೇಳಿರೋದಕ್ಕೆ ಕೇಸರಿ ಬಾತ್ಗೆ ಮುಗಿಲ್ ಮೆಣಸು ಹಾಕ್ತಾ ಇದ್ದೀನಿ.
0: ಮುಗಿಲ್ ಮೆಣಸು, ಮುಗಿಲ್ ಮೆಣಸು ಬಾರಿ ಸದ್ ಮಾಡ್ಬಿಡ್ತಲ್ಲ ಶಾಂತಕ್ಕೆ.
1: ಇವತ್ ಅದೇ ಹೆಸರು ಮಾಡ್ಬಿಡಯ್ಯ ನಿನ್ಗೆ ರೇಗ್ಸಕ್ಕೆ, ನಂಗೆ ಏನೋ ಸಿಕ್ಕಿರ್ಲಿಲ್ಲ. ಮುಗಿಲ್ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕೇಸರಿ ಬಾತ್ ಮಾಡ್ತೀಯ ನೀನು,
0: ಹೇಳ್ಬಿಟ್ಟು ತಪ್ಪು ಮಾಡ್ಬಿಡ್ತಾ.
2: ಅದು ಶಾಂತಕ್ಕನ್ ಕೇಳಿ ಸಿಕ್ಕಾಕಟ್ರಿ ನೀವು.
1: ಆಯ್ತು ನಡಿಯತ್ತಾಗಿ. ನಾನಂತೂ ಏನು ಒಂದ್ ತೊಟ್ಟು ನೀರು ಕೊಡಕ್ಕಿಲ್ಲ ನಿನ್ಗೆ ಇವತ್ತು, ನೀನೇ ಏನಾರ ಕೊಡು.
2: ಏ ಅಣ್ಣನ ಹತ್ರ ಅಂತೂ ಕೇಳ್ಬೇಡಿ, ನನಗಂತೂ ತಿನ್ನಕ್ಕಾಗಲ್ಲ. ಮುಗಿಲ್ ನೀವೇ ಮಾಡಕ್ಕ
1: ನಡಿಯತ್ತಾಗ ಏನೋ ಒಂದು ಮಾಡ್ಕೊಂಡು ತಿನ್ನೋಣ.

ಇದುವರೆಗೆ ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಮೂಡಿಬಂತು. ಭಾಗವಹಿಸಿದ್ದವರು ಸುಜಾತಾ ಎಫ್ ತಲವಾರ್, ಅರಕಲ್ಗುಡುವಿ ಮಧುಸೂದನ್ ಹಾಗೂ ಲಿಖಿತಾ ಎಂಪಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಹಾಸನ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.

ಆರಂಭದಲ್ಲಿ ಕೇಳಿ ಪ್ರಸಿದ್ಧ ಕವಿ ಡಾಕ್ಟರ್ ಎಚ್ಎಸ್ ವೆಂಕಟೇಶ್ ಮೂರ್ತಿಯವರ ಹೃದಯ ಸ್ಪರ್ಶಿ ಭಾವಗೀತೆಯನ್ನ, ಅಮ್ಮನ ಪ್ರೀತಿಯ ಉಷ್ಣತೆಯನ್ನ ಪದಗಳಲ್ಲಿ ಹಿಡಿದಿಟ್ಟ ಒಂದು ಅಪೂರ್ವ ರಚನೆ ಇದೀಗ ಓ ಮಧುರ ಮನಸೆ ಅಮ್ಮನ ಮನಸೆ. ಈ ಭಾವಗೀತೆಯನ್ನ ಅಷ್ಟೇ ಮಮತೆಯಿಂದ ಹಾಡಿರುವವರು ಉಪಾಸನಾ ಮೋಹನ್.

ಕವಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಭಕ್ತಿಭಾವದ ಕವನ ಪ್ರತಿ ಹೂವು ಸಾರುತ್ತಿದೆ ಭಗವಂತನ ಚೆಲುವ, ಪ್ರತಿ ಬೆಳಗು ಹಾಡುತ್ತಿದೆ ಭಗವಂತನ ಒಲವ. ಪ್ರಕೃತಿಯ ಪ್ರತಿಯೊಂದು ಅಣುವಿನಲ್ಲೂ ದೇವರನ್ನು ಕಾಣುವ ಮನೋಭಾವವನ್ನು ಹೇಳುವ ಸುಂದರ ರಚನೆ ಇದಾಗಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಅಪರ್ಣಾ ಎನ್.

ಒಂದು ನಗುವಿನಲ್ಲಿ ಸಾವಿರ ಭಾವಗಳನ್ನು ತುಂಬಿದ ಕವನ, ಜನಪ್ರಿಯ ಕವಿ ಚಂದ್ರಶೇಖರ ತಾಳ್ಯ ಅವರ ರಚನೆ. ಈ ಭಾವಗೀತೆಯನ್ನು ಅಷ್ಟೇ ಮಧುರವಾಗಿ ಹಾಡಿರುವವರು ಪಂಚಮ್ ಹಳಿಬಂಡಿ.

ಆಕಾಶವಾಣಿ ಹಾಸನ. ಬಣ್ಣದ ಬುಗುರಿ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಸಂಧ್ಯಾರಾಗ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

ಚಿತ್ರ ಬೆಳ್ಳಿ ಮೋಡಗಳು ಗೀತೆನ ಹಾಡಿರುವ ಗಾಯಕಿ ಎಸ್ ಜಾನಕಿ, ಕೆವಿ ರಾಜು ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಎಸ್ ಜಾನಕಿ ಅಮ್ಮನವರು ಹಾಡಿರುವ ವಿಶೇಷ ಒಂದು ಗೀತೆಗಳನ್ನು ಕೇಳ್ತಾ ಇದ್ದೇವೆ ಶ್ರೋತೃಗಳೇ. ನೀವೀಗ ಕೇಳಿದ ಗೀತೆ ಜಾರಿ ಬಿದ್ದ ಜಾಣ ಚಿತ್ರದ್ದು. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಮಾಡಿದ್ದವರು ಟಿ ಜಿ ಲಿಂಗಪ್ಪ. ಇನ್ನು ಮುಂದೆ ಕೇಳಿ ಹೇಮಾವತಿ ಚಿತ್ರದ ಗೀತೆಯನ್ನು.

Thank you.

ಹೇಮಾವತಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಗೆ ಸಂಗೀತ ಸಂಯೋಜನೆ ಎಲ್ ವೈದ್ಯನಾಥನ್, ಸಾಹಿತ್ಯ ಟಿ ಉದಯಶಂಕರ್.

ಅನುರಾಗ ಬಂಧನ ಚಿತ್ರದ ಗೀತೆ ಇದು. ವಿಜಯ ನಾರಸಿಂಹ ಅವರ ಈ ಗೀತೆಯನ್ನ ಚಿತ್ರ ಸಂಗೀತಕ್ಕೆ ಅಳವಡಿಸಿದವರು ರಾಜನ್ ಮತ್ತು ನಾಗೇಂದ್ರ. ಗೀತೆಯ ಗಾಯಕಿ ಎಸ್ ಜಾನಕಿ.

ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಕೇಳಿ ಎಸ್ ಜಾನಕಿಯವರು ಹಾಡಿರುವ ಹೆಣ್ಣಿನ ಕೂಗು ಚಿತ್ರದಿಂದ. ಸಾಹಿತ್ಯ ಜಯದೇಶಂಕರ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್.

0: ಶ್ರೋತೃಗಳೇ, ಕೃಷ್ಣನ ಮುರಳಿ ಗಾನವನ್ನು ಕೇಳುತ್ತಾ ಅಂತಿಮ ವಿದಾಯಕ್ಕೆ ಬಂದವರು ಎಸ್ ಜಾನಕಿ ಅಮ್ಮನವರು. ಜಾನಕಿ ಅಮ್ಮನಂತವರು ನಿಜವಾಗ್ಲೂ ಅಗಲುತ್ತಾರೆಯೇ? ನಿಜಕ್ಕೂ ಇಲ್ಲ. ಸುಮಾರು 48,000 ಹೆಚ್ಚು ಹಾಡುಗಳನ್ನು 20 ಭಾಷೆಗಳಲ್ಲಿ ಹಾಡಿ ಪ್ರತಿ ಮನೆಯ ಪ್ರತಿ ಮನದ ಧ್ವನಿಯಾದವರು. ಎಂದಿಗೂ ನಮ್ಮೊಂದಿಗೆ ಇರುತ್ತಾರೆ. ಮತ್ತು ಹೆಮ್ಮೆಯ ವಿಷಯ ಅಂದರೆ ಅವರು ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದು ನಮ್ಮ ಕನ್ನಡದಲ್ಲೇ ಅನ್ನೋದು. ಎಸ್ ಜಾನಕಿಯವರು ನಿನ್ನೆ ಜುಲೈ 11 ಮೈಸೂರಿನಲ್ಲಿ ನಮ್ಮನ್ನೆಲ್ಲ ಆಗಲಿದ್ದಾರೆ. ಅವರಿಗೆ 88 ವಯಸ್ಸಾಗಿತ್ತು. ಭಾರತದ ಗಾನಕೋಗಿಲೆ, ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಹೃದಯದಲ್ಲಿ ನೆಲೆಸಿದ್ದ ಜಾನಕಿಯಮ್ಮನವರು ಈ ರೀತಿಯ ಹಾಡುಗಳಲ್ಲಿ ಸದಾ ನಮ್ಮೆಲ್ಲರ ಮನದಾಳದಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾ ಎಸ್ ಜಾನಕಿಯವರ ವಿಶೇಷ ಒಂದು ಕಾರ್ಯಕ್ರಮ ಮೂಡಿಬಂತು ಹಾಸನ FM. ಎಲ್ಲರಿಗೂ, ಕಾರ್ಯಕ್ರಮವನ್ನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು.
1: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
2: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ.
3: ಮೊದಲು ಜುಮ್ಕಿ
2: ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
3: ಆದ್ರೆ ಆ ಜುಮ್ಕಿ
2: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
4: RBI ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. 2-wheelers ಇರ್ಬೋದು, 4-wheelers ಇರ್ಬೋದು. ಹಾಗಾಗಿ ರಸ್ತೆ

0: ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಹಿಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ, ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ ಹಾಸನ.
3: ಹಕ್ಕಿ ಚಿಲಿಪಿಲಿ, ಗಿಲಕಿ ಗಿಲಿ ಗಿಲಿ,
4: ಎಳೆಯ ಮಕ್ಕಳ ಮಾತುಗಳ ಮಾಲೆ, ಚಿಣ್ಣರ ಲೋಕ.
2: ಹಾಡಿ ಮಾತಾಡಿ ಈ ಚಿಣ್ಣರ ಲೋಕದಲ್ಲಿ.
3: ನೋಡಿ ಪುಟ್ಟ ಶಾಲೆ ಸೇರಿ ಬಿಟ್ಟ
5: ಬನ್ನಿ ಮಾತಾಡಿ.

0: ಪುಟಾಣಿಗಳ ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಎಲ್ಲ ಚಿಣ್ಣರಿಗೂ ಸ್ವಾಗತ ಹೇಳ್ತಾ ಕರೆ ಮಾಡಲಿಕ್ಕೆ ನಿಮಗೆ ದೂರವಾಣಿ ಸಂಖ್ಯೆಗಳನ್ನು ಹೇಳಬೇಕಲ್ವಾ? ಹಾಗಾದರೆ ನೋಟ್ ಮಾಡಿಕೊಡಿ. 2462 289 ಮತ್ತೊಂದು 2452 258. ಎಸ್ಟಡಿ ಕ್ರಮಾಂಕ 0817 2. ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಭಾಗವಹಿಸಬಹುದು. ಎಲ್ಲರೂ ರೆಡಿ ಇದ್ದೀರಾ ಅಲ್ವಾ? ಹಾಗಾದರೆ ಒಂದೊಂದೇ ಕರೆಗಳನ್ನು ತಗೊಳ್ತಾ ಹೋಗೋಣ. ಮೊದಲ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ನಮಸ್ತೆ.
1: ಹಲೋ.
0: ಹಲೋ, ನಮಸ್ತೆ. ಪರಿಚಯ ಮಾಡ್ಕೊಳ್ಳಿ.
1: ನನ್ನ ಹೆಸರು ಆದಿತ್ಯ ಕೆ ರಾಜ್ ಅಂತ.
0: ಆದಿತ್ಯ ಕೆ ರಾಜ್, ಎಲ್ಲಿಂದ ಕರೆ ಮಾಡಿರೋದು ಆದಿತ್ಯ?
1: ಕೆಲ್ಲೂರು.
0: ಕೆಲ್ಲೂರು. ಏನ್ ಓದ್ತಾ ಇರೋದು?
1: ನೈನ್ತ್
0: ಸ್ಟ್ಯಾಂಡರ್ಡ್. ಆದಿತ್ಯ ಅವರು ಕರೆ ಮಾಡಿಬಿಟ್ಟಿದ್ದಾರೆ. ಆದಿತ್ಯ ಅವ್ರಿಗೆ ಒಂದು ಪುಟಾಣಿ ಪ್ರಶ್ನೆ. ಪಂಚತಂತ್ರದ ಕಥೆಯನ್ನ ಬರೆದವ್ರು ಯಾರು ಗೊತ್ತಾ?
1: ಪಂಚತಂತ್ರ ಕತೆ ಬರೆದವರು ಗೊತ್ತಿಲ್ಲ.
0: ಗೊತ್ತಿಲ್ವಾ? ಸರಿ, ನೀನು ಏನ್ ಹೇಳ್ಬೇಕು ಅಂತ ಸಿದ್ಧವಾಗಿ ಬಂದಿದೀಯ, ಸಣ್ಣದಾಗಿ ಹೇಳು ಆಯ್ತಾ? ಬೇರೆ ಮಕ್ಕಳಿಗೂ ಅವಕಾಶ ಇರಲಿ. ಏನ್ ಹೇಳ್ತೀಯ?
1: ಕನ್ನಡ ಸಾಹಿತ್ಯಕ್ಕೆ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಪುರಸ್ಕೃತರ ಬಗ್ಗೆ ವಿವರಗಳನ್ನು ಹೇಳ್ತೀನಿ.
0: ತುಂಬಾ ಉದ್ದವಾಗಿರ್ಬಹುದು, ಇರಬಾರ್ದು. 1 ಮಿನಿಟ್ ಅಲ್ಲಿ ಮುಗಿಬೇಕು. ಓಕೆ, ಹೇಳಿ.
1: ನಮ್ಮ ಕನ್ನಡ ನಾಡಿನ 8 ಜನ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಅದರಲ್ಲಿ ಮೊದಲನೆಯದಾಗಿ ಕುವೆಂಪುರವರು. ಕುವೆಂಪುರವರು 1967 ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಎರಡನೇದು ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು 1973 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗರ್, ವಿಕ್ರು ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್.
0: ಧನ್ಯವಾದ ಪುಟ.
1: ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರುವ ಭಾಷೆ ಹಿಂದಿ, ಸಂಖ್ಯೆ 11.
0: ಸಾಕು ಸಾಕು ಸಾಕು, ಇಷ್ಟು ಸಾಕು, ಇಷ್ಟು ಮಾಹಿತಿ ಸಾಕು ಆಯ್ತಾ?
1: ಹಲೋ.
0: ಓ, ಪಕ್ಕದಲ್ಲಿ ತಂಗಿನೂ ಇದ್ದಾಳ? ಹೇಳಪ್ಪ. ನಿಮ್ಮ ಹೆಸರು ಹೇಳು, ಪರಿಚಯ ಮಾಡ್ಕೋ.
1: ಶಿವಾನಿ.

0: ಶಂಕರ್.
1: ಶಿವಾನಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಪುಟ ಶಿವಾನಿಗೆ ಒಂದು ಪುಟಾಣಿ ಪ್ರಶ್ನೆ. ಶಿವಾನಿ ಏನು ಓದ್ತಿರೋದು? ಫಿಫ್ತಾ? ಆಯ್ತು. ನಿನಗೆ ಒಂದು ಪ್ರಶ್ನೆ. ಹೊರಗೆ ಬಿಳಿ, ಒಳಗೆ ಹಳದಿ, ತಿನ್ನಲು ತುಂಬಾ ರುಚಿ, ಅದೇನು?
0: ಮೊಟ್ಟೆ.
1: ಮೊಟ್ಟೆ ಅಂದ್ರೆ ಇಷ್ಟನಾ ಶಿವಾನಿಗೆ? ಸರಿ, ಇದೆ ಉತ್ತರ. ನೀನೇನು ಹೇಳಬೇಕು ಅಂತಿದೀಯ ಪುಟ್ಟ, ಹೇಳು.
0: ನಾನು ಇಂದು ಹಾಸನ ಜಿಲ್ಲೆ.
1: ಏನ್ ಬರುತ್ತೆ ಅದು? ಎರಡ್ ಲೈನ್
0: ಹಾಸನ
1: ಹೇಳ್ಬಿಡು.
0: ಜಿಲ್ಲೆಯಲ್ಲಿರುವ 8 ತಾಲೂಕಿನ ಹೆಸರುಗಳನ್ನು ಹೇಳುತ್ತೇನೆ.
1: ಪಟಪಟ ಅಂತ ಹೇಳ್ಬೇಕು ಬೇಗ ಬೇಗ.
0: ಹಾಸನ, ಆಲೂರು, ಬೇಲೂರು, ಸಕಲೇಶಪುರ, ಅರ್ಕಲಗೋಡು, ಹೊಳೆನರಸೀಪುರ, ಅರಸೀಕೆರೆ, ಚಂದ್ರಾಯಪಟ್ಟಣ.
1: ಗುಡ್ ಗುಡ್, ಇಬ್ರಿಗೂ ಅಭಿನಂದನೆಗಳು, ಹೀಗೆ ಕರೆ ಮಾಡಿ ಭಾಗವಹಿಸ್ತಾ ಇರಿ.
0: ಥ್ಯಾಂಕ್ ಯು.
1: ಸರಿ ಬಿಟ.

0: ಮತ್ತೊಂದು ಪುಟಾಣಿಯ ಕರೆ ಬಂದಿದೆ. ನಮಸ್ತೆ. ನಮಸ್ತೆ.
1: ಹಲೋ.
0: ಹಾ ನಮಸ್ತೆ, ಹೇಳಪ್ಪ. ತನ್ನ ನಿಮ್ಮ ಹೆಸರು ಹೇಳಿ.
1: ಸನ್ನಿಧಿ ಅಂತ, ಹಾಸನಿಂದ.
0: ಸನ್ನಿಧಿ, ಎಲ್ಲಿಂದ ಕರೆ ಮಾಡಿರೋದು? ಹಾಸನಿಂದನಾ? ಏನ್ ಓದ್ತಿರೋದು ಸನ್ನಿಧಿ?
1: ನಾನು ಇವಾಗ ಸೆವೆಂತ್.
0: ಸೆವೆಂತ್ ಸ್ಟ್ಯಾಂಡರ್ಡ್. ಸನ್ನಿಧಿಗೆ ಒಂದು ಪುಟಾಣಿ ಪ್ರಶ್ನೆ. ಮೀನು ಉಸಿರಾಡ್ಲಿಕ್ಕೆ ಯಾವ್ದನ್ನ ಬಳಸುತ್ತೆ?
1: ಕಿವಿರು.
0: ಕಿವಿರು ಕಲ್ತಿರ್ತೀಯಲ್ಲ ವಿಜ್ಞಾನ ಪಾಠದಲ್ಲಿ. ಸರಿಯಾಗಿದೆ ಉತ್ತರ. ಏನ್ ಹೇಳ್ತೀಯ ನೀನು ಸನ್ನಿಧಿ?
1: ಇವತ್ತು ಭಗವದ್ಗೀತೆ ಹೇಳ್ತೀನಿ.
0: ಪುಟ್ಟದಾಗಿರ್ಲಿ ಪುಟ, ಆಯ್ತಾ? ಉದ್ದ ಶ್ಲೋಕ ಬೇಡ. ಆಯ್ತು, ಶುರು ಮಾಡು.

0: ಧನ್ಯವಾದಗಳು.
1: ನಿನಗೂ ಕೂಡ ಧನ್ಯವಾದ ಪುಟ, ಅಭಿನಂದನೆ. ಹೀಗೆ ಹೆಚ್ಚು ಹೆಚ್ಚು ಎಲ್ಲ ಶ್ಲೋಕಗಳನ್ನ ಚೆನ್ನಾಗಿ ಕಲ್ತ್ಕೋ, ಕೆಲವು ಕಾರ್ಯಕ್ರಮಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋ, ಪ್ರೈಸಸ್ ತಗೋ ಅಂತ ಹಾರೈಸ್ತಾ ಧನ್ಯವಾದ. ನಮಸ್ತೆ. ನಮಸ್ತೆ, ಮಾತನಾಡಿ.
2: ಹಲೋ.
1: ಹಲೋ, ಯಾರಿದು?
2: ನಾನು ಹಿಮಾಯತ್.
1: ಹಿಮಾಯತ್, ಎಷ್ಟನೇ ತರಗತಿ ಓದ್ತಿರೋದು?
2: ನಾನು ನಾಲ್ಕನೇ ತರಗತಿಯಲ್ಲಿ.
1: ನಾಲ್ಕನೇ ತರಗತಿಯಲ್ಲಿ ಓದ್ತಾ ಇರೋದ? ಕ್ರಿಕೆಟ್ ಅಂದ್ರೆ ಇಷ್ಟನಾ ಪುಟ್ಟಂಗೆ? ಕ್ರಿಕೆಟ್ ಅಂದ್ರೆ ಇಷ್ಟನಾ?
2: ನಾನು ಹುಡುಗಿ, ಹುಡುಗ ಅಲ್ಲ.
1: ಹುಡುಗಿನಾ? ಹುಡುಗ ಅನ್ಕೊಂಡ್ಬಿಟ್ನಲ್ಲ, ನಿನ್ ದನಿಲೆ ಗೊತ್ತಾಗ್ಲಿಲ್ಲ ಪುಟ್ಟ. ಕ್ರಿಕೆಟ್ ಅಂದ್ರೆ ಇಷ್ಟನಾ ನಿಂಗೆ ಅಂತ ಕೇಳ್ದೆ. ಇಷ್ಟ ಇಲ್ವಾ? ದೀಪಗಳ ಹಬ್ಬ ಅಂತ ಆಚರಿಸ್ತೀವಲ್ಲ, ಆ ಹಬ್ಬಕ್ಕೆ ಏನಂತಾರೆ?
2: ದೀಪಾವಳಿ.
1: ದೀಪಾವಳಿ. ದೀಪಾವಳಿ ಅಂದ್ರೆ ಇಷ್ಟ ಹಾಗಾದ್ರೆ ನಮ್ ಪುಟ್ಟಿಗೆ. ಸರಿಯಾಗಿದೆ ಉತ್ತರ. ಪುಟ್ಟ, ನೀನು ಈಗ ಏನ್ ಹೇಳ್ಬೇಕು ಅಂತಿದ್ಯಾ ಹೇಳು.

0: ಜಾನಪದ ಗೀತೆಯಲ್ಲಿ.
1: ಚುಟುಕಾಗಿರ್ಲಿ, ಆಯ್ತಾ? ಹೇಳು.
0: ಯೋಗದ ಸಿರಿ ಬೆಳಕಿನಲ್ಲಿ ತುಂಗಯ ತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕ ಸರದ ಉತ್ತುಂಗದ ನಿಲಕಿರಲಿ ನಿತ್ಯ ಹರಿ ತ್ವರ್ಣವರದ ತೇಗ ಗಂಧ ಸರುಗಳ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿಮಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕ ಸರದ ಉತ್ತುಂಗದ ನಿಲಕಿರಲಿ ನಿತ್ಯ ಹರಿ ತ್ವರ್ಣವರದ ತೇಗ ಗಂಧ ಕರುಗಳ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿಮಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿಯ ಸಿಂಹಾಸನ ಮಾಲೆಯಲ್ಲಿ ಘಟಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ತೇಗುಲದ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿಮಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಫಿನಿಶ್
1: ಪುಟ. ನಿತ್ಯೋತ್ಸವ ಅದು, ಆಯ್ತಾ? ಆ ತರ ಕಲ್ತ್ಕೋ ಇನ್ನ, ಆಯ್ತಾ? ಸ್ಪಷ್ಟತೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಹೇಳ್ತೀಯ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅದು, ಸರಿನಾ? ಹೀಗೆ ಕರೆ ಮಾಡಿ ಭಾಗವಹಿಸ್ತಾರೆ ಪುಟ. ಅಭಿನಂದನೆಗಳು ನಿಮಗೆ. ನಮಸ್ತೆ.
2: ನಮಸ್ತೆ.
1: ನಮಸ್ತೆ, ಯಾರಿದು?
2: ಜ್ಞಾನವಿ, ಬೇಲೂರಿಂದ.
1: ಬೇಲೂರಿಂದ. ಇನ್ನೊಮ್ಮೆ ಹೆಸರು?
2: ಜ್ಞಾನವಿ.
1: ಜ್ಞಾನವಿ. ಜ್ಞಾನವಿ ಏನ್ ಓದ್ತಿರೋದು?
2: ಐದು.
1: ಐದು
2: ತರಗತಿ.
1: ಸರಿ ಸರಿ, ಐದನೇ ತರಗತಿಯಲ್ಲಿ ಓದ್ತಾ ಇದೀಯ. ಬಣ್ಣಗಳ ಹಬ್ಬ ಅಂತ ಆಚರಿಸ್ತೀವಲ್ಲ, ಆ ಹಬ್ಬನ ಏನಂತ ಹೇಳ್ತಾರೆ ಪುಟ?
2: ಗೊತ್ತಾಗ್ಲಿಲ್ಲ ಕ್ವಶನ್.
1: ಬಣ್ಣಗಳ ಹಬ್ಬ ಅಂತ ಒಂದ್ ಹಬ್ಬ ಆಚರಿಸ್ತೀವಿ, ಆ ಹಬ್ಬದ ಹೆಸರೇನು ಅಂತ?
2: ಹೋಳಿ.
1: ಹೋಳಿ, ನೋಡು, ಗೊತ್ತಾ ಇದೆ ನಿಂಗಲ್ವಾ? ಸರಿಯಾಗಿದೆ ಉತ್ತರ. ಈಗೇನು ಹೇಳ್ತೀಯ ನೀನು?
2: ಹಾಡು.
1: ಹಾಡು ಹೇಳ್ತೀಯ? ಚುಟ್ಕಾಗಿರ್ಲಿ, ಗೊತ್ತಿದೆ ಅಲ್ವಾ? ಉದ್ದ ಹಾಡ್ಬೇಡ, ಒಂದ್ ಸ್ಟ್ಯಾಂಜ ಹೇಳು ಸಾಕು, ಸರಿನಾ? ಶುರು ಮಾಡು ಹಾಗಾದ್ರೆ.
2: ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಭಜೆ ಶ್ರೀಕರಂ ಮೋದರಂ ಗೋಪಿಕಾವಲ್ಲವಂ ಕೃಷ್ಣ ದಾಮೋದರಂ ವಾಸುದೇವಂ ಭಜೆ ಅಚ್ಯುತಂ ಕೇಶವಂ ವ್ಯಾಸನಾರಾಯಣ ಯಜ್ಞಶ್ರೀ ವಿಠಲಂ ವಾಸುದೇವಂ ಭಜೆ ಶ್ರೀಕರಂ ಭೂಧರಂ ಗೋಪಿಕಾವಲ್ಲಭಂ ಜಾನಕೀ ನಾಯಕಂ ನರಸಿಂಹಂ ಭಜೆ ರಾಮ ರಾಮ ರಾಮ ರಾಮ ರಾಮ ನಾಮ ಪಾಯಸಂ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ನಾಮ ಗೋರಸಂ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಮಂಡಲಂ ಧರ್ಮಶಕ್ತಿ ಭಕ್ತಿ ಮುಕ್ತಿ ಸೇವ್ಯ ಕಂಸ ಸೇವ್ಯತಂ ಹರೇ ರಾಮ ರಾಮ ರಾಮ ಹರೇ ಹರಿ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ.
1: ಚೆನ್ನಾಗಿತ್ತು. ಇನ್ನು ಸ್ಪಷ್ಟತೆಯಲ್ಲಿ ಇನ್ನು ಇನ್ನು ಒಳ್ಳೊಳ್ಳೆ ಹಾಡುಗಳನ್ನ ಕಲ್ತ್ಕೋ, ಆಯ್ತಾ? ಅಭಿನಂದನೆ ನಿಂಗೆ, ಹೀಗೆ ಭಾಗವಹಿಸ್ತಾ ಇರು.
2: ಸರಿ, ಧನ್ಯವಾದಗಳು.
1: ನಿನಗೂ ಧನ್ಯವಾದ ಪುಟ. ಸಾಕಷ್ಟು ಪುಟಾಣಿಗಳು ಕರೆ ಮಾಡಿ ಭಾಗವಹಿಸ್ತಾ ಇದ್ದಾರೆ, ನೋಡೋಣ ಮುಂದಿನ ಪುಟಾಣಿ ಯಾರು ಅಂತ. ನಮಸ್ತೆ.
3: ಹಲೋ.
1: ನಮಸ್ತೆ, ಮಾತಾಡಿ. ಆಶ್ರಿತಾ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟನೇ ತರಗತಿ ಓದ್ತಿರೋದು ಆಶ್ರಿತಾ?
3: ಎಂಟನೇ ತರಗತಿ.
1: ಎಂಟನೇ ತರಗತಿ ಆಶ್ರಿತಾ ಓದ್ತಾ ಇದ್ದಾರೆ. ಹೇಳು ಪುಟ. ನಮ್ಮಲ್ಲಿ ರಾಷ್ಟ್ರೀಯ ಹಬ್ಬ ಎಷ್ಟು ಇವೆ ಗೊತ್ತಾ?
3: ರಾಷ್ಟ್ರೀಯ ಹಬ್ಬ
1: ನಿಂಗ್ ಗೊತ್ತಿರೋದು ಯಾವ್ದಾದ್ರು ಹೇಳು ಒಂದು. ಇನ್ನೇನು ಒಂದು ಬರೋದ್ರಲ್ಲಿದೆ. ನೋಡೋಣ, ಮೂರು ಹೇಳಿದ್ರು ಅನುಕೂಲ. ನಿನಗೆ ಯಾವ್ದು ಗೊತ್ತಿದೆ ಅದು ಫಸ್ಟ್ ಶುರು ಮಾಡು.
3: ಗಣರಾಜ್ಯೋತ್ಸವ.
1: ಹಾ, ಸರಿಯಾಗಿದೆ.
3: ಸ್ವಾತಂತ್ರ್ಯ ದಿನಾಚರಣೆ.
1: ಸರಿ ಇದೆ.
3: ಗಾಂಧಿ ಜಯಂತಿ.
1: ಹಾ, ಹೇಳಾಗೋಯ್ತಲ್ಲ, ಮೂರು ಮೂರು ಗೊತ್ತಿದೆ. ಜನವರಿ 26, ಆಗಸ್ಟ್ 15, ಅಕ್ಟೋಬರ್ 2 ಅಲ್ವಾ?

0: ಏನ್ ಹೇಳ್ತೀಯ ನೀನು ಇವತ್ತು?
1: ನಾನು ಇವತ್ತು ಹಾಡೆ ಎಲ್ಲ ಹೇಳಿದ್ರು.
0: ಹೇಳು.
1: ನಂದಲಾಲ ನವನೀತ ಚೋರ ನಟವರಲಾಲ ನಂದಲಾಲ, ನಂದಲಾಲ ನವನೀತ ಚೋರ ನಟವರಲಾಲ ನಂದಲಾಲ, ಮೋಹನ ಮುರುಳಿ ಗಾನ ವಿಲೋಲ ಮೋಹನ ಜಯ ಗೋಪಾಲ, ಮೋಹನ ಮುರಳಿ ಗಾನ ವಿಲೋಲ ಮೋಹನ ಜಯ ಗೋಪಾಲ, ನಂದಲಾಲ ನವನೀತ ಚೋರ ನಟವರ

0: ನವನೀತ ಚೋರ ನಟವರಲಾಲ ನಂದಲಾಲ ನಟವರಲಾಲ ನಂದಲಾಲ. ಹಲೋ,
1: ಧನ್ಯವಾದ ಹೀಗೆ ಕರೆ ಮಾಡಿ ಭಾಗವಹಿಸ್ತಾ ಇರು.
0: ಥ್ಯಾಂಕ್ ಯು.
1: ಓಕೆ, ನಮಸ್ತೆ.
2: ನಮಸ್ತೆ.
1: ನಮಸ್ತೆ, ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು ಹೇಳಿ, ಪರಿಚಯ ಮಾಡ್ಕೊಳ್ಳಿ.
2: ನನ್ನ ಹೆಸರು ವರಣ್ಯ ಅಂತ, ಬೇಲೂರು ತಾಲೂಕ್ ಕೌರಿಯಿಂದ.
1: ವರಣ್ಯ, ಎಷ್ಟು ವರ್ಷ ನಿಮ್ಗೆ?
2: ನಾನು 7ನೇ ತರಗತಿ ಓದ್ತಾ ಇದ್ದೀನಿ.
1: 7ನೇ ತರಗತಿ ಓದ್ತಾ ಇದ್ದೀರಾ ವರಣ್ಯ? ಕನ್ನಡದ ಕವಿ ಕುವೆಂಪು ಅವರು ಗೊತ್ತಿದೆ ಅಲ್ವಾ ನಿಮ್ಗೆ?
2: ಹೌದು.
1: ಕುವೆಂಪು ಅವರ ಪೂರ್ಣ ಹೆಸರು ಹೇಳ್ಬೋದಾ?
2: ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ.
1: ಸರಿಯಾಗಿದೆ, ಹೇಳಿ, ಏನ್ ಹೇಳ್ಬೇಕು ಅಂತ ಬಂದಿದ್ದೀರಾ ಇವತ್ತು? ಏನ್ ಹೇಳ್ತೀರಾ?
2: ಹಾಡು ಹೇಳ್ತೀನಿ.
1: ಹೇಳಿ, ಪುಟ್ಟದಾಗಿರ್ಲಿ.
2: ಪೂಜ ಗುರುವೆ ನಮನ, ಶ್ರೀ ವಿಭೂಧೇಶ ಗುರುವೆ ನಮನ, ಶ್ರೀ ಕೃಷ್ಣ ಸೇವಕ ಸರಸ್ವತಿ ಸಕ ಪೂರ್ಣ ಪ್ರಜ್ಞ ಜನಕ. ಪೂಜ್ಯ ಗುರುವೆ ನಮನ, ಶ್ರೀ ವಿಭೂಧೇಶ ಗುರುವೆ ನಮನ, ಶ್ರೀ ಕೃಷ್ಣ ಮಠದ ಹಿರಿಯ ಯತಿಯು ಅದಮಾರು ಮಠದ ಪೀಠಾಧಿಪತಿಯು, ಶ್ರೀ ಕೃಷ್ಣ ಮಠದ ಹಿರಿಯ ಯತಿಯು ಅದಮಾರು ಮಠದ ಪೀಠಾಧಿಪತಿಯು, ಮತ್ವ ಮತವ ಸಾರಿ ದ್ವೈತ ಮತವ ತೋರಿ ಪೂಜ್ಯ ಗುರುವೆ ನಮನ.

0: ನಮನ ಧನ್ಯವಾದಗಳು.
1: ಧನ್ಯವಾದ ಪುಟ್ಟ, ಹೀಗೆ ಭಾಗವಹಿಸ್ತಾ ಇರೋ ಧನ್ಯವಾದ. ನಮಸ್ತೆ.
2: ಹಲೋ ಹಲೋ
1: ಹಲೋ ಹಲೋ, ಯಾರಿದು?
2: ನಾನು ಬೆಂಗಳೂರಿನಿಂದ ಜಯಂತ್.
1: ಜಯಂತ್ ಅವರು, ಎಷ್ಟು ವರ್ಷ ಜಯಂತ್ಗೆ?
2: ನನ್ಗೆ 9 ವರ್ಷ.
1: 9 ವರ್ಷದ ಪುಟಾಣಿ ಕರೆ ಮಾಡ್ಬಿಟ್ಟಿದ್ದಾರೆ ಅಲ್ವಾ? ಈಗ ಪ್ರಶ್ನೆ ಕೇಳ್ಬಿಡೋಣ. ಈಗ ಹಾಲು ಕೊಡೋ ಪ್ರಾಣಿ ಯಾವುದು? ಹಾಲು ಕೊಡುತ್ತಲ್ಲ, ಆ ಪ್ರಾಣಿ ಹೆಸರೇನು? ಹಸು. ಹಸು ಸಾಕು ಬಿಡು. ಹೌದೌದು, ಸರಿಯಾಗಿದೆ ಸರಿಯಾಗಿದೆ ಉತ್ತರ. ಈಗ ಏನ್ ಹೇಳ್ಬೇಕು ಅಂತ ಬಂದಿದೀಯ ನೀನು ಜಯಂತ್? ಏನ್ ಹೇಳ್ಬೇಕು ಅಂತ ಕರೆ ಮಾಡಿದೀಯ ಜಯಂತ್? ಪ್ರಾರ್ಥನೆ ಹೇಳ್ತೀಯಾ? ಹೇಳು ಪುಟ, ಹೇಳು ಹೇಳು.
2: ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮೋ. ಅಣ್ಣ ಪೂರ್ಣ ಸದಾ ಪೂರ್ಣ ಶಂಕರ ಪ್ರಾಣವಲ್ಲಭೆ, ಜ್ಞಾನಂ ವೈರಾಗ್ಯಂ ಸಿದ್ಧಾರ್ಥಂ ಭಿಕ್ಷಾಂ ದೇವಿ ಚ ಪಾರ್ಥವೇ.
1: ಧನ್ಯವಾದ. ಸರಿ ಸರಿ, ಇನ್ನ ಸ್ವಲ್ಪ ಸ್ಪಷ್ಟವಾಗಿ ಹೇಳೋದು ಪ್ರಾಕ್ಟೀಸ್ ಮಾಡು. ಅಮ್ಮನ ಮುಂದೆ ಹೇಳಿ, ಅಮ್ಮ ತಿದ್ದುತ್ತಾರೆ ಅಲ್ವಾ? ಚೆನ್ನಾಗಿ ಹೇಳ್ದೆ. ಧನ್ಯವಾದ, ಹೀಗೆ ಕರೆ ಮಾಡಿ ಭಾಗವಹಿಸ್ತಾರೆ.
2: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
1: ನಿಮಗೂ ಕೂಡ ಧನ್ಯವಾದ.

0: ಕಿಣ್ಣರಲೋಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮತ್ತೊಂದು ಪುಟಾಣಿ ಈಗ ಕರೆಯಲಿದ್ದಾರೆ, ಅವರನ್ನ ಮಾತಾಡ್ಸೋಣ. ನಮಸ್ತೆ. ಹಾ, ತಮ್ಮ ಹೆಸರು ಹೇಳ್ಬೇಕಲ್ಲ ಪುಟಾಣಿ. ಸಿಂಚನ. ಸಿಂಚನಂಗೆ ಎಷ್ಟು ವರ್ಷ? ಏಳು ವರ್ಷ. ಸಿಂಚನ ಕರೆ ಮಾಡ್ಬಿಟ್ಟಿದ್ದಾರೆ. ಈಗ ಝೂಗೆಲ್ಲ ಹೋಗ್ತೀಯ ನೀನು? ನೋಡಿದೀಯ ಪ್ರಾಣಿಗಳನ್ನ? ಅತಿ ಉದ್ದದ ಕುತ್ತಿಗೆ ಇರೋ ಪ್ರಾಣಿ ಯಾವುದು ಝೂನಲ್ಲಿ?
1: ಜಿರಾಫೆ.
0: ಜಿರಾಫೆ ಸರಿಯಾಗಿದೆ ಉತ್ತರ. ಅಭಿನಂದನೆಗಳು ನಿಂಗೆ. ಈಗ ಏನ್ ಹೇಳಕ್ಕೆ ಕರೆ ಮಾಡಿದ್ಯಾ ನೀನು? ಏನ್ ಹೇಳ್ತೀಯ ಇವತ್ತಿನ ಕಾರ್ಯಕ್ರಮದ ಹೇಳು ಪುಟ.
1: ಒಂದೂರಲ್ಲಿ ಎರಡು ಪಕ್ಷಿಗಳಿರ್ತವೆ, ಅವು ಒಂದ್ ಕಾಡಲ್ಲಿ ವಾಸ ಮಾಡ್ತಿರ್ತವೆ. ಒಂದ್ ಕಾಡಲ್ಲಿ ಮರ ಇರುತ್ತೆ, ಅಲ್ಲಿ ವಾಸ ಮಾಡಿರ್ತವೆ. ಅದು ಗೂಡ್ನ ಕಟ್ಕೊಂಡಿರ್ತವೆ. ಅವು ಆಹಾರ ತರಕ್ ಹೋಗುತ್ತವೆ. ಒಂದೊಂದ್ ದಶ ಪಕ್ಷಿಗಳು ಹಾರ್ತವೆ. ಒಂದೊಂದ್ಸಲಿ ತಿಂಡಿ ತಿರಕ್ಕೆ ಎಲ್ಲ ಹೋಗ್ತವೆ. ಆಮೇಲೆ ಹಿಂಗೆ ಒಂದ್ಸಲಿ ಒಬ್ಬ ಬೇಟೆಗಾರ ಆ ಮರದ ಮೇಲಿರೋ ಎರಡ್ ಪಕ್ಷಿನ ನೋಡ್ತಾನೆ. ಆಗ ಇದ್ದಕ್ಕಿದ್ದಂಗೆ ಒಂದ್ ಪಕ್ಷಿ ಆಹಾರ ತರ್ತೀನಿ ಅಂತ ಹೇಳ್ಬಿಟ್ಟು ಒಂದ್ ಪಕ್ಷಿನಲ್ಲೇ ಬಿಟ್ಟು ಹೋಗುತ್ತೆ. ಆಗ ಓಹೋ, ಇಲ್ಲಿ ಎರಡ್ ಪಕ್ಷಿ ಇರ್ತವೆ ಅಂತ ನಾಳೆ ಇದಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾನೆ ಬೇಟೆಗಾರ. ಆಮೇಲೆ ನಾಳೆ ಬರ್ತಾನೆ, ಎಲ್ಲ ರೆಡಿ ಮಾಡ್ಕೊಂಡಿರ್ತಾನೆ. ಎರಡ್ ಪಕ್ಷಿನೂ ಅಲ್ಲೇ ಇರ್ತವೆ. ಒಂದ್ ಪಕ್ಷಿ ಗೊತ್ತಿರಲ್ಲ ಹಿಂಗೆ ನಮ್ಗೆ ಒಬ್ಬ ಬೇಟೆಗಾರ ಬಂದು ಸಾಯಿಸ್ತಾನೆ ಅಂತ. ಆ ಒಂದ್ ಪಕ್ಷಿ ಗೊತ್ತಿರುತ್ತಲ್ವಾ, ಆಗ ಅದು ಹೇಳಿರಲ್ಲ. ಈಗ ಈ ಬೇಟೆಗಾರ ಬಂದು ಏನ್ ಒಡಿಯಕ್ಕೆಲ್ಲ ತಯಾರ್ ಮಾಡಿರ್ತಾನೋ ಆ ಟೈಮಲ್ಲಿ ನಾವ್ ಇನ್ಮೇಲೆ ಬದುಕಲ್ಲ, ಇಲ್ಲಿ ಇರೋ ನಮ್ಗಿಲ್ಲಿ ಜಾಗ ಇಲ್ಲ, ಅಲ್ಲಿ ಕೆಳಗ್ ನೋಡು ಅಲ್ಲಿ ಬೇಟೆಗಾರ ಇದ್ದಾನೆ ಅಂತ ಅಂದಾಗ ಒಂದ್ ಪಕ್ಷಿ ಹೇಳುತ್ತೆ, ಬಾ ಮೇಲ್ ಹಾರಣ ಅಂತ. ಅಲ್ಲಿ ನೋಡು ಮೇಲೆ ಒಂದು ಹದ್ದು ಇದೆಯಲ್ಲ, ಏನ್ ಮಾಡೋದು ಅಂತ ಅಂದಾಗ ತಡಿ ಒಂದ್ ಸ್ವಲ್ಪ ಹೊತ್ತು ದೇವರನ್ನ ಬೇಡ್ಕೊಳ್ಳೋಣ ಅಂತ ಕಣ್ಣು ಮುಚ್ಚುತ್ತವೆ ಅವೆರಡು. ಆಗ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಒಂದ್ ಸೌಂಡ್ ಆಗುತ್ತೆ ಠಣ್ ಅಂತ. ಆಗ ಏನಿದು ಅಂತ ಕಣ್ ಬಿಟ್ ನೋಡ್ದಾಗ ಅಲ್ಲಿ ಬೇಟೆಗಾರ ಮತ್ತೆ ಮೇಲಿದ್ದು ಹದ್ದು ಅಲ್ಲಿ ಸತ್ತು ಬಿದ್ದಿರ್ತಾವೆ. ಏನಾಗಿರುತ್ತೆ ಅಂದ್ರೆ ಒಂದ್ ಹಾವು ಬಂದು ಬೇಟೆಗಾರ ಇನ್ನೇನು ಅವ್ರಿಗೆ
0: ಹೊಡಿಬೇಕು
1: ಪಕ್ಷಿಗಳಿಗೆ ಹೊಡಿತಿರ್ತಾನಲ್ಲ, ಆಗ ಆ ಹಾವು ಬಂದು ಅವ್ನ ಕಾಲಿಗೆ ಕಚ್ಚಿ ಬಿಡುತ್ತೆ. ಆಗ ಗುರಿ ತಪ್ಪೋಗಿ ಆ ಹದ್ದುಗೆ ಹೊಡೆದು ಬಿಡ್ತಾನು. ಆಗ ಅವೆರಡೂ ಕೆಳಗೆ ಸತ್ತು ಬಿದ್ದೋಗ್ತಾರೆ. ಆಗ ಅವೆರಡು ಪಕ್ಷಿಗೂ ಗೊತ್ತಾಗುತ್ತೆ, ಓಹೋ ನಾವು ದೇವರನ್ ಬೇಡ್ಕೊಂಡೆ ಯಾವ್ದೇ ರೂಪದಲ್ಲಿ ಬಂದು ನಮ್ಮನ್ ಕಾಪಾಡ್ತಾನೆ
0: ಅಂತ ಗೊತ್ತಾಗತ್ತೆ ಪಕ್ಷಿಗಳಿಗಲ್ವಾ. ಚೆನ್ನಾಗಿ ಹೇಳ್ದೆ ಪುಟ. ಧನ್ಯವಾದ ನಿಮ್ಗೆ.
1: ನಿಮ್ಗೂನು ಧನ್ಯವಾದ.

0: ಪುಟಾಣಿಗಳೆಲ್ಲ ಸಾಕಷ್ಟು ಕರೆ ಮಾಡಿ ಇವತ್ತು ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನೊಂದು ಕರೆಯನ್ನ ತಗೊಳ್ಳೋಣ. ನಮಸ್ತೆ.
1: ಹಲೋ
0: ಹಲೋ, ಯಾರಿದು?
1: ಜನ್ಯಾ.
0: ಜನ್ಯಾ? ಜನ್ಯನೋ ಧನ್ಯನೋ? ಜನ್ಯಂಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಪುಟ. ನಿಂಗೆ ಎಷ್ಟು ವರ್ಷ ಈಗ? ಹೌದಾ? ಜನ್ಯಂಗೊಂದು ಪ್ರಶ್ನೆ ಕೇಳೋದಲ್ಲ, ಏನ್ ಕೇಳೋದು? ನಮ್ಮ ರಾಷ್ಟ್ರ ಧ್ವಜದಲ್ಲಿ ಎಷ್ಟು ಬಣ್ಣಗಳಿದೆ ಹೇಳ್ಬೋದಾ? ತ್ರಿಬಣ್ಣ ಇದೆ. ಯಾವ್ದು? ಹಾ, ಕೇಸರಿ, ಬಿಳಿ, ಹಸಿರು. ಸರಿಯಾಗಿದೆ. ಈಗ ಏನ್ ಹೇಳ್ತೀಯ? ಪುಟ್ಟದಾಗ ಬೇಗ ಹೇಳ್ಬೇಕು, ಸಮಯ ಕಡಿಮೆ ಇದೆ. 1 ಮಿನಿಟ್ ಅಲ್ಲಿ ಹೇಳ್ಬಿಡ್ಬೇಕು.

0: ಓಹೋಹೋ, ಸರಿ ಪುಟ್ಟ, ಚೆನ್ನಾಗಿ ಹೇಳ್ದೆ, ಇನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಧನ್ಯವಾದ ಹೀಗೆ ಕರೆ ಮಾಡಿ ಭಾಗವಹಿಸ್ತಾ ಇರು, ಆಯ್ತಾ? ರಾಮ್ ರಾಮ್. ಪುಟಾಣಿಗಳೆಲ್ಲ, ಸಾಕಷ್ಟು ಜನ ಕರೆ ಮಾಡಿ ಇಂದಿನ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇದುವರೆಗೆ ನಿಮ್ಮೊಂದಿಗೆ ಇದ್ದದ್ದು ನಾನು ಮೋಹನಾಕ್ಷಿ. ಎಲ್ಲ ಪುಟಾಣಿಗಳಿಗೂ ಅಭಿನಂದನೆಗಳು.
1: ಹಕ್ಕಿ ಚಿಲಿಪಿಲಿ, ಗಿಲಕಿ ಗಿಲಿ ಗಿಲಿ,
2: ಎಳೆ ಮಕ್ಕಳ ಮಾತುಗಳ ಮಾಲೆ ಚಿಣ್ಣರ ಲೋಕ ಕೇಳಿದ್ರಿ.
3: ಮಾತುಗಳ ಹಾಡುಗಳ ಗುಚ್ಛವಿದು.
4: ಇವನ್ನ ನೋಡಿ ಪುಟ್ಟ ಶಾಲೆ ಸೇರಿ ಬಿಟ್ಟ.
2: ಇದು ಹಾಸನ ಆಕಾಶವಾಣಿಯ ಕಾರ್ಯಕ್ರಮ.

0: ಈಗ ಸಮಯ ಸರಿಯಾಗಿ 10:30. ಆಕಾಶವಾಣಿ ಹಾಸನ.
1: ಗೆಲುವಿನ ಹೆಜ್ಜೆ, ಗೆಲುವಿನ ಹೆಜ್ಜೆ, ಗೆಲುವಿನ ಹೆಜ್ಜೆ. ವಿವಿಧ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ಗಳ ಕುರಿತು ಹಾಸನದ ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ನ ಉಪನ್ಯಾಸಕರಾದ ಬಿಎಸ್ ಪರಮೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ.
2: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಎಲ್ಲರೂ ಕೂಡ ಈ ಮೆಡಿಕಲ್ ಕೋರ್ಸ್ಗಳ ಬಗ್ಗೆ ಕೇಳಿದ್ದೀರಿ. ಮೆಡಿಕಲ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತಹ ಅನೇಕ ಅಲೈಡ್ ಕೋರ್ಸ್ಗಳು ಕೂಡ ಇವತ್ತು ಇದ್ದಾವೆ. ಅಲೈಡ್ ಕೋರ್ಸ್ಗಳನ್ನು ಮಾಡಿಕೊಂಡವರಿಗೂ ಕೂಡ ಹೆಚ್ಚಿನ ಬೇಡಿಕೆ ಇದ್ದು ಅವರಿಗೂ ಕೂಡ ಒಳ್ಳೆಯ ಉದ್ಯೋಗದ ಅವಕಾಶಗಳು ದೊರಕ್ತಾ ಇದ್ದಾವೆ. ಹೆಲ್ತ್ ಅಲೈಡ್ ಕೋರ್ಸ್ಗಳು ಯಾವ್ಯಾವು ಇದ್ದಾವೆ, ಎಲ್ಲಿ ಇದನ್ನು ಕಲಿಯಬಹುದು, ಎಷ್ಟು ವರ್ಷಗಳ ಕಾಲ ಇದನ್ನು ಕಲಿಯಬೇಕಾಗುತ್ತೆ, ಕಲಿತ ನಂತರ ಇಲ್ಲಿ ಯಾವೆಲ್ಲ ಉದ್ಯೋಗದ ಅವಕಾಶಗಳು ದೊರಕುತ್ತೆ, ಅದರ ಜೊತೆಗೆ ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶಗಳು ಇದ್ದಾವ, ಹಾಗೂ ಈ ಕೋರ್ಸ್ಗಳಲ್ಲಿ ಏನನ್ನು ಕಲಿಸಿಕೊಡಲಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇರತಕ್ಕಂಥವರು ಹಾಸನದ ರಾಜೀವ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ಉಪನ್ಯಾಸಕರಾದ ಬಿಎಸ್ ಪರಮೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್. ಹಾಸನದ ಆಕಾಶವಾಣಿ ಎಲ್ಲಾ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಮೊದಲಿಗೆ ನಾನು ಹಾಸನದ ಆಕಾಶವಾಣಿ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದ್ರೆ ಇದೊಂದು ಸುಂದರವಾದ ಕಾರ್ಯಕ್ರಮ. ಏನಂದ್ರೆ, ಸಾಮಾನ್ಯವಾಗಿ ಎಲ್ಲ ಜನರಿಗೂ ಸರ್ ಶಿಕ್ಷಣ ಅಂದ್ರೆ ಒಂದು ಪದವಿ ಪಡೆಯೋದು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ.

0: ಇದಾಗಲ್ಲ ಸರ್. ಇದೇನಂದ್ರೆ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸುವಂತ ಜವಾಬ್ದಾರಿಯನ್ನ ಹೆಚ್ಚಿಸುವಂತ ಒಂದು ಸಾಧನ ಆಗಿದೆ ಸರ್. ಅದರಲ್ಲೂ ಪೋಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಆದ ನಂತರ ಯಾವ ವಿದ್ಯಾಭ್ಯಾಸವನ್ನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ನಾನು ಎಲ್ಲಿಗೆ ಹೋದರೆ ನನ್ನ ಜೀವನವನ್ನು ಕಟ್ಕೋಬೋದು, ಆ ವಿದ್ಯಾಭ್ಯಾಸವನ್ನು ಮಾಡಿದರೆ ನನ್ನ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋ ಒಂದು ನೂರಾರು ಗೊಂದಲಗಳು ಇರ್ತವೆ ಸರ್. ಆ ಗೊಂದಲಕ್ಕೆ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸುಲಭವಾಗಿ ಕೈಗೆಟಕುವಂಥ ದರದಲ್ಲಿ, ಕೈಗೆಟಕುವಂಥ ಅವಧಿಯಲ್ಲಿ ಯಾವೆಲ್ಲ ಕೋರ್ಸ್ಗಳು ಏನಿದೆ, ಅದು ಹಾಸನದ ನಗರದಲ್ಲೇ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನ ವಿವರವಾಗಿ ಹೇಳ್ತಾ ಹೋಗೋಣ ಸರ್.
1: ಸರ್, ಸಾಮಾನ್ಯವಾಗಿ ನಾವೆಲ್ಲರೂ ಇದುವರೆಗೆ ಪ್ಯಾರಾಮೆಡಿಕಲ್ ಅಂತ ಹೇಳಿ ಕೇಳಿದ್ವಿ, ಮತ್ತೆ ಅದೇ ರೀತಿ ಫಾರ್ಮಾ ಬಗ್ಗೆ ಕೂಡ ಕೇಳಿದ್ವಿ. ಈಗ ಹೊಸ ಒಂದು ಪದ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಅಂತ ಹೇಳ್ಬೋದು
0: ಸರ್.
1: ಏನ್ ಸರ್ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಅಂತ ಅಂದ್ರೆ ಏನು
0: ಸರ್? ಅಲೈಡ್ ಹೆಲ್ತ್ ಸೈನ್ಸಸ್ ಅಂದ್ರೆ ಶೇಕಡ 90% ಸಾರ್ವಜನಿಕರಿಗೆ ಆಸ್ಪತ್ರೆ ಅಂದ್ರೆ ವೈದ್ಯರು ಮತ್ತೆ ದಾದಿಯರು ಅಂತ ಅನ್ಕೊಂಡಿರ್ತಾರೆ, ಶುಶ್ರೂಷಕಿಯರು ಅಂತ ಅನ್ಕೊಂಡಿರ್ತಾರೆ. ಇವರಿಬ್ಬರ ಮಧ್ಯೆ ಇನ್ನೊಂದು ವಿಶೇಷವಾದಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಸರ್. ಈಗೇನಂದ್ರೆ ಪ್ರತಿಯೊಬ್ಬ ರೋಗಿ ಆಸ್ಪತ್ರೆಗೆ ಬರುವಾಗ ಸಮಸ್ಯೆಗಳನ್ನ ತಗೊಬರ್ತಾನೆ, ನಾವು ಅದನ್ನ ಸೈನ್ ಅಂಡ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಸಮಸ್ಯೆಗಳನ್ನ ತಂದಾಗ ಆ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಯಾವ ಕಾಯಿಲೆ ಬಂದಿದೆ ಅನ್ನ ಪತ್ತೆ ಹಚ್ಚಬೇಕು. ಅಂದ್ರೆ ನೀವೀಗ ಟೈಫಾಯ್ಡ್ ಅನ್ನೋ ಒಂದು ಕಾಯಿಲೆನ ತಗೊಂಡ್ರೆ ನಿಮಗೆ ಸಮಸ್ಯೆ ಜ್ವರ ಇರುತ್ತೆ, ಮಲೇರಿಯಾ ಅಂತ ಒಂದು ಸಮಸ್ಯೆ ತಗೊಂಡ್ರೆ ಜ್ವರ ಇರುತ್ತೆ. ಈಗ ಜ್ವರನೇ ನಮಗೆ ಅಲ್ಟಿಮೇಟ್ ಅಲ್ಲ, ಜ್ವರ ಅನ್ನೋ ಸಮಸ್ಯೆ ಇಟ್ಕೊಂಡು ಅವನಿಗೆ ಟೈಫಾಯ್ಡ್ ಬಂದಿದೆಯಾ ಮಲೇರಿಯಾ ಬಂದಿದೆಯಾ ಅಂತ ನಾವು ಪತ್ತೆಹಚ್ಚಬೇಕು. ಯಾಕೆಂದ್ರೆ ಟೈಫಾಯ್ಡ್ಗೆ ಕೊಡುವಂತ ಚಿಕಿತ್ಸಾ ಕ್ರಮವೇ ಬೇರೆ, ಮಲೇರಿಯಾಗೆ ಕೊಡುವಂತ ಚಿಕಿತ್ಸಾ ಕ್ರಮನೇ ಬೇರೆ. ಈಗ ಆ ಬಂದಿರುವಂತ ರೋಗಿಗೆ ಟೈಫಾಯ್ಡೇ ಬಂದಿದೆ ಅಂತ ಹೇಳುವವರು ಯಾರು, ಮಲೇರಿಯಾನೇ ಬಂದಿದೆ ಅಂತ ಹೇಳೋರು ಯಾರು? ಈಗ ನಮ್ ಕನ್ನಡದಲ್ಲಿ ಒಂದು ಭಾಷೆ ಇದೆ, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಈಗ ಅದಕ್ಕೆ ಉತ್ತರನೇ ಇವರು ಸರ್. ಈಗ ನೀವು ಪ್ಯಾರಾಮೆಡಿಕಲ್ ಅಂತ ಒಂದು ಶಬ್ದನ ಬಳಸಿದ್ರಿ ಸರ್, ಅದು ಡಿಪ್ಲೊಮೋ ಕೋರ್ಸಸ್, SLC ಮೇಲೆ ಬರುವಂತ ಒಂದು ಕೋರ್ಸಸ್, ಅದನ್ನೇ ಉನ್ನತಿ ಪಡೆದಂತ ಕೋರ್ಸ್ಗಳಾಗಿರ್ತವೆ ಇವು. ಇವನ್ನ ನಾವೇನಂತ ಕರಿತೀವಿ, ಬ್ಯಾಚುಲರ್ ಸೈನ್ಸಸ್ ಅಂತ ಕರಿತೀವಿ. ಅಂದ್ರೆ ಬೇಸಿಕಲಿ ಡಿಗ್ರಿ ಕೋರ್ಸ್ಗಳಾಗಿರುತ್ತೆ ಸರ್. ಇದರಲ್ಲಿ ನಾನಾ ಚಿಕಿತ್ಸಾ ಕ್ರಮಗಳು, ನಾನಾ ವಿಭಾಗಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಲ್ಯಾಬೊರೇಟರಿ ಸೈನ್ಸ್ ಅಂತ ಬರುತ್ತೆ, ಅಲ್ಲಿ ಸಂಗ್ರಹಿಸುವಂತ ಮಾದರಿಗಳೇ ಬೇರೆ. ಈಗ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ತೀಶಿಯಾ ಅಂತ ಬರ್ತೀವಿ. ಈಗ ವೈದ್ಯರು ಸರ್ಜರಿನ ಮಾಡುವಾಗ ಅವರೊಟ್ಟಿಗೆ ನಿರಂತರವಾಗಿ ನಿಂತು ಆ ಸರ್ಜರಿಗೆ ಸಹಾಯ ಮಾಡುವಂತ ಟೆಕ್ನಿಷಿಯನ್ಗಳಾಗಿರ್ತಾರೆ. ಮತ್ತೆ ಇನ್ನೊಂದು ರೇಡಿಯಾಲಜಿ ಅಂತ ಕರಿತೀವಿ, ಕ್ಷಕಿರಣ ಅಂತ ಕರಿತೀವಿ, ಅಂದ್ರೆ ಎಕ್ಸ್ರೇ. ಸೊ ಈ ಮೂರು ಡಿಪಾರ್ಟ್ಮೆಂಟ್ಗಳಲ್ಲಿ ಪ್ರತಿಯೊಂದು ಕಾಯಿಲೆಗೆ ಶೇಕಡ 60-80% ಕಾಯಿಲೆಗಳು ಇವತ್ತು ಪ್ರಯೋಗಾಲಯದ ಆಧಾರದ ಮೇಲೆ ಚಿಕಿತ್ಸೆಯನ್ನು ನಾವೇನ್ ಮಾಡ್ತೀವಿ ಕೊಡಲಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಕೋರ್ಸ್ಗಳು ಬಹುಮುಖ್ಯವಾದಂತಹ ಅವಿಭಾಜ್ಯ ಅಂಗವನ್ನು ಏನ್ ಮಾಡ್ತವೆ, ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ಸರ್.
1: ಈ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಅಂತ ಹೇಳಿ ಏನಿದೆಯೋ, ಇದಕ್ಕೆ ಏನೆಲ್ಲ ಮಹತ್ವ ಇದೆ ಇವತ್ತಿನ ಸಮಾಜದಲ್ಲಿ
0: ಸರ್? ಮಹತ್ವ ಇಲ್ಲಿ ಆವಾಗಲೇ ಹೇಳದಂತೆ, ಎಷ್ಟೋ ಸಾರ್ವಜನಿಕರಿಗೆ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ನಗರದ ಪ್ರದೇಶದಲ್ಲಿ ಕೈಗೆಟಕುವಂತ ಕೋರ್ಸ್ಗಳು ಅಂತ ನಾನು ಆವಾಗಲೇ ಹೇಳಿದೆ ಸರ್. ಇವಾಗ ಪ್ರತಿಯೊಬ್ಬ ರೋಗಿಯ ಚಿಕಿತ್ಸಾ ಕ್ರಮ ಬರೀ ವೈದ್ಯರಿಂದ ಸಾಧ್ಯ ಆಗಲ್ಲ, ಅದು ವೈದ್ಯರು ಪರೀಕ್ಷೆಯನ್ನ ನಡೆಸಿದ ನಂತರ ಆ ವ್ಯಕ್ತಿಗೆ ಸೂಕ್ತವಾಗಿ ಬೇಕಾಗಿರುವಂತ ಪ್ರಯೋಗಾಲಯ ಪರೀಕ್ಷೆಗಳು ನಡೀಬೇಕು. ಈಗ ಒಬ್ಬ ವ್ಯಕ್ತಿ 15 ದಿನದಿಂದ ಕೆಮ್ಮು ಅಂತ ಬಂದ್ರೆ ಆ ವ್ಯಕ್ತಿಗೆ ಒಂದು ಚೆಸ್ಟ್ ಎಕ್ಸ್ರೇ ಆಗ್ಬೇಕು, ಒಂದು ಕಫ ಪರೀಕ್ಷೆ ಆಗ್ಬೇಕು. ಈಗ ಕಫ ಪರೀಕ್ಷೆಯನ್ನ ಮತ್ತೆ ಚೆಸ್ಟ್ ಎಕ್ಸ್ರೇನ ಮಾಡೋರು ಯಾರು? ಚೆಸ್ಟ್ ಎಕ್ಸ್ರೇನ ಮಾಡೋರು ಈ ಕೋರ್ಸ್ ಅನ್ನ, ಈ ವಿದ್ಯಾಭ್ಯಾಸವನ್ನ ಮಾಡಿರೋರಾಗ್ತಾರೆ. ಕಫ ಪರೀಕ್ಷೆನ ಮಾಡಿರೋರು ಲ್ಯಾಬೊರೇಟರಿ ತರಬೇತಿ ಪಡೆದಿರೋರು ಮಾಡಲಾಗತ್ತೆ. ಪ್ರಯೋಗಾಲಯ ತಜ್ಞರು ಪರೀಕ್ಷೆನ ನಡೆಸಿದ ನಂತರ ಅವರೊಂದು ನಿರ್ದಿಷ್ಟ ಆದಂತ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಆ ರಿಪೋರ್ಟ್ ಅನ್ನ ಕೊಟ್ಟಾದ್ಮೇಲೆ ಆ ವ್ಯಕ್ತಿಗೆ ಬಂದಿರುವಂತಹ ಕಾಯಿಲೆಯನ್ನ ಪತ್ತೆ ಹಚ್ಚಿ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡಲಾಗತ್ತೆ. ಈಗ ನಾನು ಕೆಮ್ಮು ಅಂತ ಹೇಳಿದೆ, ಶ್ವಾಸಕೋಶದಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದು ಆ ಕ್ಷಾಕ್ಷೀರ್ಣ ಅಂದ್ರೆ ಎಕ್ಸ್ರೇ ಅಲ್ಲಿ ಏನಾಗುತ್ತೆ ಪತ್ತೆ ಹಚ್ಚುತ್ತೆ. ಆ ಎಕ್ಸ್ರೇ ರಿಪೋರ್ಟ್ ಕೊಟ್ಟಾದ್ಮೇಲೆ ಮತ್ತೆ ಸಹ ವೈದ್ಯರು ಆ ಎಕ್ಸ್ರೇ ಆಧಾರದ ಮೇಲೆ ಆ ವ್ಯಕ್ತಿಯ ಚಿಕಿತ್ಸಾ ಕ್ರಮವನ್ನು ಏನ್ ಮಾಡ್ತಾರೆ, ತೀರ್ಮಾನಿಸಲಾಗುತ್ತೆ ಸರ್. ಇದರೊಂದಿಗೆ ಇನ್ನೊಂದಿದೆ ಸರ್, ಇವಾಗ ನಮಗೆ ಕಾಯಿಲೆಗಳಂತ ಬಂದಾಗ ಚಿಕಿತ್ಸಾ ಕ್ರಮಗಳು ಬೇರೆ ಬೇರೆ ವಿಭಿನ್ನವಾಗಿರ್ತವೆ. ಅಂದ್ರೆ ಒಂದು ಕಾಯಿಲೆಗೆ ನಮಗೆ ಸಿರಪ್ ಕೊಟ್ಟರೆ ಸಾಕು, ಔಷಧಿಗಳನ್ನ ಕೊಟ್ಟರೆ ಸಾಕು, ಕೆಲವೊಂದು ಕಾಯಿಲೆಗಳಿಗೆ ನಾವು ಸರ್ಜರಿಯನ್ನ ಮಾಡಲೇಬೇಕಾಗತ್ತೆ. ಸರ್ಜರಿ ಅಂತ ಬಂದಾಗ ನಮಗೆ ಅನಸ್ತೇಷಿಯಾ ಅಂತ ಒಂದು ಡಿಪಾರ್ಟ್ಮೆಂಟ್ ಬರುತ್ತೆ ಸರ್, ಅದನ್ನ ನಾವು ಹರಿವಳಿಕೆ ಮದ್ದು ಅಂತ ಕರಿತೀವಿ. ಇನ್ನೊಂದು ಸರ್ಜರಿ, ಅದನ್ನ ಮಾಡೋರು MBBS MS ಮಾಡಿರುವಂತ ತಜ್ಞರಾಗಿರ್ತಾರೆ. ಅವರೊಟ್ಟಿಗೆ ಇನ್ನೊಂದು ಸಹಾಯಕರಾಗಿ ಕೆಲಸ ಮಾಡ್ತಾರೆ, ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ಸ್ ಅಂತ ಕರೀತಾರೆ ಸರ್. ಆ ಸರ್ಜರಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಅಷ್ಟು ಉಪಕರಣಗಳನ್ನ ಸಲಕರಣೆಗಳನ್ನ ತಯಾರಿ ಮಾಡಿ ಇಟ್ಕೊಂಡು ನಿರಂತರವಾಗಿ ಆ ಆಪರೇಷನ್ ನಡೆಯುವವರೆಗೂ ವೈದ್ಯರು ಕೇಳುವಂತ ಅಷ್ಟು ಸೌಲಭ್ಯಗಳನ್ನ ಬೇಕಾಗಿರುವಂತಹ ಅಗತ್ಯವಾದ ವಸ್ತುಗಳನ್ನ ಪೂರೈಸುವಂತ ಕೆಲಸ ಆಪರೇಷನ್ ಥಿಯೇಟರ್ ಮತ್ತೆ ಅನಸ್ತೇಷಿಯಾ ಮಾಡಿರುವಂತ ಅಲೈಡ್ ಕೋರ್ಸ್ನವರು ಏನ್ ಮಾಡ್ತಾರೆ, ನಿರ್ವಹಿಸ್ತಾರೆ ಸರ್.
1: ಈ ಆರೋಗ್ಯ ಕ್ಷೇತ್ರದಲ್ಲಿ ಇವರುಗಳ ಪಾತ್ರ ಏನೇನಿರುತ್ತೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ ಸರ್.

0: ಪಾತ್ರ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು ಸರ್. ಇಲ್ಲಿ ಒಂದೊಂದು ಕೋರ್ಸಿನ ಪಾತ್ರಗಳು ತುಂಬಾ ವಿಶಾಲವಾಗಿ ಮನಸಾರೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಇಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ರೋಗಿ ಆಸ್ಪತ್ರೆಗೆ ಬಂದಾಗ ನಾನಾ ರೀತಿಯ ಸಮಸ್ಯೆಗಳನ್ನು ಹೊತ್ತು ತರ್ತಾನೆ. ಅವನು ವಾಪಸ್ ಮನೆಗೆ ಹಿಂದಿರುಗಿ ಹೋಗಬೇಕು. ಹಿಂದಿರುಗಿ ಹೋಗಬೇಕು ಅಂದರೆ ಅವನು ಆಸ್ಪತ್ರೆಗೆ ಬರಬೇಕಾದ್ರೆ ಅವನ ನೋವು ಅವನ ಸಮಸ್ಯೆಗಳು ಅದು ಹೇಳೋದಕ್ಕೆ ಆಗೋದಿಲ್ಲ. ಈಗ ಆ ಸಮಸ್ಯೆಗಳಿಗೆ ನಾವು ಸೂಕ್ತವಾದ ಚಿಕಿತ್ಸೆ ಕೊಟ್ಟರೆ ಮಾತ್ರ ಅವನು ತೃಪ್ತಿಕರವಾಗಿ ಮನೆಗೆ ಏನಾಗ್ತಾನೆ ಹಿಂದಿರುಗ್ತಾನೆ. ಈಗ ರೋಗಿ ಅಂದ ತಕ್ಷಣನೇ ನಿಮಗೆ 45 ವರ್ಷದ ವ್ಯಕ್ತಿ ಆಗಲ್ಲ, ಅದು ಒಂದಿನದ ಮಗು ಆಗಿರ್ಬೋದು ಅಥವಾ ಒಂದು 25 ವರ್ಷದ ಗರ್ಭಿಣಿ ತಾಯಿ ಆಗಿರ್ಬೋದು ಅಥವಾ ಬಾಣಂತಿ ತಾಯಿ ಆಗಿರ್ಬೋದು. ಪ್ರತಿಯೊಬ್ಬರಿಗೂ ಆ ದೇವರು ಕಾಯಿಲೆಯನ್ನು ಕೊಡ್ತಾ ಹೋಗ್ತಾನೆ ಸರ್. ಈ ಕಾಯಿಲೆಗಳನ್ನು ಪತ್ತೆ ಹಚ್ಚಿ ವೈದ್ಯರಿಗೆ ಕೊಟ್ಟು ಅದಾದ ನಂತರ ವೈದ್ಯರು ಕೊಡುವಂಥ ಚಿಕಿತ್ಸಾ ಕ್ರಮ ಇದೆಯಲ್ಲ ಸರ್, ಅದು ಬಹುಮುಖ್ಯವಾಗಿರುತ್ತೆ. ಅದರಲ್ಲೂ ಸಹ ಕೋರ್ಸ್ಗಳು ಅಂದರೆ ಈ ಅಲೈಡ್ ಕೋರ್ಸ್ಗಳು ಮಾಡಿರುವಂಥ ಲ್ಯಾಬೊರೇಟ್ರಿ ಆಗಿರ್ಬೋದು, ಆಪರೇಷನ್ ಮತ್ತು ಅನಸ್ತೇಷಿಯಾ ಟೆಕ್ನಾಲಜಿ ಆಗಿರ್ಬೋದು ಮತ್ತು ರೇಡಿಯಾಲಜಿ ಆಗಿರ್ಬೋದು, ಅವ್ರದೇ ಆದಂಥ ಪಾತ್ರ ಅವ್ರದೇ ಆದ ದಾರಿಯಲ್ಲಿ ವಿಭಿನ್ನವಾಗಿರುತ್ತೆ ಸರ್. ಈಗ ಲ್ಯಾಬೊರೇಟ್ರಿ ಅಂತ ಬಂದಾಗ ಕೆಲವೊಂದು ಕಾಯಿಲೆಗೆ ಮಾದರಿಗಳು ವಿಭಿನ್ನವಾಗಿರುತ್ತೆ. ಇವಾಗ ನಿಮಗೆ ಕಿಡ್ನಿ ಸಮಸ್ಯೆಗಳಂತ ಬಂದಾಗ ಮೂತ್ರ ಪರೀಕ್ಷೆ ಮಾಡಬೇಕಾಗಿ ಬರುತ್ತೆ. ಸಾಮಾನ್ಯ ಜ್ವರ ಒಂದು ವಾರದ ಜ್ವರಕ್ಕೆ ಬಂದಾಗ ರಕ್ತದ ಮಾದರಿಯನ್ನು ತಗೊಂಡು ನಾವು ಪರೀಕ್ಷೆ ಮಾಡಬೇಕಾಗಿ ಬರುತ್ತೆ. ಕೆಲವೊಂದು ಈಗ ರೆಸ್ಪಿರೇಟ್ರಿ ಉಸಿರಾಟಕ್ಕೆ ಸಮಸ್ಯೆ ಬಂದಂಥ ಸಮಯದಲ್ಲಿ ಕಫ ಪರೀಕ್ಷೆಯನ್ನು ಮಾಡಬೇಕಾಗಿ ಬರುತ್ತೆ. ಕೆಲವೊಂದು ಸಮಸ್ಯೆಗಳಲ್ಲಿ ಮಲ ಪರೀಕ್ಷೆಯನ್ನು ಮಾಡಬೇಕಾಗಿ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳು ಬರುತ್ತೆ ಸರ್. ಒಂದೊಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಸಹ ನಾವು ಕೆಲಸವನ್ನು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅವರು ಈಗ BSc ಇನ್ ಲ್ಯಾಬೊರೇಟ್ರಿ ಟೆಕ್ನಾಲಜಿನ ಓದುವಾಗ ಸಬ್ಜೆಕ್ಟನ್ನು ಓದ್ತಾರೆ, ಬಯೋಕೆಮಿಸ್ಟ್ರಿ ಅಂತ ಒಂದು ಸಬ್ಜೆಕ್ಟನ್ನು ಓದ್ತಾರೆ, ಮೈಕ್ರೋಬಯಾಲಜಿ ಅಂತ ಒಂದು ಓದ್ತಾರೆ, ಪೆಥಾಲಜಿ ಅಂತ ಒಂದು ಓದ್ತಾರೆ. ನಾನು ಆಗಲೇ ಹೇಳಿದಂತೆ ಪ್ರಯೋಗಾಲಯದಲ್ಲಿ ನಾನಾ ರೀತಿಯ ನಾನಾ ಬಗೆಯ ಡಿಪಾರ್ಟ್ಮೆಂಟ್ಗಳಿರುತ್ತೆ. ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ಒಂದೊಂದು ಮಾದರಿಗಳು ವಿಭಿನ್ನವಾಗಿರುತ್ತೆ. ಆ ಮಾದರಿಗಳೊಟ್ಟಿಗೆ ಏನು ಮಾಡಬೇಕಾಗತ್ತೆ, ಕೆಲಸವನ್ನು ಮಾಡಬೇಕಾಗತ್ತೆ. ಈಗ ಕೋವಿಡ್ ಸಮಯದಲ್ಲಿ ನಾವು 2019 ಮತ್ತು 2020 ಸಮಯಕ್ಕೆ ನಾವು ನೋಡಿದಾಗ ಎಲ್ಲ ಆಸ್ಪತ್ರೆಗಳ ಮುಂದೆ ಒಂದು ಬೂತನ್ನು ಇರಿಸಲಾಗಿತ್ತು, ಸಾರ್ವಜನಿಕರು ಇದು ಗಮನಕ್ಕೆ ಬರುತ್ತೆ. ಆ ಬೂತ್ ಒಳಗಡೆ ಬ್ಲೂ ಕಲರ್ ಒಂದು ಕಿಟ್ ಹಾಕೊಂಡು ಮಾಸ್ಕ್ಗಳನ್ನು ಹಾಕೊಂಡು ಯಾವುದೇ ಭಯವಿಲ್ಲದೆ ಯಾವುದೇ ಅಂಜಿಕೆ ಇಲ್ಲದೆ ಆ ಸಮಯದಲ್ಲಿ ಎಲ್ಲರೂ ಮನೆಯಲ್ಲಿರುವಾಗ ಆ ಬೂತಿನೊಳಗಡೆ ನಿಂತ್ಕೊಂಡು ಒಬ್ಬ ಯೋಧನಂತೆ ಮುಂದ್ಗಡೆ ಬಂದಿರುವಂಥ ವ್ಯಕ್ತಿಗೆ ಕೋವಿಡ್ ಬಂದಿದೆಯೋ ಇಲ್ವೋ ಅನ್ನೋ ಒಂದು ಗೊತ್ತಿಲ್ಲದಲೆ ಆ ಸ್ಯಾಂಪಲನ್ನು ಸ್ವಾಬ್ ಕಲೆಕ್ಷನನ್ನು ಮಾಡಿ ನಿರಂತರವಾಗಿ ಕೆಲಸ ಮಾಡಿದವರು ನಮ್ಮ ಪ್ರಯೋಗಾಲಯ ತಂತ್ರಜ್ಞರು. ಯಾವುದೇ ಸಮಸ್ಯೆ ಅಂತ ಬಂದಾಗ ವೈದ್ಯರಿಗೆ ಜೊತೆಯಾಗಿ ನಿಂತು ಪ್ರಯೋಗಾಲಯದಲ್ಲಿ ಕಾಯಿಲೆಗಳನ್ನು ಪತ್ತೆ ಹಚ್ಚಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡೋದಕ್ಕೆ ಪ್ರಮುಖವಾದ ಪಾತ್ರನ ವಹಿಸ್ತಾರೆ. ಅದೇ ರೀತಿ ಈಗ ನಾವು BSc ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ತೇಷಿಯಾ ಟೆಕ್ನಾಲಜಿ ಅಂತ ಅಂದ್ಕೊಂಡಿ ಸರ್. ಇದರಲ್ಲಿ ಆಪರೇಷನ್ನಲ್ಲಿ ನಮಗೆ ನಾನಾ ಬಗೆಗಳು ಬರುತ್ತೆ. ಇವಾಗ ನೀವು ಕಾರ್ಡಿಯಾಕ್ ಹೃದಯ ಸಂಬಂಧಿತ ಆಪರೇಷನ್ಗಳಂತ ಕರಿತೀವಿ, ಈಗ ಮೂತ್ರಪಿಂಡ ಸಂಬಂಧಂತೆ, ಚರ್ಮ ಕಣ್ಣು ಮೂಳೆ ಮತ್ತು ನ್ಯೂರೋ ಅಂತ ಕರಿತೀವಿ ಸರ್. ಒಂದೊಂದು ಆಪರೇಷನ್ ಮತ್ತು ಸರ್ಜರಿಗಳು ಆ ಡ್ಯೂರೇಷನ್ ಅಂತ ಏನು ಕರಿತೀವಿ, ಸರ್ಜರಿ ಡ್ಯೂರೇಷನ್ಸ್ಗಳು ಕೆಲವೊಂದು 45 ನಿಮಿಷಕ್ಕೆ ಮುಗಿಬೋದು, ಇನ್ನು ಕೆಲವೊಂದು 6-8 ಗಂಟೆವರೆಗೂ. ಹೌದು ಸರ್, ನಿರಂತರ 2 ಗಂಟೆಗೆ ನೀವು ಒಳಗಡೆ ರೋಗಿಗಳನ್ನು ಕರ್ಕೊಂಡು ಹೋದ್ರೆ ಸಂಜೆ 6:30-7 ಗಂಟೆವರೆಗೂ ಕೇಸ್ಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಅಷ್ಟು ಸಮಯ ನಿರಂತರವಾಗಿ ವೈದ್ಯರೊಟ್ಟಿಗೆ ನಿಂತ್ಕೊಂಡು ಮಾಡುವಂಥ ಕ್ಷಮತೆ ಇವರಲ್ಲಿ ಇರುತ್ತೆ ಸರ್, ಇವರು ಮಾಡಲೇಬೇಕಾಗತ್ತೆ. ಇನ್ನೊಂದು 3ನೇ ಡಿಪಾರ್ಟ್ಮೆಂಟ್ BSc ಇನ್ ರೇಡಿಯಾಲಜಿ ಮತ್ತು ಇಮೇಜಿಂಗ್ ಟೆಕ್ನಾಲಜಿ. ಇವ್ರನ್ನ ನಾವೇನಂತ ಕರಿತೀವಿ ಅಂದರೆ ಸಾಕ್ಷಿಯನ್ನು ಕೊಡುವಂಥವ್ರು ಅಂತ ಕರಿತೀವಿ. ಈಗ ನಿಮ್ಮಲ್ಲಿ ಶ್ವಾಸಕೋಶ ಇದೆಯಾ ಅಂದರೆ ನೀವು ಹೂ ಅನ್ಬೋದು. ನಾನು ಎಲ್ಲಿ ಸಾಕ್ಷಿ ತೋರಿಸಿ ಅಂದರೆ ಇವ್ರೇನು ಮಾಡ್ತಾರೆ ಅಂದರೆ ನಿಮಗೊಂದು ಎಕ್ಸ್ರೇ ತೆಗೆದುಬಿಟ್ಟು ನೋಡಿ ಇಲ್ಲಿ ಶ್ವಾಸಕೋಶ ಇದೆ ಅಂತ ನಮ್ಗೆ ಏನು ಮಾಡ್ತಾರೆ, ಪ್ರೂಫನ್ನು ಕೊಡ್ತಾರೆ ನಮಗೆ. ಹಾಗಾಗಿ ಈಗ ಯಾವುದೇ ವೈದ್ಯರು ಅನುಮಾನ ಪಟ್ಟರೆ ಆ ಅನುಮಾನಕ್ಕೆ ಸಾಕ್ಷಿಯನ್ನು ಕೊಡುವಂಥ ನಮ್ಮ BSc ಇನ್ ರೇಡಿಯಾಲಜಿ ಮತ್ತು ಇಮೇಜಿಂಗ್ ಟೆಕ್ನಾಲಜಿ ಅವರು ಆಗಿರ್ತಾರೆ. ಈಗ ಒಂದು ಪುಟ್ಟ ಮಗು ಸೈಕಲ್ ಹೊಡಿತಾ ಇರುತ್ತೆ ಅಂತ ಅನ್ಕೊಳ್ಳಿ, ಮಿಸ್ ಆಗಿ ಬಿದ್ದೋಗ್ಬಿಡುತ್ತೆ, ಒಂದು ಎಲ್ಬೋ ಜಾಯಿಂಟ್ ಅಂತ ಕರಿತೀವಿ, ಆ ಭಾಗದಲ್ಲಿ ವಿಪರೀತವಾಗಿ ಊತ ಕಂಡುಬರುತ್ತೆ. ಪೋಷಕರು ಗಾಬರಿಯಿಂದ ಆಸ್ಪತ್ರೆ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ವೈದ್ಯರು ಪರೀಕ್ಷಿಸ್ತಾರೆ, ಮುರಿದಿರ್ಬೋದು ಒಂದು ಅನುಮಾನ ಅವರಲ್ಲಿ, ಆದರೆ ಅದನ್ನು ಮುರಿದಿದೆಯೋ ಇಲ್ಲವಂತ ನಿಖರವಾಗಿ ಒಂದು ಎಕ್ಸ್ರೇಯನ್ನು ತೆಗೆದು ವೈದ್ಯರಿಗೆ ಕೊಡುವಂತ ಕ್ಷಮತೆ ಇವರಲ್ಲೇ ಇರುತ್ತೆ ಸರ್. ಮನುಷ್ಯ ಎಲ್ಲಿವರೆಗೂ ಇರ್ತಾನೆ ಅಲ್ಲಿವರೆಗೂ ಕಾಯಿಲೆಗಳಿರುತ್ತೆ ಸರ್. ಕಾಯಿಲೆಗಳಿರೋವರೆಗೂ ವೈದ್ಯರೊಟ್ಟಿಗೆ ಆ ಕಾಯಿಲೆಗಳನ್ನ ಪತ್ತೆ ಹಚ್ಚಿ ಕೊಡುವಂತ ಕೆಲಸ ಇವ್ರದ್ದಾಗೈತೆ ಸರ್. ಹಾಗೆ ನಾನು ಹೇಳ್ದಂಗೆ ಮಹತ್ವದ್ದು 1-5 ನಿಮಿಷದಲ್ಲಿ ಮಾತಾಡಿ ಮುಗಿಸೋದಕ್ಕೆ ಆಗಲ್ಲ. ಸಾರ್ವಜನಿಕರು ಎಲ್ಲರೂ ಅರ್ಥ ಮಾಡ್ಕೋಬೇಕಿಲ್ಲಿ. ನಮ್ಮಲ್ಲಿ ಕೆಲವೊಂದು ಕೋರ್ಸ್ಗಳಿಗೆ ಮಾತ್ರ ನಾವು ಅಧೀನರಾಗ್ಬಿಟ್ಟಿದ್ವಿ, ಇಲ್ಲೇ ಹೋಗ್ಬೇಕು ನಾನು ಇಲ್ಲೇ ಮಾಡಬೇಕು ಅಂತ. ಕಣ್ಣು ತೆರೆದು ನೋಡಿದರೆ ನಿಮ್ಮ ಅಕ್ಕಪಕ್ಕ ಮನೆಯಲ್ಲೇ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸಿಕೊಳ್ಳುವಂಥ ಕೋರ್ಸ್ಗಳು ಇದೆ, ಅದನ್ನು ನಾವು ಹುಡುಕಿ ಬಂದರೆ ನಿಜವಾಗ್ಲೂ ಭವಿಷ್ಯ ಉಜ್ವಲವಾಗಿರುತ್ತೆ ಸರ್.
1: ಇಷ್ಟೊಂದು ಆಸಕ್ತಿದಾಯಕವಾದಂಥ ಈ ರೀತಿಯ ಅಲೈಡ್ ಹೆಲ್ತ್

0: ಸೈನ್ಸಸ್ನ ಕೋರ್ಸ್ಗಳಿಗೆ ಪ್ರವೇಶಾತಿ ಹೇಗಿರುತ್ತೆ, ವಿದ್ಯಾರ್ಹತೆ ಏನಿರಬೇಕು, ಮತ್ತು ಈ ಕೋರ್ಸ್ನ ಅವಧಿ, ಪಠ್ಯಕ್ರಮ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ?
1: ಖಂಡಿತ ಸರ್. ಪ್ರವೇಶಾತಿ ವಿಶೇಷವಾಗಿ ಏನಿಲ್ಲ ಸರ್, ತುಂಬ ಸರಳವಾಗಿರುತ್ತೆ. ಪಿ ವಿ ಸಿ ಸೈನ್ಸ್ PCMB ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥಮೆಟಿಕ್ಸ್ ಕಡ್ಡಾಯವಾಗಿ ಬಯಾಲಜಿಯನ್ನು ಓದಿರಬೇಕು ಸರ್, ಜೀವಶಾಸ್ತ್ರವನ್ನು ಓದಿರಬೇಕಾಗತ್ತೆ. ಕೆಲವರು PCMC ಮಾಡಿರ್ತಾರೆ, ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಾರೆ, ಆ ಮಕ್ಕಳಿಗೆ ಇಲ್ಲಿ ಪ್ರವೇಶಾತಿ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಗಮನಿಸಿ, ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಜೀವಶಾಸ್ತ್ರವನ್ನು ಓದಿರುವಂಥ ಮಕ್ಕಳಿಗೆ ನಾವಿಲ್ಲಿ ನೇರವಾಗಿ ಪ್ರವೇಶಾತಿಯನ್ನು ಪಡಿತೀವಿ. ಇದರಲ್ಲಿ ಎರಡು ರೀತಿ ಅವರು ಅವಕಾಶವನ್ನು ಮಾಡ್ಕೊಂಡು ಬರ್ಬೋದು, ಒಂದು ಮ್ಯಾನೇಜ್ಮೆಂಟ್ ಸೀಟ್ ಮತ್ತು ಇನ್ನೊಂದು ಗೌರ್ಮೆಂಟ್ ಸೀಟ್. ಗೌರ್ಮೆಂಟ್ ಸೀಟನ್ನು ಬರೋರು CET ಬರಿಬೇಕಾಗತ್ತೆ ಸರ್. CET ಬರೋದು ಆ ಪ್ರವೇಶಾತಿ, ಮತ್ತು ಅವರು ಪಡೆದಿರುವಂಥ ರ್ಯಾಂಕಿನ ಆಧಾರದ ಮೇಲೆ ಸರ್ಕಾರವೇ ಏನು ಮಾಡುತ್ತೆ, ಅವರಿಗೆ ಸರ್ಕಾರದ ಕೋಟಾಡಿಯಲ್ಲಿ ನಮಗೆ ನಿರ್ದೇಶನ ಕೊಡುತ್ತೆ. ಮ್ಯಾನೇಜ್ಮೆಂಟ್ ಸೀಟನ್ನು ಪಡೆಯೋರು ನೇರವಾಗಿ ನಮ್ಮ ಕಾಲೇಜಿಗೆ ಆಡಳಿತ ವರ್ಗಕ್ಕೆ ಬಂದು ವಿಚಾರಿಸಿ ದಾಖಲಾತಿಯನ್ನು ಅಥವಾ ಪ್ರವೇಶಾತಿಯನ್ನು ಪಡಿಬೋದು ಸರ್. ಯಾವುದೇ ಈಗ BSc LT ಆಗಿರ್ಬೋದು, BSc OT AT ಆಗಿರ್ಬೋದು, ಅಥವಾ BSc Radiology ಅಥವಾ ಮೆಡಿಕಲ್ ಇಮೇಜ್ ಆಗಿರ್ಬೋದು, ಮೂರು ಕೋರ್ಸ್ಗಳಿಗೂ ಪ್ರವೇಶಾತಿ ಒಂದೇ ರೀತಿಯಲ್ಲಿ ಇರುತ್ತೆ ಸರ್, PCMBಯಲ್ಲಿ ಇರುತ್ತೆ ಸರ್. ಅವಧಿ ಬಂದು ಸರ್ 4 ವರ್ಷ ಸರ್.
0: 4 ವರ್ಷ
1: ಹೌದು. ಇದು ಬೇಸಿಕಲಿ ಎಲ್ಲರೂ ಅರ್ಥ ಮಾಡ್ಕೊ, ಇದೊಂದು ಡಿಗ್ರಿ ಸರ್, ಪದವಿ. ಆಮೇಲೆ ಇದು 4 ವರ್ಷದ ಪದವಿ ಆಗಿರುತ್ತೆ ಸರ್. ಈ 4 ವರ್ಷನ ನಾವು ಹೇಗೆ ಡಿವೈಡ್ ಮಾಡ್ತೀವಿ ಅಂದ್ರೆ, 3 ವರ್ಷ ಕಾಲೇಜಿನಲ್ಲಿ ಇರ್ತಾರೆ, ಇನ್ನೊಂದು ವರ್ಷ ಕಡ್ಡಾಯವಾಗಿ ಇಂಟರ್ನ್ಶಿಪ್ ಮಾಡಬೇಕಾಗತ್ತೆ ಸರ್. ಆ ಇಂಟರ್ನ್ಶಿಪ್ ಅನ್ನ NABH ಅಥವಾ NABL ಅಥವಾ ಟೀಚಿಂಗ್ ಹಾಸ್ಪಿಟಲ್ಗಳಲ್ಲಿ ಮಾಡಬೇಕಾಗುತ್ತೆ ಸರ್. ಆ ಇಂಟರ್ನ್ಶಿಪ್ ಅನ್ನು ಪಡೆದ ನಂತರ ಇವರನ್ನ ನಾವು ಪದವೀಧರರು ಅಂತ ಏನು ಮಾಡ್ತೀವಿ, ತೀರ್ಮಾನಿಸಲಾಗುತ್ತೆ ಸರ್.
0: ಪಠ್ಯಕ್ರಮ ಹೇಗಿರುತ್ತೆ?
1: ಪಠ್ಯಕ್ರಮ ಸರ್, ಇವರು ಮುಖ್ಯವಾಗಿ ಒಂದೊಂದು ಕೋರ್ಸ್ಗಳಿಗೂ ವಿಭಿನ್ನವಾದಂಥ ಪಠ್ಯಕ್ರಮಗಳಿರುತ್ತೆ ಸರ್. ಈಗ ಸಾಮಾನ್ಯವಾಗಿ ಇವು ಮೂರು ಕೋರ್ಸ್ ಅವರು ಒಂದು ಸಾಮಾನ್ಯ ವಿಷಯವನ್ನು ತಿಳಿತಾರೆ ಸರ್, ಅನಾಟಮಿ ಅಂಡ್ ಫಿಸಿಯಾಲಜಿ ಅಂತ, ಅಂದರೆ ಮಾನವ ಅಂಗ ರಚನಾಶಾಸ್ತ್ರ ಅಂತ ಕರಿತೀವಿ. ಇವರು ಮೂರು ಕೋರ್ಸ್ ಅವರಿಗೂ ಮನುಷ್ಯನ ಬಗ್ಗೆ ನಿಖರವಾದಂಥ ಮಾಹಿತಿ ಇರಲೇಬೇಕು, ಯಾಕಂದರೆ ಮನುಷ್ಯನೊಟ್ಟಿಗೆ ಇವರು ಒಡನಾಟ ಇರೋದ್ರಿಂದ ಮನುಷ್ಯನಲ್ಲಿ ಏನೆಲ್ಲ ಚಲವನಲ್ಲೇನೇ ಆಗುತ್ತೆ, ಏನೆಲ್ಲ ಅಂಗಾಂಗಗಳಿದ್ದಾವೆ, ಅಂಗಾಂಗಗಳ ಕೆಲಸ, ಅವುಗಳ ಕಾರ್ಯ, ಮತ್ತು ಅವುಗಳಿಗೆ ಬರುವಂಥ ಕಾಯಿಲೆಗಳು, ಇದನ್ನ ಇವರು ಓದಲೇಬೇಕಾಗತ್ತೆ ಸರ್. ಈಗ ನೀವು BSc MLT ಅಂತ ತಗೊಳ್ಳೋದಾದ್ರೆ ಇವರು ಸಾಮಾನ್ಯವಾಗಿ ಅನಾಟಮಿ ಫಿಸಿಯಾಲಜಿ ಅದೊಂದು ಸಾಮಾನ್ಯ ವಿಷಯ ಆಗಿರುತ್ತೆ, ಜೊತೆಗೆ ಬಯೋಕೆಮಿಸ್ಟ್ರಿ, ಪೆಥಾಲಜಿ, ದೆನ್ ಮೈಕ್ರೋಬಯಾಲಜಿ, ಹಿಸ್ಟೋಪೆಥಾಲಜಿ ಈ ಥರ ಸಬ್ಜೆಕ್ಟ್ಗಳನ್ನು ಓದ್ತಾರೆ. ನೀವು ಆಪರೇಷನ್ ಥಿಯೇಟರ್ ಮತ್ತು ಅನಸ್ತೀಶಿಯಾಗೆ ಬಂದರೆ ಸರ್ಜರಿ. ಇದರಲ್ಲಿ ವಿಶೇಷವಾಗಿ ಎಲ್ಲ ಕೋರ್ಸ್ವರೆಗೂ ಒಂದು ವಿಭಿನ್ನವಾದಂಥ ವಿಷಯನ ಇಟ್ಟಿದ್ದಾರೆ ಸರ್. ಈಗ ನಮಗೆ ಆಸ್ಪತ್ರೆಗೆ ರೋಗಿಗಳು ಬರ್ತಾರೆ, ರೋಗಿಗಳು ಬಂದಾಗ ಅವ್ರ ಜೊತೆಗೆ ಒಡನಾಟ ತುಂಬ ಇಂಪಾರ್ಟೆಂಟ್, ಅದಕ್ಕೆ ಕಮ್ಯುನಿಕೇಷನ್ ಅಂತ ಒಂದು ವಿಶೇಷವಾದಂಥ ಸಬ್ಜೆಕ್ಟ್ ಇದೆ. ಅದನ್ನ ಮಕ್ಕಳುಗಳಿಗೆ ನಾವು ಪಠ್ಯಕ್ರಮದಲ್ಲೇ ಬರುವಂಥ ರೋಗಿಗಳ ಜೊತೆಗೆ ಹೇಗೆ ಒಡನಾಟ ಇಟ್ಕೋಬೇಕು, ಅಂದರೆ ನೋವಲ್ಲಿ ಬಂದಿರುವಂಥ ರೋಗಿಗಳಿಗೆ ಹೇಗೆ ಒಡನಾಟ ಇಟ್ಕೋಬೇಕು, ಅದನ್ನ ವಿಷಯವನ್ನ ಇಲ್ಲೇ ಕಲ್ತ್ಬಿಡ್ತಾರೆ. ಆಮೇಲೆ ನಾವು ಆಸ್ಪತ್ರೆ ಅಂತ ಅಂದಾಗ ಎಲ್ಲ ಲೀಗಲ್ ಕೇಸಸ್ ಸಹ ಇರುತ್ತೆ. ಅಂತ ಲೀಗಲ್ ಕೇಸಸ್ ಬಂದಾಗ ಮೆಡಿಕಲ್ ಅಂಡ್ ಎಥಿಕ್ಸ್ ಅಂತ ಒಂದಿದೆ ಸರ್, ಮೆಡಿಕಲ್ ಅಂಡ್ ಲಾ, ಆ ಸಬ್ಜೆಕ್ಟ್ಗಳನ್ನು ಸಹ ಇವರು ಪಠ್ಯಕ್ರಮದಲ್ಲಿ ಏನಾಗುತ್ತೆ ಸೇರಿಸಲಾಗುತ್ತೆ. ದೆನ್ ಅನಸ್ತೀಶ ಸರ್ಜರಿ ವಿಭಾಗದಲ್ಲಿ ಅವರು ಓದ್ತಾರೆ. ಈಗ ನೀವು BSc Radiology ಅಂತ ಬಂದಾಗ ನಿಖರವಾಗಿ ರೇಡಿಯೇಷನ್ ಫಿಸಿಕ್ಸ್ ವಿಶೇಷವಾಗಿ ಆ ಒಂದು ವಿಷಯವನ್ನು ಇವರು ಓದ್ತಾರೆ. ಅದ್ರ ಜೊತೆಗೆ ಕ್ಷಾಕ್ಷೀರಣಕ್ಕೆ ಸಂಬಂಧಪಟ್ಟಂತೆ ರೇಡಿಯೇಷನ್ ಪೊಸಿಷನಿಂಗ್ ಅಂತ ಸಬ್ಜೆಕ್ಟ್ಗಳು, ಮತ್ತು ಇಮೇಜಿನಿಂಗ್ ಸಬ್ಜೆಕ್ಟ್ಗಳು, ಮತ್ತು ಅನಾಟಮಿ ಮತ್ತು ಫಿಸಿಯಾಲಜಿ ಸಾಮಾನ್ಯ ವಿಷಯವನ್ನು ಸಹ ಇವರು ಓದ್ತಾ ಹೋಗ್ತಾರೆ.
0: ಹಾಸನದ ರಾಜೀವ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ನಿಮ್ಮ ಕಾಲೇಜಿನಲ್ಲಿ ಯಾವೆಲ್ಲ ಕೋರ್ಸ್ಗಳು ಇದ್ದಾವೆ ಅವುಗಳ ವಿವರವನ್ನು ಕೊಡಿ
1: ಸರ್. ನಮ್ಮಲ್ಲಿ ಒಟ್ಟು 3 ಕೋರ್ಸ್ಗಳಿದೆ ಸರ್. ಯಾವುದಾದ್ರೆ ಮೊದಲನೇದು ಬ್ಯಾಚುಲರ್ ಆಫ್ ಮೆಡಿಕಲ್ ಲ್ಯಾಬೊರೇಟರಿ ಸೈನ್ಸಸ್, ಎರಡನೇದಾಗಿ ಬ್ಯಾಚುಲರ್ ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ಥೇಷಿಯಾ ಟೆಕ್ನಾಲಜಿ, ಮೂರನೇದು ಬ್ಯಾಚುಲರ್ ಇನ್ ರೇಡಿಯಾಲಜಿ ಅಂಡ್ ಇಮೇಜಿಂಗ್ ಟೆಕ್ನಾಲಜಿ. ಇವು 3 ಕೋರ್ಸ್ಗಳು ನಮ್ಮಲ್ಲಿ ಲಭ್ಯವಿದ್ದು 3 ಕೋರ್ಸ್ಗಳ ದಾಖಲಾತಿ ಈಗಾಗಲೇ ಆರಂಭವಾಗಿದೆ ಸರ್, ಪ್ರಾರಂಭ ಆಗಿದೆ ಸರ್, ನಡೀತಾ ಇದೆ ಸರ್.
0: ವಿದ್ಯಾರ್ಥಿಗಳಿಗೆ ಇಲ್ಲಿ ಕಲಿಯಲಿಕ್ಕೆ ವಿಶೇಷವಾಗಿ ಅವರ ಥಿಯರಿ ಕ್ಲಾಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಪ್ರಾಯೋಗಿಕ ತರಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸೇವಾ ಸೌಲಭ್ಯಗಳು ದೊರಕ್ತಾ ಇದ್ದಾವೆ
1: ಸರ್? ಈಗಾಗಲೇ ನಿಮಗೆ ರಾಜೀವ್ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಬರುವಂಥ ರಾಜೀವ್ ಸಂಸ್ಥೆ ಸಮೂಹಗಳು ಹಾಸನ ನಗರದಲ್ಲಿ ಎಷ್ಟು ಹೆಸರುವಾಸಿಯಾಗಿದೆ, ಅವರು ಕೊಡುವಂಥ ಅತ್ಯುನ್ನತ ವಿದ್ಯಾ ಮತ್ತು ಶಿಕ್ಷಣಕ್ಕೆ, ಅದೇ ರೀತಿ ನಾವು ಸಹ ನಮ್ಮಲ್ಲಿ ಅತ್ಯುನ್ನತವಾದಂಥ ಗುಣಮಟ್ಟವಾದಂಥ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಸರ್. ಈ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಥಿಯರಿ ಕ್ಲಾಸಸ್ ಜೊತೆಗೆ ಪ್ರಾಕ್ಟಿಕಲ್ ಶಿಕ್ಷಣ ತುಂಬಾನೇ ಅಂದರೆ ತುಂಬಾನೇ ಅತ್ಯವಶ್ಯಕವಾಗಿರುತ್ತೆ ಸರ್. ಹಾಗಾಗಿ ನಾವು ಹಾಸನದ ಹೆಸರಾಂತ ಆಸ್ಪತ್ರೆಗಳಲ್ಲಿ 5-6 ಆಸ್ಪತ್ರೆಗಳಲ್ಲಿ ಮಕ್ಕಳೊಟ್ಟಿಗೆ ನಾವು ಅಲ್ಲೇನು ಮಾಡ್ತೀವಿ, ಪ್ರಯೋಗಶಾಲಾ ಒಂದು ಸೌಲಭ್ಯವನ್ನು ತರಗಿಸ್ಕೊಟ್ಟಿದ್ದೀವಿ. ಮತ್ತು 10-12 or 8-10 ಸಣ್ಣ ಪುಟ್ಟ ಲ್ಯಾಬ್ಗಳಲ್ಲೂ ಸಹ ಮಕ್ಕಳಿಗೆ ನಾವೇನು ಮಾಡಿದ್ವಿ, ಕಲಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇದಲ್ಲದೆ ನಮ್ಮಲ್ಲೇ ಸುಸಜ್ಜಿತ ಪ್ರಯೋಗಶಾಲೆಗಳು ಇದ್ದು ಅವುಗಳಲ್ಲಿ ಮಕ್ಕಳಿಗೆ ನಮ್ಮ ಉಪನ್ಯಾಸ

0: ಇಂದಲೇ ಒಂದು ಬೇಸಿಕ್ ಲ್ಯಾಬೊರೇಟರಿ ತರಬೇತಿಯನ್ನು ನಾವು ಕೊಟ್ಟು ಅದನಂತರ ನಾವು ಹಾಸನದ ನಗರಾಭಿವೃದ್ಧಿಯಲ್ಲಿ ಇರುವಂಥ ನಾನಾ ಹೆಸರಂತ ಆಸ್ಪತ್ರೆಗಳು ಮತ್ತು ಲ್ಯಾಬೊರೇಟರಿಗಳಿಗೆ ಮಕ್ಕಳಿಗೆ ಪ್ರಯೋಗಶಾಲೆ ಶಿಕ್ಷಣವನ್ನು ಕೊಡಿಸಲಾಗ್ತದೆ ಸರ್.
1: ಈಗ ಈ ವರ್ಷಕ್ಕೆ ಪ್ರವೇಶಾತಿ ಪಡಿಬೇಕು ಅಂತ ಅಂದರೆ ತಕ್ಷಣದಲ್ಲಿ ಏನು ಮಾಡಬೇಕು ಮತ್ತು ಹೇಗೆ ಪ್ರವೇಶಾತಿಯನ್ನು ಪಡೆಯುವಂಥದ್ದು
0: ಸರ್? ತಕ್ಷಣ ನಮ್ಮ ಹಾಸನದ ಹೃದಯ ಭಾಗದಾದಂಥ ಕೆಆರ್ಪುರಂ ರಾಜೀವ್ ಆಸ್ಪತ್ರೆ ಹಿಂಭಾಗ ಸರ್ ನಮ್ಮ ಕಾಲೇಜು ದೊರೆಯುವಂಥದ್ದು. ಅಲ್ಲಿ ನೇರವಾಗಿ ಬಂದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂದರೆ ಲಿಮಿಟೆಡ್ ಸೀಟ್ ಸರ್. ಇಲ್ಲಿ ನಾವು 40, 50, 100 ಆ ರೀತಿ ದಾಖಲಾತಿ ಮಾಡ್ಕೊಳ್ಳಲ್ಲ ಸರ್. ಒಂದು ಕೋರ್ಸ್ಗೆ 20 ಸೀಟ್ಗಳು ಮಾತ್ರ ಸರ್ ನಮ್ಮಲ್ಲಿ ಅವಕಾಶ ಲಭ್ಯವಿರುತ್ತೆ. ಆ 20 ಸೀಟು ತ್ವರಿತವಾಗಿ ಎಷ್ಟು ಬೇಗ ದಾಖಲಾತಿ ಆಗುತ್ತೆ ನಾವು ಅಡ್ಮಿಷನನ್ನು ನಾವು ಮಾಡ್ಕೊಬಿಡ್ತೀವಿ. ಕೆಲವು ಪೋಷಕರು ನಮ್ಮಲ್ಲಿ ಬಂದಾಗ ಸರ್ ಅಡ್ಮಿಷನ್ ಲಾಸ್ಟ್ ಡೇಟ್ ಯಾವಾಗ ಅಂತ ಒಂದು ಕಾಮನ್ ಪ್ರಶ್ನೆಗಳನ್ನು ಕೇಳ್ತಾರೆ. ಅವ್ರಿಗೆ ನಾನು ಹೇಳೋದು ಯಾವಾಗ ಏನು ಅಂದರೆ ಒಂದು ವಾರಕ್ಕೆ ಮುಗಿಬೋದು, ಒಂದು ತಿಂಗಳಿಗೆ ಮುಗಿಬೋದು. ಸೊ ಹಾಗಾಗಿ ಯಾರೇ ಪ್ರವೇಶವನ್ನು ಪಡೆಯಬೇಕು ಅಂತ ಅಂದರೆ ಹೃದಯ ಭಾಗದಲ್ಲಿರುವಂಥ ರಾಜೀವ್ ಆಸ್ಪತ್ರೆ ಕೆಆರ್ಪುರಂ ಹಿಂಭಾಗದಲ್ಲಿ ನಮ್ಮ ಕಾಲೇಜ್ ಕಟ್ಟಡ ಇರುತ್ತೆ ಸರ್. ಅಲ್ಲಿ ನನ್ನನ್ನಾಗಲಿ ಅಥವಾ ನಮ್ಮ ಆಡಳಿತ ವರ್ಗವನ್ನು ಯಾರನ್ನೇ ಸಂಪರ್ಕಿಸಿದ್ರು ಅವರು ಪ್ರವೇಶಾತಿಯನ್ನು ಪಡಿಬೋದು ಸರ್.
1: ಈಗ ಇಲ್ಲಿ ಪದವಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಯಾವ ವಿಶ್ವವಿದ್ಯಾನಿಲಯ ಪದವಿಯನ್ನು ಪ್ರದಾನ ಮಾಡುತ್ತೆ?
0: ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಎಲ್ ಸೈನ್ಸಸ್ ಬ್ಯಾಂಗ್ಳೂರ್ ಅಂತ ಕರಿತೀವಿ ಸರ್. ನಿಮಗೆ ಆಗಲೇ ಗೊತ್ತಿರಬಹುದು ವಿಶ್ವದಲ್ಲೇ ಒಂದು ಅತ್ಯುನ್ನತ ಸ್ಥಾನ ಇರುವಂತ ನಮ್ದೊಂದು ಯೂನಿವರ್ಸಿಟಿ ಸರ್.
1: ಪ್ರತಿಷ್ಠಿತವಾದಂತಹ
0: ಯೂನಿವರ್ಸಿಟಿ, ಯಾಕಂದ್ರೆ ಆರ್ಜಿಎಚ್ಎಸ್ ಅಲ್ಲಿ ಇರುವಂತ ಪದವಿಗಳು ಈಗ ಆಗ್ಲೇ ಎಲ್ಲರಿಗೂ ಗೊತ್ತಿರೋದ್ರಿಂದ ಆರ್ಜಿಎಚ್ಎಸ್ ಬಗ್ಗೆ ಮಾತಾಡಕ್ಕೇನಿಲ್ಲ ಸರ್. ಅದೊಂದು ದೊಡ್ಡ ಆಲದ ಮರ. ಆ ಆಲದ ಮರಲ್ಲಿ ಇರುವಂತಹ ಎಲ್ಲಾ ವಿದ್ಯಾಸಂಸ್ಥೆಗಳು ಅಥವಾ ಶಿಕ್ಷಣ ಸಂಸ್ಥೆಗಳು, ವೈದ್ಯಕೀಯ ಸಂಸ್ಥೆಗಳು ಅವ್ರದೇ ಆದಂತ ದಾರಿನಲ್ಲಿ ಸಾಕ್ತಾ ಇದೆ, ನಾವು ಸಹ ಸಾಕ್ತಾ ಇದ್ದೀವಿ ಸರ್.
1: ಇಲ್ಲಿ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಅಥವಾ ಪ್ರವೇಶಾತಿಯನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಾದರೂ ವಿದ್ಯಾರ್ಥಿ ವೇತನದ ಸೌಲಭ್ಯಗಳಿರುತ್ತೆ?
0: ಖಂಡಿತವಾಗ್ಲೂ ಇದೆ ಸರ್. ಇದರಲ್ಲಿ ಎರಡು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಮಕ್ಕಳಿಗೆ ಪೋಷಕರ ಧನ ಸಹಾಯದೊಂದಿಗೆ ಸರ್ಕಾರದ ಸ್ಕಾಲರ್ಶಿಪ್ಗಳು ಏನಾದ್ರು ದೊರೆತರೆ ವಿದ್ಯಾಭ್ಯಾಸ ಒಂದು ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ಎಲ್ಲ ಪೋಷಕರಿಗೂ ಅನುಕೂಲ ಆಗುತ್ತೆ ಸರ್. ಅದರಲ್ಲಿ SSP ಒಂದು ಸ್ಕಾಲರ್ಶಿಪ್ ಮತ್ತು NSP ಸ್ಕಾಲರ್ಶಿಪ್ಗಳು ಮಕ್ಕಳಿಗೆ ದೊರೀತಾ ಇದೆ ಸರ್. ಸ್ಕಾಲರ್ಶಿಪ್ ಸೌಲಭ್ಯವನ್ನು ಅವರು ಪಡೆದು ವಿದ್ಯಾಭ್ಯಾಸವನ್ನು ಮುಂದೆ ಹೋಗ್ಬೋದು ಸರ್.
1: ಈ ಕೋರ್ಸ್ಗಳನ್ನು ಕಲಿತಂತಹ ವಿದ್ಯಾರ್ಥಿಗಳಿಗೆ ಏನೆಲ್ಲ ಉದ್ಯೋಗದ ಅವಕಾಶಗಳಿರುತ್ತೆ?
0: ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರಿ, ಬಹುಮುಖ್ಯವಾದಂಥ ಪ್ರಶ್ನೆ. ಯಾಕೆಂದರೆ ನಾನು ದಾಖಲಾತಿ ಮಾಡ್ಕುವಾಗ ಎಲ್ಲ ಪೋಷಕರು ನನ್ನ ಹತ್ರ ಬರ್ತಾರೆ, ಬಂದಾಗ ಕೇಳ್ತಾರೆ ಸರ್ ಯಾವ್ಯಾವ ಕೋರ್ಸ್ ಇದೆ ನಿಮ್ಮಲ್ಲಿ ಅಂತೆಲ್ಲ ಕೇಳ್ತಾರೆ. ಕೇಳಾದ್ಮೇಲೆ ಸರ್ ಈ ಮೂರು ಕೋರ್ಸಲ್ಲಿ ಇಂಪಾರ್ಟೆಂಟ್ ಯಾವುದು ಸರ್, ಡಿಮ್ಯಾಂಡ್ ಇರೋದು ಯಾವುದು ಸರ್ ಅಂತ ತಕ್ಷಣನೆ ನಾನು ವಾರದಲ್ಲಿ ಈ ಥರದ ಪ್ರಶ್ನೆ ನನಗೆ ಒಂದು 7-8 ಪ್ರಶ್ನೆ ಬಂದೇ ಬರುತ್ತೆ, ಸಾಮಾನ್ಯದ ಪ್ರಶ್ನೆ. ನಾನು ಅವ್ರಿಗೆ ಕೇಳ್ತೀನಿ ನಿಮಗೆ ತಂದೆ ಬೇಕಾ ತಾಯಿ ಬೇಕಾ ಅಂತ.
1: ಇಬ್ಬರು ಮುಖ್ಯ.
0: ಹಾಂ, ಎಡ್ಗಂಡು ಬೇಕಾ ಬಲ್ಗಂಡು ಬೇಕಾ ಅಂತ ಅವ್ರು ನಿಮ್ಮ ಥರನೇ ಒಂದು ಸಣ್ಣ ನಗು ಹಾಕ್ತಾರೆ. ಅಲ್ಲಿಗೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ, ಯಾಕೆಂದರೆ ನಾನು LT ದೊಡ್ಡದು, OT ಚಿಕ್ಕದು, ರೇಡಿಯೇಷನ್ ಏನೂ ಇಲ್ಲ ಆ ಥರ ಎಲ್ಲ ಹೇಳಕ್ಕೆ. ಯಾಕೆಂದರೆ ಅವ್ರದೇ ಆದಂಥ ಅರ್ಹತೆ ಮತ್ತು ಯೋಗ್ಯತೆ ಆ ಕೋರ್ಸ್ಗಳಲ್ಲಿ ದೇವರೇ ಏನು ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ ಸರ್. ಇಲ್ಲಿ ಎಲ್ಲರೂ ಗಮನಿಸಬೇಕಾಗಿರೋದು ಇದೊಂದು ಡಿಗ್ರಿ ಸರ್. ಈಗ ಡಿಗ್ರಿ ನನಗೆ ಸಿಕ್ಕಿದರೆ ನಾನು ಏನು ಮಾಡ್ಬೋದು? IAS ಮಾಡಿ, IPSA ಮಾಡಿ, ಈಗ ನಾನು BSc ಇನ್ ಲ್ಯಾಬೊರೇಟರಿ ಸೈನ್ಸ್ ನನ್ನ ಮುಗ್ದಿದೆ, ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನ ನಾನು ಬರಿಬೋದು, ಖಂಡಿತವಾಗ್ಲೂ ಬರಿಬೋದು. ಈಗ ಗ್ರಾಮ ಪಂಚಾಯತಿ PDO ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದು ಎನಿ ಡಿಗ್ರಿ ನೀವು ಬರಿಬೋದು. ಅದಾದ ನಂತರ ನೀವು ಡಿಗ್ರಿನ ಮುಗಿಸಿದ್ರೆ ಒಂದು ಡಿಗ್ರಿ ಸಿಗುತ್ತೆ, ಅಂದರೆ ಈ ಕೋರ್ಸನ್ನು ಮುಗಿಸಿದ್ರೆ ಡಿಗ್ರಿ ಸಿಗುತ್ತೆ. ಅದಾದಮೇಲೆ ನಿಮಗೊಂದು ಪ್ರೊಫೆಷನ್ ವೃತ್ತಿ, ವೃತ್ತಿಯಲ್ಲಿ ನೀವೀಗ ನೀವು BMLS ಮಾಡಿದ್ದೀರಾ, ಬ್ಯಾಚುಲರ್ ಆಫ್ ಮೆಡಿಕಲ್ ಲ್ಯಾಬೊರೇಟರಿ ಸೈನ್ಸ್ ಮಾಡಿದ್ದೀರಾ, ನೀವು ಆ ವೃತ್ತಿಯಲ್ಲಿ ಮುಂದುವರಿಬೋದು. ಈಗ ವೃತ್ತಿ ಅಂತ ಬಂದಾಗ ನಮಗೆ ರಾಜ್ಯ ಸರ್ಕಾರದ ಆಸ್ಪತ್ರೆಗಳು, ಕೇಂದ್ರ ಸರ್ಕಾರದ ಆಸ್ಪತ್ರೆಗಳು ಇವರು ಕೊಡುವಂಥ ವೇತನ ಶ್ರೇಣಿಯನ್ನು ಗಮನಿಸಿದರೆ ಸರ್ ನಮಗೆ ಒಂದ್ಸಲ ಹೋಗಾರತ್ತೆ. ಏನ್ರೆ ಈಗ ನಮ್ಮ ಜನಗಳಿಗೆ ಏನಾಗಿದೆ ಅಂದ್ರೆ ಕೋರ್ಸ್ ಅನ್ನ ಮುಗಿಸ್ಬಿಟ್ರೆ ಬೆಂಗಳೂರಿಗೆ ಹೋಗ್ಬಿಡೋಣ, ಬೆಂಗಳೂರು ಹಾಸ್ಪಿಟಲ್ ಅಲ್ಲಿ ಯಾವ್ದಾರು ಒಂದು ಸಣ್ಣ ಪುಟ್ಟ ಹಾಸ್ಪಿಟ್ಲಲ್ಲಿ ಕೆಲಸ ಸಿಕ್ಬಿಟ್ರೆ ಸಾಕು ಅಂತ. ಅಂದ್ರೆ ಈ ಕೋರ್ಸ್ಗಳನ್ನ ಮುಗಿಸಿ ನಾವು ಆ ಪ್ರಯತ್ನವನ್ನ ಮಾಡ್ಬೋದು. ಇದು ವೃತ್ತಿಪರತೆ ಕೋರ್ಸ್ಗಳಾಗಿರುತ್ತೆ ಸರ್. ಇದಾದ ನಂತರ ಎರಡನೇದು ನಮ್ಮಂತ ಖಾಸಗಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡಬಹುದು ಸರ್.
1: BSc ಸಾಕಾಗುತ್ತೋ ಅಥವಾ
0: ಇದರಲ್ಲೂ ಮತ್ತೆ MSc ಉನ್ನತ ಶಿಕ್ಷಣ ಮಾಡಬಹುದು. ಈಗ ನೀವು MSc ನೂ ಸಹ ಇದರಲ್ಲಿ ಪಡಿಬಹುದು, PhD ಪದವಿನೂ ಸಹ ಪಡಿಬಹುದು. ಉನ್ನತ ಶಿಕ್ಷಣಕ್ಕೆ ನೀವು ಮುಂದೆ ಮುಂದೆ ಹೋಗುವಂತ ಅವಕಾಶಗಳು ಹೆಚ್ಚಾಗಿ ಇರ್ತಾನೆ ಇರುತ್ತೆ. ಒಂದು ಡಿಗ್ರಿ ಸಿಗುತ್ತೆ, ಈ ಡಿಗ್ರಿ ಆಧಾರದ ಮೇಲೆ ನೀವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಘೋಷಿಸುವಂತ ಎಲ್ಲಾ ಸರ್ಕಾರದ ಕೆಲಸಗಳಿಗೆ ನೀವು ಹೋಗಬಹುದು. ಎರಡನೇದು
1: ಪದವಿಯೇ
0: ಸಿಗುತ್ತೆ, ಮತ್ತೆ ಪ್ರೊಫೆಷನಲ್ ವೃತ್ತಿಯಲ್ಲಿ ಮುಂದುವರಿಬಹುದು. ಆ ವೃತ್ತಿಯಲ್ಲಿ ನೀವು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಆಸ್ಪತ್ರೆಗಳಲ್ಲಿ ನಿಮ್ಮ ಒಂದು ಕೌಶಲ್ಯದ ಮೇಲೆ ವಿವಿಧ ಪರೀಕ್ಷೆಗಳನ್ನು ಎದುರಿಸಿ ಪಾಸ್ ಆಗಿ ನೀವು ಮುಂದೆ ಹೋಗ್ಬೋದು. ಮೂರನೇದು ನಮ್ಮಂತ ಖಾಸಗಿ ಕಾಲೇಜುಗಳಲ್ಲಿ

0: ಅಗತ್ಯವಾಗಿ ಬೇಕಾಗಿರುತ್ತೆ. ಆದ್ರೆ ಸರ್, ಹೊರದೇಶಕ್ಕೆ ಹೋಗುವಂತ ದಾರಿ ಸುಲಭವಾಗಿಲ್ಲ, ಅದರದೇ ಆದಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಈಗ ಒಂದೊಂದು ದೇಶಕ್ಕೆ ಒಂದೊಂದು ರೀತಿಯ ಪ್ರವೇಶಾತಿ, ಒಂದೊಂದು ರೀತಿಯ ಪರೀಕ್ಷೆಗಳನ್ನ ಇರುತ್ತೆ. ಈ ಪರೀಕ್ಷೆಗಳನ್ನ ಎದುರಿಸಿ ಅವರ ಸಮಕ್ಕೆ, ಅವರ ಬಲಕ್ಕೆ ತಕ್ಕಂತೆ ಇವರು ಆಹಾ ದೇಶಗಳಿಗೆ ಹೋಗ್ಬೇಕಾಗಿ ಇದೆ ಸರ್. ಇಲ್ಲಿ ಇನ್ನೊಂದು ಸಾಮಾನ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂದ್ರೆ, ನಾನು ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಮಕ್ಕಳನ್ನ ಸ್ವತಂತ್ರವಾಗಿ ಬಿಡ್ತಾ ಇಲ್ಲ ಸರ್. ಈಗ ಕೋರ್ಸ್ ಮುಗಿಯುತ್ತೆ, ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂದ್ರೆ ಬೆಂಗಳೂರಿಗೆ
1: ಹೋಗ್ಬೋದು,
0: ಹಾಸನದಲ್ಲ ಕೆಲಸ ಮಾಡೋದು. ಆಮೇಲೆ ಸಂಬಳ, ವೇತನ, ಈಗ ನೀವು ಕಾರ್ಪೊರೇಟ್ ಸಿಟೀಸ್ ಅಂತ ಹೋದಾಗ ಅಲ್ಲೊಂದು ವೇತನ ಇರುತ್ತೆ, ಬೇರೆ ಬೇರೆ ನಗರದಲ್ಲಿ ಒಂದೊಂದು ರೀತಿ ವೇತನ ಇರುತ್ತೆ. ಆ ವೇತನ ಕೇಳಿದಾಗ ಏನ್ ಮಾಡ್ಬಿಡ್ತಾರೆ, ಏ ಬಿಡು ನೀನ್ ಏನ್ ಮಾಡಕ್ ಹೋಗ್ತೆ ಅಂದ್ರೆ, ಬಿಟ್ಟಾಗ್ಲೇ ಅಲ್ವಾ ಸರ್ ಎಷ್ಟು ದೂರ ಹೋಗ್ತಾರೆ ನಮ್ಮ ಮಕ್ಕಳು, ಎಷ್ಟು ದೂರ ಶ್ರಮಿಸ್ತಾರೆ ಅನ್ನೋದು ನಮ್ಗೆ ಗೊತ್ತಾಗೋದು. ಹಾಸನದಲ್ಲಿ ಕೋರ್ಸ್ ಇದೆ ಅಂದ್ರೆ ಕೇರ್ಪೇಟೆಯಿಂದ ಬರ್ತಾರೆ, ಸರ್ ದೂರ ಆಗತ್ತೆ ಸರ್ ಓದ್ಸಕ್ ಆಗಲ್ಲ ಸರ್. ಕೇರಳದಿಂದ ಮಕ್ಕಳು, ಮಧ್ಯಪ್ರದೇಶದಿಂದ ಮಕ್ಕಳು, ಗೊತ್ತಿಲ್ಲದೆ ಇರೋ ಭಾಷೆಯಲ್ಲಿ ಬಂದು 4 ವರ್ಷ ಪದವಿ ಪಡೆದು ಅವ್ರ ಜೀವನ ಕಟ್ಕೊಳ್ತಾರೆ ಸರ್. ನಾವು ಒಂದ್ ಸ್ವಲ್ಪ ಕಣ್ಣನ್ನ ತೆರೆದು ನೋಡಿದ್ರೆ ನಮ್ಮ ಮಕ್ಕಳಿಗೂ ಒಂದು ಉಜ್ವಲವಾದ ಭವಿಷ್ಯ ಇದೆ. ಆ ನಿಟ್ಟಿನಲ್ಲಿ ಈ ಕೋರ್ಸ್ಗಳು ಅವಿಭಾಜ್ಯ ಅಂಗ ಅಂತ ನಾನು ಹೇಳ್ತೀನಿ.
1: ಖಾಸಗಿಯಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಬಹುದು ಸರ್?
0: ಇದು ಸಮುದ್ರ ಸರ್, ಖಾಸಗಿ ಅಂದ ತಕ್ಷಣನೇ ನಿಮ್ಗೆ ಆಸ್ಪತ್ರೆಗಳು ಬರುತ್ತೆ ಸರ್. ಚಿಕ್ಕ ಆಸ್ಪತ್ರೆಗಳು, ದೊಡ್ಡ ಆಸ್ಪತ್ರೆಗಳು, ಅದರಲ್ಲಿ ಟೀಚಿಂಗ್ ಹಾಸ್ಪಿಟಲ್ಸ್, ದೆನ್ 100-bedded, 50-bedded, 200-bedded, 500-bedded ಹಾಸ್ಪಿಟಲ್ಸ್ ಗಳು ಬರುತ್ತೆ, ಆಟೋನಮಸ್ ಹಾಸ್ಪಿಟಲ್ಸ್ ಬರುತ್ತೆ. ಅದಲ್ಲದೆ ಪಾಲಿಕ್ಲಿನಿಕ್ ಗಳು ಬರುತ್ತೆ, ಈಗ ಡಾಕ್ಟರ್ಸ್ ಇರ್ತಾರೆ ಅವ್ರದೇ ಒಂದು ಲ್ಯಾಬ್ ಇರುತ್ತೆ, ಅದರೊಟ್ಟಿಗೆ ಡಯಾಗ್ನೋಸ್ಟಿಕ್ ಸೆಂಟರ್ಗಳು, ರಿಸರ್ಚ್ ಸೆಂಟರ್ಗಳು, ಸಂಶೋಧನಾ ಕೇಂದ್ರಗಳು, ಎಲ್ಲಾ ಕಡೆ ನಿರಂತರವಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಇವಾಗ ನೀವು BSC ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ಥೀಷಿಯಾ ಅಂತ ಹೇಳಿದ್ವಿ, ಇವಾಗ ನಿಮ್ಮ ಕಾರ್ಯಕ್ಷಮತೆ ಒಂದು ಸರ್ಜನ್ಗೆ ಇಷ್ಟ ಆದ್ರೆ ಅವರು ಹೋಗುವ ಆಸ್ಪತ್ರೆಗಳಿಗೂ ಸಹ ನಿಮ್ಮನ್ನ ಕರೆದುವಂತ ಅವಕಾಶಗಳು ಹೆಚ್ಚಾಗಿರುತ್ತೆ. ಈಗ ನಾವು BSC ಇನ್ ರೇಡಿಯಾಲಜಿ ಮತ್ತೆ ಇಮೇಜಿಂಗ್ ಟೆಕ್ನಾಲಜಿ ಅಂತ ಹೇಳಿದ್ವಿ, ತುಂಬಾ ಸೊಗಸಾದಂತ ಒಂದು ಕೋರ್ಸ್ ಅದು. ಈಗಿನ ವೈಜ್ಞಾನಿಕ ಕ್ಷೇತ್ರದಲ್ಲಿ MRI ಅಂತ ಕೇಳಿರ್ಬೋದು, ಮತ್ತೆ CT ಹೆಡ್ ಅಂತ, CT ಸ್ಕ್ಯಾನ್ಸ್ ಅಂತ ಎಲ್ಲ ಕರಿತೀವಿ, ತುಂಬಾ ಅತ್ಯಂತ ವೇಗವಾಗಿ ಬೆಳೀತಿರುವಂತ ಕ್ಷೇತ್ರ ನಮ್ದು ಆರೋಗ್ಯ ಕ್ಷೇತ್ರ. ಆ ನಿಟ್ಟಿನಲ್ಲಿ ಇವರ ಪಾತ್ರ ತುಂಬಾನೇ ಮಹತ್ವವಾಗಿರುತ್ತೆ ಸರ್.
1: ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ,
0: ಸ್ವಯಂ ಉದ್ಯೋಗ ಸರ್. ಇದರಲ್ಲಿ BSC MLS ಮಾಡಿ ಅಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಮೆಡಿಕಲ್ ಲ್ಯಾಬೋರೇಟರಿ ಸೈನ್ಸ್ ಮಾಡಿರುವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ, ಆದರೆ ಅವರು ಲ್ಯಾಬ್ ಅನ್ನ ತೊರೆಯುವಂತ ಅವಕಾಶ ಇರಲ್ಲ ಸರ್. MBBS MD ಇನ್ ಪೆಥಾಲಜಿ ಮಾಡಿದವರಂತ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬಹುದು ಸರ್.
1: ಇಷ್ಟೆಲ್ಲ ಉದ್ಯೋಗದ ಅವಕಾಶಗಳು ಇರುತ್ತೆ. ಇವತ್ತು ತಾವ್ ಹೇಳಿದಾಗೆ ಈ ವೈದ್ಯಕೀಯ ಕ್ಷೇತ್ರ ಅನ್ನುವಂಥದ್ದು ತುಂಬಾ ದೊಡ್ಡದಾಗಿ ಬೆಳೀತಾ ಇರತಕ್ಕಂಥದ್ದು, ಹೆಚ್ಚು ಬೇಡಿಕೆಯನ್ನು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಕೋರ್ಸ್ಗಳನ್ನ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಾಮಾನ್ಯವಾಗಿ ಉದ್ಯೋಗದ ಅವಕಾಶಗಳು ದೊರಕುತ್ತೆ ಅನ್ನುವಂಥದ್ದು. ಈ ಒಂದು ಅಲೈಡ್ ಹೆಲ್ತ್ ಸೈನ್ಸಸ್ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ?
0: ಸರ್, ನಾನು ಆಗ್ಲೇ ಹೇಳ್ದಂತೆ ಹಾಸನದ ಹೃದಯ ಭಾಗದಲ್ಲಿರುವಂತ ಮಕ್ಕಳ ರಾಜೀವ್ ಆಸ್ಪತ್ರೆ ಹಿಂಭಾಗದಲ್ಲಿ ರಾಜೀವ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್. ನನ್ನ ದೂರವಾಣಿ ಸಂಖ್ಯೆ 9591904385.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ.
0: 9591904385.
1: ಒಳ್ಳೆಯದು BS ಪರಮೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ ಅಂತ ಅಂದರೆ ಏನು, ಇಲ್ಲಿ ಏನನ್ನೆಲ್ಲ ಕಲಿಯಬಹುದು, ಯಾವ ಪದವಿಗಳನ್ನು ಪಡೆದುಕೊಳ್ಳಬಹುದು, ಕಲಿಯುವ ರೀತಿ ಹೇಗೆ, ಪ್ರವೇಶಾತಿಯನ್ನು ಪಡೆಯುವಂಥದ್ದು ಹೇಗೆ, ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಎಲ್ಲೆಲ್ಲಿ ಉದ್ಯೋಗದ ಅವಕಾಶಗಳನ್ನು ಗಳಿಸಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ಮಧುಸೂದನ್ ಸರ್. ಹಾಗೆ ನಮ್ಮ ಸಂಸ್ಥೆಯ ಪರವಾಗಿ ಆಕಾಶವಾಣಿ ಎಲ್ಲ ತಾಂತ್ರಿಕ ವರ್ಗದವರಿಗೆ ನಮ್ಮ ಮ್ಯಾನೇಜ್ಮೆಂಟಿನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.
2: ಇದುವರೆಗೆ ಗೆಲುವಿನ ಹೆಜ್ಜೆ, ಗೆಲುವಿನ ಹೆಜ್ಜೆ, ಗೆಲುವಿನ ಹೆಜ್ಜೆ, ವಿವಿಧ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ಗಳ ಕುರಿತು ಹಾಸನದ ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸ್ನ ಉಪನ್ಯಾಸಕರಾದ BS ಪರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ.

ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

0: ನಾವು ನಾಗರಿಕರು,
1: ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
0: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

ಮಾತು ಹಾಡು ಕತೆ ಕವಿತೆ ನಾದ ವಿನೋದ ಈ ನಿಮ್ಮ ಹಾಸನ ಎಫ್ಎಂ ನಲ್ಲಿ ಹೌದು ಸಂತೋಷಕ್ಕೆ ಮನ ವಿಕಾಸಕ್ಕೆ ನೀತಿ ಕೇಳಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್.

ಇದು ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ಸಮಯ 11:20. ನಮ್ಮೆಲ್ಲ ಆತ್ಮೀಯ ಕೇಳುಗ ಬಂಧುಗಳಿಗೆ ಮದನ್ ಮಾಡುವ ನಮಸ್ಕಾರಗಳು. ಕೇಳುಗರೆ, ಈಗ ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪರ್ದೇಸ್ ಚಿತ್ರದ ಗೀತೆಯನ್ನ. ಮೂಡಿಬರುವ ಸ್ವರ ಕುಮಾರ್ ಸಾನು ಅವರದ್ದು. ಆನಂದ್ ಬಕ್ಷಿ ಅವರು ಬರೆದಿರುವ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ನದೀಮ್ ಶ್ರವಣ್.

ಕೇಳುಗರೆ, ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ನಿಮ್ಮದೇ ಮೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ. ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಗಳಲ್ಲಿರುವ ಮೊಹರಾ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಬರೆದಿದ್ದಾರೆ

ಇದೀಗ ಆಲಿಸಿ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ಗೀತೆಯನ್ನ. ಸಾಹಿತ್ಯ ಆನಂದ್ ಬಕ್ಷಿಯವರದ್ದು, ಸಂಗೀತ ನಿರ್ದೇಶನ ಮಾಡಿದ್ದಾರೆ ಜತಿನ್ ಲಲಿತ್. ಈ ಗೀತೆಯ ಗಾಯಕರು ಉದಿತ್ ನಾರಾಯಣ್, ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರು.

ಫುಲ್ವಾರಿ ಕಾರ್ಯಕ್ರಮದ ಕಡೆಯಲ್ಲಿ ದಿಲ್ಸೆ ಚಿತ್ರದ ಗೀತೆಯನ್ನು ಕೇಳೋಣ. ಸಂಜಯ್ ಅಭ್ಯಂಕರ್ ಅವರು ಹಾಡಿರುವ ಈ ಗೀತೆಗೆ ಸಾಹಿತ್ಯ ರಚಿಸಿದ್ದಾರೆ ಗುಲ್ಜರ್, ಸಂಗೀತ ಸಂಯೋಜಿಸಿದ್ದಾರೆ ಎ ಆರ್ ರೆಹಮಾನ್.

ಆಕಾಶವಾಣಿ ಹಾಸನ. ಈಗ ಸಮಯ 11:34 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ದೇವ್ಕುಮಾರ್ ದೇ ಅವರ ಬಾನ್ಸುರಿವಾದನ, ತಬಲಾ ಸಾಥ್ ಸಂಜೀವ್ ರಾಯ್, ಕೇಳಿ ರಾಗ್ ನಟ್ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ದೇವ್ ಕುಮಾರ್ ದೇ ಅವರ ಬಾನ್ಸುರಿ ವಾದನ ಪ್ರಸಾರವಾಯಿತು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ, ಗೆಲುವಿನ ಹೆಜ್ಜೆ, ಗೆಲುವಿನ ಹೆಜ್ಜೆ. ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11 ರಿಂದ

16ರವರೆಗೆ ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.

ಆತ್ಮೀಯ ಕೇಳುಗರೆ, ಇಂದು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಆಲಿಸಬಹುದು. 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು.

ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಸಮಯ 12 ಗಂಟೆಯಾಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಉದಯಕಾದಿತ್ಯ ಕನಿಯಾಲ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು, ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನಗಳನ್ನು ಸಲ್ಲಿಸುತ್ತಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಎಸ್ ಜಾನಕಿ ಅವರ ಗಾಯನ ತಲೆಮಾರುಗಳ ಕಾಲ ಸಂಗೀತ ಪ್ರೇಮಿಗಳನ್ನು ಮಂತ್ರಮುಗ್ಧಗೊಳಿಸಿತ್ತು ಎಂದು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ. ಭಗವಂತನು ಮೃತರ ಆತ್ಮಕ್ಕೆ ಸದ್ಗತಿ ಕರುಣಿಸಲಿ, ಕುಟುಂಬ ವರ್ಗ ಮತ್ತು ಅಭಿಮಾನಿಗಳಿಗೆ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸಂಜೆ 4:30ಕ್ಕೆ ಮೈಸೂರು ಬೋಗಾದಿ ರಸ್ತೆಯ ಕಣಿಯನ ಹುಂಡಿ ಬಳಿ ಇರುವ ಅವರ ತೋಟದ ಮನೆ ಸಮೀಪ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇಂದು ಕರ್ನಾಟಕ ಏಕೀಕರಣದ ಪ್ರಮುಖ ರೂವಾರಿ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರ ಜನ್ಮದಿನ. ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ನಾಡಿನ ಅಸ್ಮಿತೆಯನ್ನು ಜಾಗೃತಗೊಳಿಸಲು ಆಲೂರು ವೆಂಕಟರಾವ್ ಅವರು ನೀಡಿದ ಕೊಡುಗೆ ಅನನ್ಯವಾದುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಮರಿಸಿದ್ದಾರೆ. ರಾಜ್ಯದ ಗ್ರಾಮ ಪಂಚಾಯಿತಿಗಳ ಆಡಳಿತ ಅವಧಿ ಪೂರ್ಣಗೊಂಡಿದ್ದು ಬರುವ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸಚಿವರು ಸುದ್ದಿಗೋಷ್ಠಿ ನಡೆಸಿ ಕೆಲವು ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಿದ ಹಿನ್ನೆಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿದೆ. ಈ ತಿಂಗಳಾಂತ್ಯ ಅಥವಾ ಆಗಸ್ಟ್ನಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆ ಬಳಿಕ ಆಯೋಗ 45 ದಿನಗಳಲ್ಲಿ ಪಂಚಾಯಿತಿಗಳ ಚುನಾವಣೆ ನಡೆಸಲಿದೆ ಎಂದು ಸ್ಪಷ್ಟಪಡಿಸಿದರು. ಹಾವೇರಿ ಜಿಲ್ಲೆ ಎಲ್ಲ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಒಟ್ಟು 6,028 ಪ್ರಕರಣಗಳಲ್ಲಿ 4,565 ಪ್ರಕರಣಗಳು ಇತ್ಯರ್ಥಗೊಂಡಿದ್ದು 20,61,00,000 ರೂಪಾಯಿ ರಾಜಿಯಾಗಿದೆ. ಜಿಲ್ಲೆಯಲ್ಲಿ ವ್ಯಾಜ್ಯಪೂರ್ವ 1,14,449 ಪ್ರಕರಣಗಳು ಇತ್ಯರ್ಥಗೊಂಡಿವೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ್ ದೇವೀಂದ್ರಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಲೋಕ ಅದಾಲತ್ ಪಕ್ಷಕಾರರನ್ನು ಒಂದು ಕಡೆ ಸೇರಿಸಿ ಪ್ರಕರಣವನ್ನು ರಾಜ್ಯದಲ್ಲಿ ಇತ್ಯರ್ಥಗೊಳಿಸುವುದರಿಂದ ಅಪೀಲು ಅಂತಕ್ಕಂಥ ಒಂದು ಪ್ರಾವಿಷನ್ ಇರುವುದಿಲ್ಲ. ಆದುದರಿಂದ ಪ್ರಕರಣಕ್ಕೆ ಅಂತಿಮ ನಿರ್ಣಯ ಅನ್ನುವಂಥದ್ದು ಬರ್ತದೆ. ಆ ಮೂಲಕ ಜನರಿಗೆ ಸಾಕಷ್ಟು ಸಮಯ ಉಳಿತಾಯ ಆಗ್ತದೆ. ಎರಡನೇದಾಗಿ ಈಗಾಗಲೇ ಪಾವತಿ

0: ಮಾಡಿರುವಂತಹ ಕೋಟ್ಫಿಯನ್ನ ರೀಫಂಡ್ ಮಾಡ್ತೇವೆ. ಎರಡು ಪಕ್ಷಕಾರರಲ್ಲಿ ಉಂಟಾದ ಮನಸ್ತಾಪ ಕಡಿಮೆ ಆಗಿ ಸಂಬಂಧ ಗಟ್ಟಿಗೊಳ್ಳುತ್ತದೆ. ಈ ಬಾರಿಯ ಲೋಕದಲ್ಲತ್ ಇದನ್ನ ರಾಷ್ಟ್ರದ ಎರಡನೆಯ ಲೋಕದಲ್ಲತ್ ಎಂದು ಕರೆಯಲಾಗುತ್ತದೆ. ಈ ಲೋಕದಲ್ಲತ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6,228 ಬಾಕಿ ಪ್ರಕರಣಗಳನ್ನ ವಿಲೇವಾರಿಗೆ ಗುರುತಿಸಿ 4,565 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಆ ಮೂಲಕ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ.
1: ಯಾದಗಿರಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ 7,237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಪ್ರಕರಣಗಳ ತ್ವರಿತ ವಿಲೇವಾರಿಗಾಗಿ ಜಿಲ್ಲೆಯಾದ್ಯಂತ 11 ಪೀಠಗಳನ್ನು ರಚಿಸಲಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆ ಹಂತದಲ್ಲಿದ್ದ ಪ್ರಕರಣಗಳು ಸೇರಿದಂತೆ 16,678 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹರೀಶ್ ಎ ತಿಳಿಸಿದ್ದಾರೆ. ರಾಜ್ಯದ ಶೇಕಡ 50ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಭೀಕರವಾಗಿದೆ. ಸರ್ಕಾರದ ಮುಂದೆ ಯಾವುದೇ ಪರಿಹಾರ ಯೋಜನೆ ಇಲ್ಲ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ. ಗದಗ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಮುಂಗಾರು ವಿಫಲವಾದಾಗ ಪರ್ಯಾಯ ಬೆಳೆ ಯೋಜನೆ ರೂಪಿಸಬೇಕಿತ್ತು. ರೈತರಿಗೆ ಸೂಕ್ತ ಸಲಹೆ ಅಥವಾ ಮಾರ್ಗದರ್ಶನ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸಿಗುತ್ತಿಲ್ಲ. ರೈತರು ಬೀಜ ಹಾಗೂ ರಸಗೊಬ್ಬರಗಳ ಬಂಡವಾಳ ಹಾಕಿ ಈಗ ತೀವ್ರ ಹತಾಶರಾಗಿದ್ದಾರೆ ಎಂದರು. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ದುರ್ಬಲವಾಗಿರುವ ಹಿನ್ನೆಲೆ ರೈತರು ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ ಹಾಗೂ ಸಜ್ಜೆಯಂತಹ ಕಡಿಮೆ ನೀರು ಬೇಡುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ ಸಮಯ 12:05:45. ವನಿತಾ ವಿಹಾರ

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಪ್ರಕೃತಿ, ವನ್ಯಜೀವಿ ಮತ್ತು ಮಾನವನ ನಡುವಿನ ಸೂಕ್ಷ್ಮ ಸಂಬಂಧವನ್ನ ತನ್ನ ದೃಶ್ಯಗಳ ಮೂಲಕ ಮನಸ್ಸಿಗೆ ಕಟ್ಟಿಕೊಡುವ ಕಲಾವಿದೆಯೊಂದಿಗೆ ನಾವು ಸಂಭಾಷಣೆ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಸುಗಂಧಿ ಗದಾಧರ್ ಅವರು. ಇವರು ವನ್ಯಜೀವಿ ಛಾಯಾಗ್ರಾಹಕಿ, ಚಿತ್ರ ನಿರ್ಮಾಪಕಿ, ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್, ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ಸಂರಕ್ಷಣಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿ. ಇವರು ಐಯುಸಿಎನ್ ಓಟರ್ ಸ್ಪೆಷಲಿಸ್ಟ್ ಗ್ರೂಪ್ನ ಸದಸ್ಯ ಕೂಡ ಆಗಿದ್ದಾರೆ. ಅಪರೂಪದ ಆಟರ್ಗಳ ಸಂರಕ್ಷಣೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಬಿಬಿಸಿ, ನ್ಯಾಷನಲ್ ಜಿಯೋಗ್ರಫಿಕ್, ಅನಿಮಲ್ ಪ್ಲಾನೆಟ್ ಸೇರಿದಂತೆ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಕೂಡ ಅವರ ದೃಶ್ಯಕತೆಗಳು ಪ್ರಸಾರವಾಗಿವೆ. ಸುಗಂಧಿ ಅವರೇ, ನಮ್ಮ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು ನನ್ನ ಇಲ್ಲಿ ಆಕಾಶವಾಣಿಗೆ ವಾಪಸ್ ಕರ್ಕೊಂಡ್ ಬಂದಿದ್ದಕ್ಕೆ. ಇದೊಂಥರ ನನಗೆ ಎರಡನೇ ಮನೆ ತರ ಇತ್ತು. ಥ್ಯಾಂಕ್ ಯು.
0: ಓಕೆ, ನನ್ನ ಆಕಾಶವಾಣಿಗೆ ವಾಪಸ್ ಕರ್ಕೊಂಡ್ ಬಂದಿದ್ದೀರಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಚಿಕ್ಕ ಹುಡುಗಿ ಆಗಿದ್ದಾಗ ಐ ಥಿಂಕ್ ನನ್ನ 6ನೇ ವಯಸ್ಸಿನಲ್ಲಿ ನಾನು ಇಲ್ಲಿ ಡ್ರಾಮಾನಲ್ಲಿ ಆಕ್ಟ್ ಮಾಡಕ್ ಶುರು ಮಾಡಿದ್ದು ಆಸ್ ಎ ಚೈಲ್ಡ್ ಆರ್ಟಿಸ್ಟ್. ಸೊ ಅವಾಗಿಂದ ನಂದು ಆಕಾಶವಾಣಿ ಜೊತೆಗೆ ಒಂದು ಸಂಬಂಧ ಇತ್ತು. ಹಾಗಾಗಿ ಇದೊಂಥರ ಆಲ್ಮೋಸ್ಟ್ ಎವ್ರಿ ಮಂತ್ ಇಲ್ಲಿ ಬರ್ತಿದ್ವಿ. ನಾನ್ ಬರ್ತಿದ್ದೆ, ನಮ್ ತಂದೆ ತಾಯಿ, ನಮ್ಮ ಅಕ್ಕ ತಮ್ಮ ಎಲ್ಲಾರು ಇಲ್ಲಿ ಆರ್ಟಿಸ್ಟ್ ಆಗಿದ್ವಿ. ಸೊ ಹಾಗಾಗಿ ಆಕಾಶವಾಣಿ ಜೊತೆಗೆ ನನಗೆ ಒಂಥರ ಬಹಳ ವರ್ಷಗಳ ಸಂಬಂಧ, ಅಂಡ್ ಇಲ್ಲಿಂದ ನಾನು ಬಹಳ ಕಲ್ತಿದ್ದೀನಿ.
0: ಓಕೆ ಓಕೆ. ಸೊ ಈ ವನ್ಯಜೀವಿ ಮತ್ತೆ ಈ ನೇಚರ್, ಆಮೇಲೆ ಈ ಫೋಟೋಗ್ರಫಿ, ಫಿಲ್ಮೋಗ್ರಫಿ, ಇದ್ರ ಬಗ್ಗೆ ಅಟ್ರಾಕ್ಷನ್ ಹೇಗಾಯ್ತು? ಅದು ನಿಮ್ಮ ಚೈಲ್ಡ್ ಹುಡ್ ಲಿಂದಲೇ ಆರಂಭ ಆಯ್ತಾ ಹೇಗೆ?
1: ಹಾ, ಚಿಕ್ಕ ಹುಡುಗಿ ಇದ್ದಾಗ ನನಗೆ ಈ ಏನೋ ವಾರಕ್ಕೊಂದ್ಸತಿ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನೆಲ್ದು ಬರ್ತಾ ಇತ್ತು ಟಿವಿನಲ್ಲಿ. ಅದನ್ನ ನೋಡಿ ಇಷ್ಟೊಂದೆಲ್ಲ ಇದೆಯಾ ಜಗತ್ನಲ್ಲಿ ಅಂತ ಒಂದು ಕುತೂಹಲ ಇರ್ತಾ ಇತ್ತು. ಬಟ್ ನಮ್ಮ ಮನೆ ಹಿಂದೆನೆ ಈ ಚಿಟ್ಟೆಗಳು ಇರ್ತಾ ಇದ್ವು, ಅಳಿಲಿ ಇರ್ತಾ ಇತ್ತು. ಇದನ್ನ ನಾವು ನೋಡಕ್ ಸಿಗಲ್ವಲ್ಲ, ನಮಗೆ ಯಾವ್ದೋ ಬೇರೆ ದೇಶದ ಸಿಗುತ್ತೆ, ಆಫ್ರಿಕಾದ ನೋಡಕ್ಕೆ ಸಿಗುತ್ತೆ, ಇನ್ಯಾವುದೋ ದೇಶದ ಸಿಗುತ್ತೆ, ನಮ್ದೇ ದೇಶದ್ದು ನೋಡಕ್ ಸಿಗಲ್ವಲ್ಲ ಅಂತಾನು ಅನ್ನಿಸ್ತಾ ಇತ್ತು. ಆದ್ರೆ ನಾನು ಬೇರೆ ದಾರಿ ತಗೊಂಡೆ. ಆಸ್ ಯೂಶುವಲ್ ಎಲ್ಲರೂ ಎಂಜಿನಿಯರಿಂಗ್ ಇಲ್ಲ ಮೆಡಿಸಿನ್ ಇರ್ತಾ ಇತ್ತು ನಮ್ಮ ಕಾಲದಲ್ಲಿ. ನಾನು ಇಂಜಿನಿಯರ್ ಆದೆ ಕಾರಣಾಂತರಗಳಿಂದ. ಆದ್ರೆ ಇದು ಮಾಡಬೇಕು ಅನ್ನೋ ಒಂದು ಆಸೆ ಯಾವಾಗ್ಲೂ ಇತ್ತು.

0: ಒಂಥರ ಹವ್ಯಾಸದ ತರ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಒಂದು ಸಣ್ಣ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಎಲ್ಲಿಗಾದ್ರೂ ಹೋದಾಗ ಒಂದಷ್ಟು ವಿಡಿಯೋಗಳು ತೆಗಿಯೋದು ಅಂತೆಲ್ಲ. ಆಮೇಲೆ ಸಾಫ್ಟ್ವೇರ್ ಕೆಲ್ಸಕ್ಕೆ ಸೇರಿ ಅವಾಗ ಭಾವಿ ಪತಿಯನ್ನ ಅಲ್ಲೇ ನಾನು ಮೀಟ್ ಮಾಡಿದ್ದು. ನಾವಿಬ್ರು ಕಾಡುಗಳಿಗೆ ಹೋಗ್ತಾ ಇದ್ವಿ ಅಥವಾ ಇಲ್ಲೇ ಬೆಂಗಳೂರಲ್ಲಿ ಬರ್ಡ್ ವಾಚಿಂಗು ಎಲ್ಲ. ಆಮೇಲೆ ಇದನ್ನ ಒಂಥರ ಹವ್ಯಾಸ ಒಂದು ಪ್ರೊಫೆಷನ್ ಆಗಿ ಬದಲಾವಣೆ ಆಯ್ತು.
1: ಬಯೋಡೈವರ್ಸಿಟಿ ಅಂದ್ರೆ ಇಟ್ಸ್ ವಾಸ್ಟ್ ಅಲ್ಲ, ಬೇರೆ ಬೇರೆ ಪ್ರದೇಶದಲ್ಲಿ ಅದರದೇ ಆದಂತಹ ಒಂದು ಫ್ಲೋರಾ ಇರುತ್ತೆ, ಫೌನಾ ಇರುತ್ತೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಆ ಥಾಟ್ ನಿಮ್ಗೆ ಯಾವ ಏಜ್ ಅಲ್ಲಿ ಬಂತು, ಯಾಕೆ ಬಂತು?
0: ಕುತೂಹಲ ಅಂತ ಇತ್ತು, ಆದ್ರೆ ನಮ್ ಅದೃಷ್ಟ ಏನಂತಂದ್ರೆ ಬೆಂಗಳೂರಲ್ಲಿ ಈ ಬರ್ಡ್ ವಾಚಿಂಗ್ ಗ್ರೂಪ್ಸ್ ಎಲ್ಲ ಬಹಳ ಇದೆ. ಸೊ ಬರ್ಡ್ ವಾಚಿಂಗ್ ಇರಬಹುದು ಅಥವಾ ಈವನ್ ಆಂಟ್ ವಾಕ್ಸ್ ಅಂತ ಮಾಡ್ತಾರೆ. ಸೊ ಹಾಗಾಗಿ ಪ್ರಕೃತಿಯ ಸಂಬಂಧವಾಗಿ ಇಲ್ಲಿ ಬಹಳ ಜನ ತಾವು ಕಲ್ತಿರೋದನ್ನ ನಮ್ಗೆ ಹೇಳ್ಕೊಡ್ತಾರೆ. ಸೊ ಅಂತ ಗ್ರೂಪ್ಸ್ ಜೊತೆ ಸೇರ್ಕೊಂಡು ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಇದನ್ನ ಫಿಲ್ಮ್ ಮೂಲಕ ಅಥವಾ ಡಾಕ್ಯುಮೆಂಟ್ರಿ ಮೂಲಕ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಆನ್ ದ ಜಾಬ್ ನಾನು ಕಲ್ತ್ಕೊಂಡೆ. ಬೇರೆ ಬೇರೆ ಇವಾಗ ಕಾರ್ಪೊರೇಟ್ ವಿಡಿಯೋಸ್ ಮಾಡ್ತಾ ಇದ್ದೆ, ಸಾಫ್ಟ್ವೇರ್ ಕಂಪನೀಸ್ಗೆ ಇರ್ಬೋದು ಅಥವಾ ಬೇರೆ ಎನ್ ಜಿ ಒಸ್ಗೆ. ಬಟ್ ಅದನ್ನ ಮಾಡ್ತಾ ಇದ್ರೆ ನಾನು ನನಗ್ ಬೇಕಾಗಿರೋದು ನಾನು ಮಾಡ್ತಾ ಇರ್ಲಿಲ್ಲ. ಆಕ್ಚುಲಿ ಸುಚೀಂದ್ರ ಪ್ರಸಾದ್ ಅಂತ ಇದಾರಲ್ಲ, ಅವ್ರು ಒಂದ್ಸತಿ ಸಿಕ್ಕಿ ನನಗೆ ಹೇಳಿದ್ರು, ನಿನಗ್ ಮಾಡ್ಬೇಕು ಅಂತ ಆಸೆ ಇರೋದು ಬೇರೆ, ಅದು ನೀನ್ ಇದನ್ ಬೇರೆ ಏನೋ ಮಾಡ್ತಾ ಇದ್ರೆ ವೆನ್ ವಿಲ್ ಯು ಡೂ ವಾಟ್ ಯು ವಾಂಟ್ ಅಂತ. ಸೊ ಅದನ್ನ ಹೇಳಿದ್ಮೇಲೆ ಯೋಚನೆ ಮಾಡಿ ಇದನ್ನೇ ಮಾಡ್ಬೇಕು ಅಂತ ಶುರು ಮಾಡಿದೆ.
1: ಫಿಲ್ಮ್ ಮೂಲಕ ಬೇರೆ ಜನರಿಗೂ ತಲುಪಿಸ್ಬೇಕು ಅಂತ ಯಾಕೆ ಥಾಟ್ ಬಂತು?
0: ಯಾಕೆಂದ್ರೆ ನಮ್ಮ ದೇಶದ ಪ್ರಾಣಿಗಳ ಬಗ್ಗೆ ನಮ್ಮ ಭಾಷೆಯಲ್ಲಿ ನಮಗೆ ನೋಡಕ್ ಸಿಗಲ್ಲ. ಇವಾಗ ಸರ್ ಡೇವಿಡ್ ಆಟನ್ಬರೋ ಈಸ್ ವೆರಿ ಗ್ರೇಟ್, ಅವ್ರದ್ದು ಅವ್ರ ಹೇಳ್ತಾರೆ, ಆದ್ರೆ ಅದು ನಮ್ಗೆ ಜನಸಾಮಾನ್ಯರಿಗೆ ಸಿಗೋದಿಲ್ಲ. ನಿಮ್ಗೆ ಒಂದು ನ್ಯಾಷನಲ್ ಜಿಯೋಗ್ರಾಫಿಕ್ ಅಥವಾ ಡಿಸ್ಕವರಿ ಸಬ್ಸ್ಕ್ರಿಪ್ಷನ್ ಇರಬೇಕು, ಅದನ್ನ ನೋಡ್ಬೇಕು. ಈಗ ಒಂದ್ ಹಳ್ಳಿನಲ್ಲಿ ಅದನ್ನ ನೋಡಕ್ ಸಿಗುತ್ತಾ? ಅವ್ರಿಗೆ ಅರ್ಥ ಆಗತ್ತಾ? ಆಗಲ್ಲ. ಸೊ ಅವ್ರು ಏನ್ ನೋಡ್ತಾರೆ? ರೀಲ್ಸ್ ನೋಡ್ತಾರೆ, ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ. ಅವ್ರ ಭಾಷೆನಲ್ಲಿ ನೋಡಕ್ ಸಿಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಸೊ ಕನ್ನಡದಲ್ಲಿ ಮಾಡೋದಕ್ಕೆ ಶುರು ಮಾಡಿದೆ, ಶಾರ್ಟ್ ಫಿಲ್ಮ್ ಅಲ್ಲಿ ಶುರು ಮಾಡಿದಾಗ ಅಫ್ಕೋರ್ಸ್ ತಪ್ಪುಗಳಿದ್ವು, ಬಟ್ ಅದನ್ನ ತಿದ್ದೋದಕ್ಕೆ ಫಾರ್ಚುನೇಟ್ಲಿ ದೇರ್ ವರ್ ಮೆಂಟರ್ಸ್ ನಮ್ಗೆ ಏನ್ ಸರಿ ಏನ್ ತಪ್ಪು ಅಂತ ಹೇಳ್ಕೊಟ್ಟು. ಸೊ ವಿ ವರ್ ಏಬಲ್ ಟು ಮೇಕ್ ಥಿಂಗ್ಸ್ ಬೆಟರ್. ಅಂಡ್ ಕರ್ನಾಟಕ ಅರಣ್ಯ ಇಲಾಖೆ ಜೊತೆ ಸೇರ್ಕೊಂಡು ಇಂಥ ಶಾರ್ಟ್ ಫಿಲ್ಮ್ಸ್ ಮಾಡಕ್ಕೆ ಶುರು ಮಾಡಿದೆ. ಅಂಡ್ ಅದನ್ನ ಯೂಟ್ಯೂಬ್ ಮೇಲೆ ಹಾಕ್ದಾಗ ಯಾರ್ ಬೇಕಾದ್ರೂ ನೋಡ್ಬೋದು, ಅದನ್ನ ಇಟ್ ಇಸ್ ಈಸಿಲಿ ಅವೈಲಬಲ್. ಅಂಡ್ ಡೌನ್ಲೋಡಬಲ್ ಮಾಡಿದೆ, ಇಂಗ್ಲಿಷ್ ಅಲ್ಲೂ ಮಾಡ್ತಿದ್ದೆ, ಕನ್ನಡದಲ್ಲೂ ಮಾಡ್ತಿದ್ದೆ. ನಿಮ್ ಇಂಗ್ಲಿಷ್ ನನಗೆ ಬೇಡ ಅಕ್ಕ, ನೀವು ಕನ್ನಡದ ಕೊಡಿ ಅಂತ. ಖುಷಿ ಆಗತ್ತೆ.
1: ಬೇರೆ ದೇಶದಲ್ಲಿ ಹೋಗಿ ಶೂಟ್ ಮಾಡ್ತಿರಲ್ಲ ಮೇಡಮ್, ಏನು ವ್ಯತ್ಯಾಸ ಇರುತ್ತೆ ಅಲ್ಲಿ ನಮ್ ದೇಶಕ್ಕೂ ಅವ್ರ ಇದಕ್ಕೂ?
0: ಇವಾಗ ಬಿಬಿಸಿ ನ್ಯಾಟ್ ಜಿಯೋ ಎಲ್ಲ ಕೆಲಸ ಮಾಡಿದ್ರೆ ನಂದು ಫಿಲ್ಮಿಂಗ್ ಎಲ್ಲ ಮಾಡಿರೋದು ಇಂಡಿಯಾದಲ್ಲಿ ಮಾತ್ರ, ಹೊರಗಡೆ ಹೊರದೇಶದಲ್ಲಿ ಇದುವರೆಗೂ ಶೂಟ್ ಮಾಡಿಲ್ಲ. ಮಾಡಕ್ ಇಷ್ಟ ಇಲ್ಲ ಅಂತಲ್ಲ, ನನಗೆ ಇದುವರೆಗೂ ನಾನು ಮಾಡಿರೋದೆಲ್ಲ
1: ಇಂಡಿಯಾದಲ್ಲಿ
0: ಮಾತ್ರ.
1: ಓಕೆ. ಸೊ ಹೊರಗಡೆದು ಏನಾದ್ರೂ ರಿಸರ್ಚ್ ಮಾಡಿದೀರಾ? ಯಾವ ತರ ಈಗ ಆಸ್ಟ್ರೇಲಿಯಾದಂದ್ರೆ ಅದರದ್ದೇ ಒಂದು ಫ್ಲೋರಾ ಅಂಡ್ ಫೌನಾ ಬೇರೆ ತರ ಇದೆ ಅವ್ರದ್ದು.
0: ನಾನು ಬೇರೆ ದೇಶದ್ದು ಓದ್ತಾ ಇರ್ತೀನಿ, ಛಾಯಾಗ್ರಹಣ ಮಾಡಬೇಕು ಅಂತಂದ್ರು ನಮ್ಗೆ ಎಲ್ಲ ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ನಾವು ತಿಳ್ಕೊಳ್ಳೇಬೇಕು. ನಾನು ಸುಮ್ನೆ ಹೋಗಿ ಒಂದು ಕ್ಯಾಮ್ರಾ ಇಟ್ಕೊಂಡು ನಾನು ಶೂಟ್ ಮಾಡಕ್ ಆಗಲ್ಲ. ಎಲ್ಲಾ ಪ್ರಾಣಿಗಳದ್ದು, ಇವಾಗ ನಾನೊಂದು ಕರಡಿ ಮೇಲೆ ಮಾಡಿರಬಹುದು ಅಥವಾ ನೀರ್ನಾಯಿ ಮೇಲೆ ಇರಬಹುದು, ಅದ್ರ ಬಗ್ಗೆ ನಾನು ಸೈಂಟಿಫಿಕ್ ಪೇಪರ್ಸ್ ಓದ್ಬೇಕು, ಪುಸ್ತಕಗಳು ಓದ್ಬೇಕು. ಹಾಗೆ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ. ಇವಾಗ ಲಂಡನ್ ನಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಅಂತ ಇದೆ, ಅವರದ್ದು ದೇರ್ ಇಸ್ ಅ ವೆರಿ ಪ್ರೆಸ್ಟೀಜಿಯಸ್ ಕಾಂಪಿಟೇಷನ್ ಕಾಲ್ಡ್ ದ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಫ್ ದಿ ಇಯರ್ ಅಂತ. ಇಟ್ಸ್ ಒಂಥರ ಫೋಟೋಗ್ರಫಿನಲ್ಲಿ ಆಸ್ಕರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲಿ ನನಗೆ ಒಂದ್ ವರ್ಷ ಜೂರಿ ಮೆಂಬರ್ ಆಗಕ್ ಅವಕಾಶ ಸಿಕ್ತು. ವಿಶ್ವದಾದ್ಯಂತ ಎಲ್ಲಾ ಫೋಟೋಗ್ರಫರ್ಸ್ ಅವರವರ ಫೋಟೋಸ್ನ ಎಂಟ್ರೀಸ್ ಕಳಿಸ್ತಾರೆ. ಈ ಫೋಟೋ ಬೆಟರ್ ಇನ್ನೊಂದ್ ಬೆಟರ್ ಅಂತ ಜಡ್ಜ್ ಮಾಡಕ್ಕೆ ನನಗೆ ಆ ಪ್ರಾಣಿ ಬಗ್ಗೆ ಗೊತ್ತಿರಬೇಕು. ಸೊ ಅವಾಗ ಬೇಕಾದಷ್ಟು ರಿಸರ್ಚ್ ಮಾಡಬೇಕಾಯ್ತು. ಈ ಪ್ರಾಣಿಗೆ ಮುಖ್ಯ ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕಾ, ಇನ್ನೊಂದು ಕೊಡ್ಬೇಕಾ, ಅದನ್ನ ಓದ್ಲೇಬೇಕಾಗುತ್ತೆ. ಸೊ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ.
1: ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆಗಿ ನಿಮ್ಮ ಅನುಭವ, ನಿಮ್ಮ ಕೆಲಸದ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸಿದೆ?
0: ನನಗೆ ನ್ಯಾಷನಲ್ ಜಿಯೋಗ್ರಾಫಿಕ್ ಎಕ್ಸ್ಪ್ಲೋರರ್ ಆದಾಗಿಂದ ಬೇರೆ ಎಕ್ಸ್ಪ್ಲೋರರ್ಸ್ ಜೊತೆಗೆ ಡಿಸ್ಕಸ್ ಮಾಡೋದಕ್ಕೆ ಬಹಳ ಅವಕಾಶಗಳು ಸಿಗ್ತಾ ಇದೆ. ಅವರಿಂದ ನನಗೆ ಕಲಿಯಕ್ಕೆ ಬೇಕಾದಷ್ಟು ಸಿಗ್ತಾ ಇದೆ. ಇವಾಗ ಅವರು ತಗೊಳ್ಳೋ ರಿಸ್ಕ್ಸ್ ಇರ್ಬೋದು ಅಥವಾ ಅವ್ರ ಜೊತೆ ನಾನು ಕೊಲಾಬರೇಟ್ ಮಾಡಿ ಕೆಲಸ ಮಾಡಿದಾಗ, ಅವರು ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಛಾಯಾಗ್ರಹಣ ಮಾಡ್ತೀನಿ ಆದ್ರೆ ಇನ್ನೊಬ್ರು ಸೈಂಟಿಸ್ಟ್ ಇರ್ಬೋದು, ಒಬ್ರು ಸಂರಕ್ಷಣೆಯಲ್ಲಿ ಇರ್ತಾರೆ. ಸೊ ಅವರವರ ಅನುಭವಗಳನ್ನ ನನಗೆ ಹೇಳ್ತಾರೆ ಅಥವಾ ನನ್ನ ಅನುಭವ ನಾನು ಹೇಳ್ತೀನಿ. ಸೊ ಹಾಗಾಗಿ ಕುದುರೆಗೆ ಹೀಗ್ ಹಾಕಿ ಹೋಗ್ತಾ ಇರೋ ತರ ಇದ್ದಿದ್ದು ಅದೊಂಥರ

0: ಇದು ಇಟ್ ವಾಸ್ ಇಟ್ಸ್ ವೆರಿ ಲಿಬರೇಟಿಂಗ್ ಟು ಲರ್ನ್ ಫ್ರಮ್ ಎವ್ರಿಬಡಿ.
1: ಈಗ ಒಂದು ನಿಮ್ದೊಂದು ಟೀಮ್ ತರ ಇರತ್ತಲ್ವಾ ಮೇಡಮ್, ಸೊ ಐಡಿಯಾಸ್ ನೀವು ಡೈರೆಕ್ಟರ್ ಹತ್ರ ಕನ್ಸೆಪ್ಟ್ ಮಾಡಿ ನೀವು ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಮಾಡ್ತೀರಾ, ಅಥವಾ ಯು ಹ್ಯಾವ್ ಯುವರ್ ಓನ್ ವಿಷನ್, ಇದೇ ತರ ಶೂಟ್ ಮಾಡಬೇಕು, ಇದೇ ಇದನ್ನೇ ತಗೋಬೇಕು ಶಾರ್ಟ್ ಅಲ್ಲಿ ಅಂತ ಹೇಳಿ?
0: ಆಸ್ ಅ ಸಿನಿಮಾಟೋಗ್ರಫರ್ ಯಾರಾದ್ರೂ ಹೈಯರ್ ಮಾಡಿದ್ರೆ, ಇವಾಗ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಲಿ ಫಾರ್ ಎಕ್ಸಾಂಪಲ್ ಒಂದು ಸೀಕ್ವೆನ್ಸ್ ಅಂತ ಇರುತ್ತೆ, ಅಥವಾ ಮೂರ್ನಾಲ್ಕು ನಿಮಿಷದ ಸೀಕ್ವೆನ್ಸ್ ಇರಬಹುದು. ಇವಾಗ ಬೇರೆ ಪ್ರೊಡಕ್ಷನ್ ಕಂಪನಿ ನನ್ನನ್ನು ಹೈಯರ್ ಮಾಡಿದಾಗ ಅವರು ಈ ತರ ನನಗೆ ಬೇಕು ಅಂತ ಹೇಳ್ತಾರೆ. ಒಂದು ಕಾನ್ಸೆಪ್ಟ್ ಇರುತ್ತೆ, ಆ ಸ್ಟೈಲ್ ನೋಟ್ ಅಂತ ಕೊಡ್ತಾರೆ. ಸ್ಟೈಲ್ ನೋಟ್ ನೋಡಿಕೊಂಡು ನಾನು ಮಾಡಬೇಕು. ಬಟ್ ನೀವು ವನ್ಯಜೀವಿಗಳನ್ನ ಶೂಟ್ ಮಾಡಕ್ ಹೋದಾಗ ನಿಮ್ಗೆ ಇದೇ ಆಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ, ಹೇಳ್ತಾರೆ ಇದು ಬೇಕು ಅಂತ. ಫಾರ್ ಎಕ್ಸಾಂಪಲ್ ಈ ಕಪ್ಪೆ ಇದೆ, ಇದು ಆಚೆ ಬರುತ್ತೆ, ಇದನ್ನ ಹಾವು ತಿನ್ಬಹುದು, ಇದೆಲ್ಲ ಇರುತ್ತೆ ಒಂದು ಸೀಕ್ವೆನ್ಸ್ ಅಲ್ಲಿ ಅಂತ ಅನ್ಕೊಂಡು ಅವ್ರು ಕೊಟ್ಟಿರ್ತಾರೆ. ಆ ಕಪ್ಪೇನೆ ಬರದೇ ಇರಬಹುದು ಅಥವಾ ಹಾವು ತಿಂದೇ ಇರಬಹುದು. ಸೊ ಆಗ ನಮ್ಗೆ ಏನ್ ಸಿಗುತ್ತೆ ಅದನ್ನ ತಗೊಂಡು ದೆನ್ ಅದನ್ನ ಚೆನ್ನಾಗಿ ಶೂಟ್ ಮಾಡಬೇಕು. ದಟ್ ವಿಲ್ ಬಿ ಎಡಿಟೆಡ್ ಇನ್ ಟು.
1: ಸೊ ಇಫ್ ಇಟ್ ಆಲ್ ಈಗ ಒಂದು ನ್ಯೂ ಸೀಕ್ವೆನ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅದ್ ಆಗದೆ ಇದ್ರೆ ನಿಮ್ಗೆ ಏನು ಆಲ್ಟರ್ನೇಟಿವ್ ಇರುತ್ತೆ?
0: ಒಂದೊಂದ್ಸತಿ ಏನು ಅಂದ್ರೆ ಏನೂ ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಡಾಕ್ಯುಮೆಂಟ್ರಿಗೆ ಕರಡಿಗಳನ್ನ ಶೂಟ್ ಮಾಡಕ್ ಹೋದ್ವಿ. ಆ ವರ್ಷ ಬಹಳ ಬಿಸಿಲಿತ್ತು, ಕರಡಿಗಳು ಆಚೆ ಬರ್ತಾ ಇರ್ಲಿಲ್ಲ. ಇದು ದರೋಜಿ ಬೇರ್ ಸ್ಯಾಂಕ್ಚುರಿ, ಕಾಯ್ತಾ ಇದೀವಿ ಕಾಯ್ತಾ ಇದೀವಿ, ಎಷ್ಟು ದಿನ ಆದ್ರೂ ಕರಡಿ ಬರ್ತಾ ಇರ್ಲಿಲ್ಲ, ಅಷ್ಟು ಬಿಸಿಲಿತ್ತು ಅಂತ. ಆದ್ರೆ ಅದೇ
1: ಜಾಗದಲ್ಲಿ
0: ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್, ಈ ಕರಡಿ ಬರ್ತಾ ಇಲ್ಲ ಕಾಯ್ತಾ ಇದೀವಿ, ಬಟ್ ನವಿಲುಗಳು ಬರಕ್ಕೆ ಶುರು ಮಾಡಿದ್ವು. ಅಲ್ಲಿ ಒಂದು ವಾಟರಿಂಗ್ ಹೋಲ್ ಇತ್ತು, ಈ ನವಿಲುಗಳು ಬಂದು ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅ ಲೆಕ್, ಅಂದ್ರೆ ಈ ಗಂಡು ನವಿಲುಗಳು ಡಿಸ್ಪ್ಲೇ ಮಾಡಕ್ ಶುರು ಮಾಡತ್ವೆ ಜಸ್ಟ್ ಬಿಫೋರ್ ಅರೌಂಡ್ ಮಾನ್ಸೂನ್. ಸೊ ಈ ಗಂಡು ನವಿಲು ಡಿಸ್ಪ್ಲೇ ಮಾಡಿದಾಗ ಇಟ್ ವಿಲ್ ಅದರದೊಂದು ಟೆರಿಟರಿ ಅದು ಎಸ್ಟಾಬ್ಲಿಷ್ ಮಾಡ್ಕೊಳುತ್ತೆ, ಅಂಡ್ ಬೇರೆ ಗಂಡು ನವಿಲ್ ಜೊತೆ ಅದು ಫೈಟ್ ಮಾಡುತ್ತೆ ಟು ಪ್ರೊಟೆಕ್ಟ್ ಇಟ್ಸ್ ಟೆರಿಟರಿ. ಸೊ ಅದರ ಟೆರಿಟರಿನಲ್ಲಿ ಯಾವ್ಯಾವ ಹೆಣ್ಣು ಬರುತ್ತೆ ಅದನ್ನ ಇಂಪ್ರೆಸ್ ಮಾಡಕ್ ಅದನ್ನ ನೋಡ್ತಾ ಇರುತ್ತೆ. ಸೊ ಅದು ಅಲ್ಲಿ ದಟ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ಅಸ್. ಸೊ ಅದನ್ನ ಶೂಟ್ ಮಾಡಿದ್ವಿ ನಾವು, ಈ ಕರಡಿ ಸಿಗ್ಲೇ ಇಲ್ಲ.
1: ಓಕೆ,
0: ಬಟ್ ಸಮಟೈಮ್ಸ್ ಆತರ ಆತರ ಆದ್ರೆ ಅದು ಕಷ್ಟ, ಅದು ನಮಗ್ ಕರಡಿನೇ ಬೇಕು ಅಂದಾಗ ನವಿಲ್ ಬಂದ್ಬಿಟ್ರೆ ಅದು ಪ್ರಾಬ್ಲಮ್ ಏನ, ಕರಡಿದೆ ಕತೆ ಇದ್ದಾಗ. ಬಟ್ ಸಮಟೈಮ್ಸ್ ಇನ್ ಅ ಸ್ಟೋರಿ ದಿಸ್ ಮೈಟ್ ಆಲ್ಸೋ
1: ಸ್ಟೋರಿ ಅಬೌಟ್ ಪಿಕಾಕ್ ಹ್ಯಾಪನ್ಡ್ ಅಂಡ್ ಬೇರ್ ಡಿಡ್ ನಾಟ್ ಹ್ಯಾಪನ್.
0: ಅಲ್ಲ, ಬೇರ್ ಆಮೇಲೆ ಯಾವಾಗ್ಲೂ ಬಂತು, ಮುಂದಿನ ವರ್ಷ ಬಂತದು. ಬಟ್ ನವಿಲುಗಳನ್ನ ಶೂಟ್ ಮಾಡಿದ್ವಿ, ಅಂಡ್ ದಟ್ ಬಿಕೇಮ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್. ಅಂಡ್ ಆಕ್ಚುಲಿ ಸರ್ ಡೇವಿಡ್ ಆಟನ್ಬರೋ ಹೇಳಿದ್ರು ಈ ಡಾಕ್ಯುಮೆಂಟ್ರಿನಲ್ಲಿ ನನಗಿದೆ ಫೇವರಿಟ್ ಸೀಕ್ವೆನ್ಸ್ ಅಂತ. ಅಂಡ್ ಅವ್ರ ಹತ್ರ ಅವ್ರು ಬರ್ದಿರೋ ಒಂದು ಲೆಟರ್ ಕೂಡ ಇದೆ ನನ್ನ ಹತ್ರ.
1: ಆಟರ್ಗಳ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ ಮೈ ಆಟರ್ ಡೈರಿ ಅಂತ ಹೇಳಿ, ಆಟರ್ ನೀರ್ ನಾಯಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜಾಸ್ತಿ ಎಲ್ರಿಗೂ ಮಾಹಿತಿ ಇರ್ಲಿಕ್ಕಿಲ್ಲ. ಸೊ ಅದರ ಸಂರಕ್ಷಣೆಯ ಮಹತ್ವವನ್ನ ಯಾಕೆ ಅದು ಇಂಪಾರ್ಟೆಂಟ್ ಬಯೋಡೈವರ್ಸಿಟಿಗೆ ಅಂತ ಹೇಳಿ?
0: ನೀರ್ನಾಯಿ ನದಿಯಲ್ಲಿದೆ ಅಂತಂದ್ರೆ ನದಿ ರಿಲೇಟಿವ್ಲಿ ಕ್ಲೀನ್ ಆಗಿದೆ ಅನ್ನೋ ಭಾವನೆ, ಬಟ್ ನಿಜವಾಗ್ಲೂ ನದಿ ಕ್ಲೀನ್ ಆಗಿದೆಯಾ ಇಲ್ವಾ ಅದು ನಮಗ್ ಗೊತ್ತಿಲ್ಲ. ಅಂಡ್ ನೀರ್ನಾಯಿ ಇರೋದೇ ನಮ್ ದೇಶದಲ್ಲಿ ಗೊತ್ತಿಲ್ಲ ಯಾರಿಗೂ. ಯಾಕಂದ್ರೆ ನೀರ್ನಾಯಿ ನನ್ ಫೋಟೋ ತೋರಿಸಿದ್ರೆ ಬೀವರ್ ಅಂತಾರೆ ಅಥವಾ ಸೀಲ್ ಅಂತಾರೆ, ಯಾಕಂದ್ರೆ ನಾವು ಟಿವಿನಲ್ಲಿ ನಮಗ್ ನೋಡಕ್ ಸಿಗೋದು ಬೀವರು ಸೀಲು. ಸೊ ನಮ್ ದೇಶದಲ್ಲೇ ಮೂರು ಸ್ಪೀಶೀಸ್ ನೀರ್ನಾಯಿಗಳಿವೆ, ನಮಗ್ ಗೊತ್ತಿಲ್ಲ. ಅದು ನನಗೆ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ನಮ್ ದೇಶದ ಪ್ರಾಣಿಗಳು ನಮಗೆ ಫಸ್ಟ್ ಗೊತ್ತಾಗ್ಬೇಕು ಅಂತ ನನ್ನ ಆಸೆ. ಸೊ ಓ ಫಾರ್ ಆಟರ್ ಇರಬೇಕು ಅಂತ ಯಾವತ್ತಾಗತ್ತೋ ಅದು ನನ್ ಕನಸದು. ಆದ್ರಿಂದ ಈ ನೀರ್ನಾಯಿಗಳ ಬಗ್ಗೆ ತಿಳಿಸ್ಬೇಕು ಅಂತ. ಅಂಡ್ ನೀರ್ನಾಯಿ ಇದೆ ಅಂದ್ರೆ ನಿಮ್ಗೆ ಇಟ್ ಟೆಲ್ಸ್ ಯು ದಟ್ ದ ರಿವರ್ ಇಸ್ ರಿಲೇಟಿವ್ಲಿ ಕ್ಲೀನ್.
1: ಸೊ ಮೈ ಆಟೋ ಡೈರಿ ಮಾಡೋ ಕಲ್ಪನೆ ಇದೇ ಉದ್ದೇಶದಿಂದ ಬಂತ?
0: ನನ್ನ ಹಸ್ಬೆಂಡ್ ಮತ್ತೆ ನಾನು ಈ ನೀರ್ನಾಯಿಗಳನ್ನ ನಾವೇ ಸ್ಟಡಿ ಮಾಡಬೇಕು ಅನ್ನೋ ಆಸೆ ಇತ್ತು. ಭಾರತದಲ್ಲಿ ಸ್ಟಡೀಸ್ ಆಗಿವೆ, ಬಟ್ ಮೋರ್ ಆರ್ ಲೆಸ್ ಕ್ಯಾಪ್ಟಿವಿಟಿನಲ್ಲಿ ಆಗಿರೋದು. ಇವಾಗ ಗೋವಾನಲ್ಲಿ ಎಲ್ಲ ಕಡೆ ದೇ ಆರ್ ಸ್ಟಡಿಂಗ್, ಬಟ್ ಅಷ್ಟು ಎಕ್ಸ್ಟೆನ್ಸಿವ್ ರಿಸರ್ಚ್ ಆಗಿಲ್ಲ. ಸೊ ನಮ್ಗೆ ಈ ನೀರ್ನಾಯಿಗಳು ಸಾಮಾಜಿಕ ಪ್ರಾಣಿಗಳು, ಮರ್ಕ್ಯೂರಿಯಲ್, ಬಹಳ ಎನರ್ಜಿ, ಅದನ್ನ ನೋಡಕ್ಕೆ ಒಂದು ಖುಷಿ. ಸೊ ವೈಲ್ಡ್ ಅಲ್ಲಿ ನಾವು ನೋಡ್ಬೇಕು ಅದನ್ನ, ಅದ್ ಏನ್ ಮಾಡತ್ವೆ ಅಂತ ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತಾನೆ ಹೊರಟಿದ್ದು. ಬಟ್ ಅಲ್ಲಿಗೆ ಹೋಗಿ ನದಿ ಪಕ್ಕ ಅಷ್ಟು ಸಮಯ ಕಳೀತಾ ಕಳೀತಾ ಏನೇನೋ ಬೇರೆ ಏನ್ ಸಮಸ್ಯೆಗಳಿವೆ ಆ ನೀರ್ನಾಯಿಗಳಿಗಾಗ್ಲಿ ಮೀನುಗಾರರಿಗಾಗ್ಲಿ, ಅದು ಇಟ್ ಸ್ಟಾರ್ಟೆಡ್ ಶೋಯಿಂಗ್ ಅಪ್.
1: ಸೊ ಈ ಕನೆಕ್ಷನ್ ಹೇಗೆ ಸುಗಂಧಿ ಅವರೇ, ಮೀನುಗಾರರು ಅಂಡ್ ಆಟರ್ಸ್ ಮಿಡ್ಲಲ್ಲಿ?
0: ಸೊ ಮೀನುಗಾರರು ನೀರ್ನಾಯಿಗಳು ಶತಮಾನಗಳಿಂದ ಒಟ್ಟಿಗೆನೆ ಇವೆ, ಆದ್ರೆ ಅವರಿಬ್ರ ಮಧ್ಯ ಈ ಸಂಘರ್ಷ ಜಾಸ್ತಿನೇ ಆಗ್ತಾ ಇದೆ. ಯಾಕೆಂದ್ರೆ ನೀರ್ನಾಯಿಗಳು ದೇ ಹ್ಯಾವ್ ಅಡಾಪ್ಟೆಡ್ ಟು ಸ್ಟೀಲಿಂಗ್, ಇವಾಗ ಮೀನನ್ನ ಕದಿಯತ್ವೆ.
1: ಓಹೋ.
0: ಸೊ ಮೀನುಗಾರರಿಗೆ ಆಬ್ವಿಯಸ್ಲಿ ಅವ್ರಿಗೆ ನೀರ್ನಾಯಿ ಕಂಡ್ರಾಗಲ್ಲ.

0: ನೀವು
1: ಎಲ್ಲೇ ಹೋಗಿ, ನೀವು ತುಂಗಭದ್ರಾದಲ್ಲಿ ಶುರು ಮಾಡಿದ್ವಿ ಕೆಲಸ ಮಾಡಕ್ಕೆ, ನೀರ್ನಾಯಿ ಅಂತ ಕೇಳಿದ್ರೆ ನೀವು ತಗೊಂಡೋಗ್ ನೀರ್ನಾಯಿನ ಫಾರಿನ್ ಹಾಕಿ ಅಂತ ಹೇಳ್ತಾರೆ. ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅದು, ಯಾಕಂದ್ರೆ ಅವ್ರ ಹೊಟ್ಟೆ ಪಾಡು
0: ಎಕ್ಸಾಕ್ಟ್ಲಿ
1: ಅಫೆಕ್ಟ್ ಆಗುತ್ತೆ ಅಂತ. ಬಟ್ ದೇ ಆರ್ ದಿ ಓನ್ಲಿ ಒನ್ಸ್ ಹೂ ನೋ ಅಬೌಟ್ ಆಟರ್ಸ್ ಆಲ್ಸೋ. ಸೊ ಆ ಸಂಘರ್ಷ ಇದ್ದೇ ಇದೆ, ಅದನ್ನ ಅದಕ್ಕೆ ಪರಿಹಾರ ಹುಡುಕ್ಬೇಕು ಅದು.
0: ಸೊ ಆಟರ್ಸ್ ಸರ್ವೈವ್ ಅಂದ್ರೆ ಅದು ಈಟಿಂಗ್ ಪ್ಯಾಟರ್ನ್ ಎಲ್ಲ ಅದು ಸರ್ವೈವಲ್ ಆನ್ ಫಿಶಸ್ ಅಂತ.
1: ಪ್ರೈಮರಿಲಿ ಫಿಶ್, ಮೀನುಗಳೇ ತಿನ್ನೋದು. ಬಟ್ ಇವಾಗ ಕ್ರಾಬ್ಸ್ ಇರ್ಬೋದು ಅಥವಾ ಒಂದೊಂದ್ಸತಿ ಆಮೆ ತಿನ್ನುತ್ತೆ. ಹಾಗೆ
0: ಅಂದ್ರೆ ವಾಟರ್ಸ್ ಇವಾಗ ಶಾಲೋ ವಾಟರ್ ಅಲ್ಲಿ ಇರ್ತಾವ ಡೀಪ್ ವಾಟರ್ಸ್ ಅಲ್ಲಿ?
1: ಎರಡು. ಸೊ ನೀರಲ್ಲಿ ಓಡಾಡುತ್ತವೆ ಅವು. ಸೊ ನಿಮ್ಗೆ ಅದ್ರ ಗೂಡ್ ಮಾಡೋದು ಅಥವಾ ಅದ್ರ ರೆಸ್ಟಿಂಗು ಎಲ್ಲ ಶೋರ್ ಹತ್ರ ರಿವರ್ ಬ್ಯಾಂಕ್ ಮೇಲೆ.
0: ರಿವರ್ ಬ್ಯಾಂಕ್ ಮೇಲೆ.
1: ಸೊ ಅದು ನೀರ್ನಲ್ಲಿ ಓಡಾಡುತ್ತವಲ್ಲ. ಇವಾಗ ನಾನ್ ಕೆಲಸ ಮಾಡ್ತಾ ಇರೋದು ಸ್ಮೂತ್ ಕೋಟೆಡ್ ವಾಟರ್ ಅಂತ. ಸೊ ಅದು ಮರಳ ಮೇಲೆ ಮರಳ ದಂಡೆ ಮೇಲೆ ಬಂದು ಉರುಳುತ್ತವೆ. ಯಾಕೆಂದ್ರೆ ದೇ ನೀಡ್ ಟು ಡ್ರೈ ದೇರ್ ಫರ್.
0: ಫರ್, ಓಕೆ.
1: ಅಂಡ್ ಆಲ್ಸೋ ಈಗ ಹುಳುಗಳಿರ್ಬೋದು ಅದನ್ನೆಲ್ಲ ಟು ಗೆಟ್ ರೀಡ್ ಆಫ್ ಇನ್ಸೆಕ್ಟ್ಸ್ ದೇ ರೋಲ್ ಆನ್ ದ ಸ್ಯಾಂಡ್.
0: ಅದು ಏನು ಮನುಷ್ಯರ ಜೊತೆ ಇಂಟ್ರಾಕ್ಷನ್ ಮಾಡ್ತಾವ?
1: ಇಂಟ್ರಾಕ್ಷನ್ ಅಂತ ಅಲ್ಲ, ಮೋರ್ ಆರ್ ಲೆಸ್ ಅದು ಸಂಘರ್ಷನೆ. ಆದ್ರೆ ಯಾಕೆಂದ್ರೆ ಅವುಗಳು ದೇ ಕ್ಯಾನ್ ಬಿ ವೆರಿ ಅಗ್ರೆಸಿವ್.
0: ಓಕೆ.
1: ಸೊ ನೀವ್ ಅದ್ರ ಹತ್ರ ಹೋಗದೆ ಇರೋದು ಉತ್ತಮ, ಅದಕ್ಕೂ ಒಳ್ಳೇದು ನಮಗೂ ಒಳ್ಳೇದೆ. ಯಾಕೆಂದ್ರೆ ಕಚ್ಚುತ್ತವೆ ಅದು, ದೇ ಆರ್ ವೆರಿ ವೆರಿ ಸ್ಟ್ರಾಂಗ್ ಬೈಟರ್ಸ್.
0: ನೋಡಕ್ಕೆ ನಾಯಿ ತರನೇ ಇರ್ತವೆ.
1: ನಾಯಿ ತರ ಅಲ್ಲ, ನಿಮ್ಗೆ
0: ಸೀಲ್ ತರ ಇರುತ್ತೆ.
1: ಇಲ್ಲ, ಮುಂಗ್ಸಿ, ಮೋರ್ ಲೈಕ್ ಮುಂಗ್ಸಿ.
0: ಈಗ ಕಾವೇರಿ ನದಿ ಅದರಲ್ಲೇ ನೀವು ಇದ್ ಮಾಡಿರೋದು? ತುಂಗಭದ್ರದಲ್ಲಿ ಮಾಡಿರೋದು?
1: ಇಲ್ಲ, ಕಾವೇರಿ.
0: ಕಾವೇರಿ
1: ನಾನು ಫಿಲ್ಮ್ ಮಾಡಿರೋದು ಕಾವೇರಿ.
0: ಅದರ ಪರಿಸರವನ್ನ ಚಿತ್ರಿಸುವಾಗ ನಿಮ್ ಮನಸ್ಸಲ್ಲಿ ಯಾವೆಲ್ಲ ಭಾವನೆಗಳು ಮೂಡಿದ್ವು?
1: ವೆರಿ ರೊಮ್ಯಾಂಟಿಕ್ ಐ ಶುಡ್ ಸೇ. ಪ್ರತಿದಿನ ಬೆಳಿಗ್ಗೆ ಒಂದ್ ಐದೈದುವರೆಗೆ ಹೋಗಿ ಕಾಯ್ಬೇಕು ನೀರ್ನಾಯಿಗಳಿಗೆ. ಅದು ಇವತ್ತು ಬರುತ್ತಾ ಬರಲ್ವಾ ಗೊತ್ತಿಲ್ಲ. ಸೊ ಎವ್ರಿ ಡೇ ಹೋಗೋದು, ಕಾಯೋದು. ಒಂಥರ ಪ್ರಶಾಂತವಾಗಿರುತ್ತೆ ನದಿ ಪಕ್ಕ. ನಿಮ್ಗೆ ಏನು ಅಂದ್ರೆ ಏನು ಮಾಡೋದಿಲ್ಲ. ಹಕ್ಕಿಗಳ ಶಬ್ದ ಕೇಳಿಸ್ತಾ ಇರುತ್ತೆ, ಅಲ್ಲಿ ದೂರದಲ್ಲಿ ಮೀನುಗಾರರು ಬಲೆ ಹಾಕ್ತಿರ್ತಾರೆ. ನಿಮ್ಗೆ ಇನ್ನೇನಿಲ್ಲ, ಕಾಯ್ತಾ ಕೂತಿರೋದು ಅಂದ್ರೆ ಅದಕ್ಕಿಂತ ಒಂದು ಬೇರೆ ಖುಷಿ ಇಲ್ಲ ಅಂತ. ನಾನು
0: ಸುಗಂಧಿ ಅವರು ನಿಮ್ಮನ್ನ ನೋಡ್ತಾ ಇದ್ರೆ ಲೈಕ್ ಯು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಅಂತ ಅನ್ಸುತ್ತೆ. ದಿಸ್ ಇಸ್ ಲೈಕ್ ಇನ್ಬೋರ್ನ್ ಕ್ಯಾರೆಕ್ಟರ್ ಅಥವಾ ಬೆಳೆಸ್ಕೊಂಡ್ ಬಂದಿರೋದ?
1: ಇಲ್ಲ, ಇದು ಈ ಪ್ರೊಫೆಷನ್ ಅಲ್ಲಿ ಅದು ಬೇಕಾಗತ್ತೆ. ಸೊ ಕಲಿಬೇಕಾಗತ್ತೆ ಅದು.
0: ಈ ಡಾಕ್ಯುಮೆಂಟ್ರಿ ದ ಮೈ ಆಟೋ ಡೇರಿ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಅಪ್ರಿಶಿಯೇಷನ್ ತಗೊಂಡಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ನಿಮ್ಮ ಭಾವನೆ?
1: ಹೊರದೇಶದಿಂದ ಬಂದು ಚಿತ್ರ ಮಾಡ್ತಾ ಇದ್ದಿದ್ದು ಇದುವರೆಗೂ ನಡೀತಾ ಇತ್ತು. ಬಟ್ ಈಗ ನಮ್ಮ ದೇಶದ ಕತೆಗಳನ್ನ ನಾವು ನಮಗ್ ಬೇಕಾದ ಹಾಗೆ ಹೇಳೋಕೊಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ, ಒಂದು ಅವಕಾಶ ಸಿಗ್ತಾ ಇದೆ. ಸೊ ಹಾಗಾಗಿ ಜನರಿಗೆ ಇದು ಇಷ್ಟ ಆಯ್ತು. ಅಂಡ್ ಇನ್ನೊಂದೇನಂದ್ರೆ ಇದು ಸೈಂಟಿಫಿಕಲಿ ಅಬ್ಸರ್ವ್ಡ್ ಆನಿಮಲ್ ಬಿಹೇವಿಯರ್. ಸಾಮಾಜಿಕ ಪ್ರಾಣಿಗಳಾಗಿದ್ದು ಇವುಗಳ ಯಾವ ತರ ಗೂಡ್ ಮಾಡತ್ವೆ ಅಥವಾ ಏನೇನು ತೊಂದರೆಗಳಿವೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದೀವಿ. ಅಂಡ್ ಸುಮ್ನೆ ಇದ್ ಬಂತು ಇದ್ ಹೋಯ್ತು ಅಂತಲ್ಲ, ಇದೊಂದು ಕಥೆ ತರನೇ ಹೀರೋ ಹೀರೋಯಿನ್ನು ವಿಲನ್ನು ಎಲ್ಲ ಇದೆ ಇದರಲ್ಲಿ. ಸೊ ಹಾಗಾಗಿ ಐ ಥಿಂಕ್ ಸುಮಾರು ಜನಗಳಿಗೆ ಇದು ಇಷ್ಟ ಆಗಿದೆ ಇದು. ಅಂಡ್ ಮಧ್ಯ ಸ್ವಲ್ಪ ಲಿಟಲ್ ಬಿಟ್ ಆಫ್ ಹ್ಯೂಮರ್ ಎಲ್ಲ ಇದೆ. ದಟ್ ಐ ಥಿಂಕ್ ಹ್ಯಾಸ್
0: ಅಪೀಲ್. ನೀವು ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಮಾಡ್ತೀರಾ? ಅನೇಕ ಇಂಟರ್ನ್ಯಾಷನಲ್ ಸ್ಟೇಜಸ್ ಅಲ್ಲೆಲ್ಲ ನಿಮ್ ಕೆಲಸ ಮಾಡಿದ್ದೀರಾ. ಈ ಎಲ್ಲಾ ಅನುಭವಗಳಲ್ಲಿ ನಿಮ್ಮ ನೆನಪಿನಲ್ಲಿ ಉಳಿಯುವ ಕ್ಷಣ ಯಾವ್ದಾದ್ರು ಇದೆಯಾ ನೆನಪಿಸ್ಕೊಳ್ಳೋದಾದ್ರೆ?
1: ಆ ತರ ತುಂಬಾ ಇದೆ. ದರೋಜಿ ಕರಡಿಧಾಮ ಹ್ಯಾಸ್ ಬೀನ್ ಒನ್ ಆಫ್ ಮೈ ಫೇವರೇಟ್ಸ್. ಅಫ್ಕೋರ್ಸ್ ನೀರ್ನಾಯಿಗಳು ವಿಲ್ ಆಲ್ವೇಸ್ ಬಿ ಮೈ ಫೇವರೇಟ್. ಬಟ್ ದರೋಜಿ ಕರಡಿಧಾಮದಲ್ಲಿ ನಾವು ಬಹಳ ಕೆಲಸ ಮಾಡಿದೀವಿ. ಸೊ ಅಲ್ಲಿ ಒಂದೊಂದು ಕರಡಿನೂ ಗುರುತಿಸೋ ಅಷ್ಟು ನಾವು ಸಮಯ ಕಳೆದಿದ್ದೀವಿ. ಹಾಗಾಗಿ ಒಂದು ತಾಯಿ ಮತ್ತೆ ಅವಳಿಗೆ ಎರಡು ಮರಿಗಳಿದ್ವು. ಸೊ ವಿ ಸಾ ದ ಟೈಮ್ ವೆನ್ ದ ಮದರ್ ಸ್ಪ್ಲಿಟ್ ವಿತ್ ಹರ್ ಟೂ ಕಬ್ಸ್. ಸೊ ಅದೆಲ್ಲ ನೋಡಕ್ ಸಿಕ್ತು. ಸೊ ಅಷ್ಟು ಸಮಯ ಕಳೆದಿದ್ದು ನನಗೆ ಐ ಥಿಂಕ್ ದಟ್ ಹ್ಯಾಸ್ ಬೀನ್ ಮೋಸ್ಟ್ ಮೆಮೊರೇಬಲ್ ಫಾರ್ ಮೀ.
0: ಎರಡು ಮಕ್ಕಳ ಜೊತೆ ಸ್ಪ್ಲಿಟ್ ಆಗುತ್ತೆ?
1: ಯಾಕೆಂದ್ರೆ ಒಂದ್ ಎರಡು ವರ್ಷ ಒನ್ ಆರ್ ಟೂ ಇಯರ್ಸ್ ಕರಡಿಗಳು ತಾಯಿ ಜೊತೆಗೆ ಇರುತ್ತವೆ, ಆಮೇಲೆ ದೇ ಹ್ಯಾವ್ ಟು ಸೆಪರೇಟ್. ಸೊ ಆ ಮೂಮೆಂಟ್ ವಿ ಸಾ ದ ಮದರ್ ಸ್ಪ್ಲಿಟಿಂಗ್ ವಿತ್ ಹರ್ ಕಬ್ಸ್.
0: ಈಗ ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರೀಕರಣ ಮಾಡುವಾಗ ನಿಮ್ಗೆ ಎದುರಾಗುವ ಸವಾಲುಗಳು ಅಥವಾ ಅಪಾಯಗಳ ಬಗ್ಗೆ ಏನಾದ್ರು ಹೇಳೋದಾದ್ರೆ?
1: ಒಂದೊಂದ್ಸತಿ ಬಹಳ ಕಷ್ಟ ಇರುತ್ತೆ ಫಿಲ್ಮಿಂಗು. ಒಂದು ಕ್ಲೈಮೇಟ್ ಚೇಂಜ್ ಇಂದ ನಿಮ್ಗೆ ನೀ ಎಷ್ಟೊಂದು ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪರ್ಪಲ್ ಫ್ರಾಗ್ ಅಂತ ಒಂದಿದೆ, ಕೇರಳದಲ್ಲಿ ಹೆಚ್ಚಾಗಿ ನೋಡಬಹುದು ಅದನ್ನ. ಅದು ವರ್ಷಕ್ಕೆ ಒಂದೇ ದಿನ ಅದು ಆಚೆ ಬರೋದು, ಒಂದ್ ರಾತ್ರಿ.

0: ಹೆಣ್ಣು ಕಪ್ಪೆ ಗಂಡು ಕಪ್ಪೆನ ತನ್ನ ಬೆನ್ನ ಮೇಲೆ ಹಾಕೊಂಡು ಅದು ಅಂಡರ್ ಗ್ರೌಂಡ್ ಇರುತ್ತೆ ಅಷ್ಟು ದಿನ, 364 ದಿನಗಳು ಒಳಗಿರುತ್ತೆ, ಒಂದು ದಿನ ಆಚೆ ಬರುತ್ತೆ. ಸೊ ಈ ಒಂದು ಕಪ್ಪೆನ ಫಿಲ್ಮ್ ಮಾಡಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ, ಅದು ಬರಲಿಲ್ಲ. ಯಾಕೆಂದ್ರೆ ಆ ವರ್ಷ ಒಂದ್ ವರ್ಷ ಎಲ್ ನೀನ್ಯ ಆಯ್ತು, ಇನ್ನೊಂದು ವರ್ಷ ಲಾ ನೀನ್ಯ ಆಯ್ತು. ಸೊ ಈ ಕಡೆ ನಿಮ್ಗೆ ಇಲ್ಲ ಪ್ರವಾಹ ಇರುತ್ತೆ, ಇಲ್ಲ ಡ್ರೌಟ್ ಇರುತ್ತೆ. ಸೊ ಈ ತರ ನಮ್ಗೆ ಒಂದೊಂದ್ಸ ಬಹಳ ಕಷ್ಟಗಳಿರುತ್ತೆ. ಅಂಡ್ ಅದು ವಾಟರ್ ಫಾಲ್ ಮೇಲೆ ಇತ್ತು. ಸೊ ಎಲ್ಲಾ ನಾವು ಅಷ್ಟು ಜನ ಎದ್ದು ಬಿದ್ದು, ನಮ್ ಫೋನ್ಗಳು ಬಿದ್ದು, ನಾವು ಬಿದ್ದು, ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್.
1: ಒನ್ ಡೇ ಯು ಹ್ಯಾವ್ ಟು ವೇಟ್ ಫಾರ್ ದಟ್ ಒನ್ ಡೇ.
0: ಇಟ್ ಕುಡ್ ಬಿ ಈ ಸ್ಟ್ರೀಮ್ ಅಲ್ಲಿ ಬರುತ್ತಾ, ಇಲ್ಲ ಆ ಸ್ಟ್ರೀಮ್ ಅಲ್ಲಿ ಬರುತ್ತಾ, ಇಲ್ಲ ಎರಡರಲ್ಲೂ ಒಟ್ಟಿಗೆ
1: ಬರುತ್ತಾ.
0: ಇಲ್ಲ ಇವಾಗ ಇದಿಷ್ಟು ಕೇರಳ ಅಂತ ಇಟ್ಕೊಳ್ಳಿ, ಇಲ್ಲಿ ಬರ್ಬೋದು, ಅಲ್ಲೂ ಬರ್ಬೋದು, ಎಲ್ಲಾ ಕಡೆ ಒಂದೇ ಸಮಯದಲ್ಲಿ ಇರೋದಕ್ಕೆ ಆಗೋದಿಲ್ಲ. ಸೊ ಇಲ್ಲೊಂದಷ್ಟು ಜನ ರಿಸರ್ಚರ್ಸ್ ಇರ್ತಾರೆ, ಅಲ್ಲೊಂದಷ್ಟು ಜನ ಇರ್ತಾರೆ, ಎಲ್ಲಾರು ಕಾಯ್ತಾ ಇರ್ತೀವಿ. ನಮ್ಮ ಅದೃಷ್ಟ ಇಲ್ಲಿ ಬಂತು ಅಂದ್ರೆ ಓಕೆ, ಇಲ್ಲ ಅಂದ್ರೆ ಓ ಅಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ನಮ್ಗೆ ಹೇಳ್ತಾರೆ, ನಾವು ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗ್ತೀವಿ, ಕಾಯ್ಬೇಕು. ವೆರಿ ಚಾಲೆಂಜಿಂಗ್. ನಾವು ಹೆಂಗಸರು ನಮ್ದು
1: ಕಂಫರ್ಟ್ ಝೋನ್
0: ಬಿಟ್ಟು ಆಚೆ ಬರಬೇಕು. ಅಂಡ್ ಎಲ್ಲ ಏನ್ ಮಾಡೋದಕ್ಕೂ ನಮ್ಗೆ ಒಂದು ಧೈರ್ಯ ಇರಬೇಕು ಅಂತ ನನಗೆ. ಇವಾಗ ಹುಡುಗಿರಿಗೆ ಏನೇ ಆದ್ರೂ ಇದ್ ಮಾಡಬಹುದಾ ಅನ್ನೋ ಆ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರ್ಲೇಬೇಕು ಅಂತ ನಾನು ಹೇಳ್ತೀನಿ. ಅಂಡ್ ಆಲ್ಸೋ ಫಿಸಿಕಲಿ ಐ ಥಿಂಕ್ ವಿ ನೀಡ್ ಟು ವರ್ಕ್ ಆನ್ ಆರ್ ಸೆಲ್ಸ್ ಅಂಡ್ ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್. ಯಾಕಂದ್ರೆ ನನ್ನ ಕೆಲ್ಸದಲ್ಲಿ ಇವಾಗ ನಾನು ಮುಂಚೆ ಫಿಟ್ನೆಸ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರ್ಲಿಲ್ಲ, ಸ್ಕೂಲ್ ಅಲ್ಲಿ ಇದ್ದಾಗ ಆಗ್ಲಿ ಅಂತ ನಾನೇನು ಸ್ಪೋರ್ಟ್ಸ್ ನಲ್ಲಿ ಇರ್ಲಿಲ್ಲ. ಬಟ್ ಈ ಕೆಲ್ಸಕ್ಕೆ ಬಂದ್ಮೇಲೆ ಇವಾಗ ಒಂದು ಕ್ಯಾಮ್ರಾ ಅಂಡ್ ಟ್ರೈಪಾಡ್ ಸಮಟೈಮ್ಸ್ ಟುಗೆದರ್ ಅದೊಂದು 15 kg ಇರ್ಬೋದು, 30 kg. ಸೊ ಅದನ್ನ ನಾನು ಎತ್ಕೊಂಡು ಓಡಾಡಬೇಕು ಅಂತಂದ್ರೆ ಫಿಸಿಕಲಿ ಐ ನೀಡ್ ಟು ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್ ಐ ಥಿಂಕ್ ಆಲ್ ವಿಮೆನ್ ನೀಡ್ ಟು ಫೋಕಸ್ ಆನ್ ಫ್ರಮ್ ಅ ಯಂಗ್ ಏಜ್.
1: ಈಗ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡಕ್ಕೆ ನಿಮ್ಗೆ ಟೈಮ್ ಸಿಗುತ್ತೆ? ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನೀವು ಹೊರಗಡೆನೆ ಇರ್ತೀರಾ, ಕಾಡುಗಳಲ್ಲಿ ಇರ್ತೀರಾ, ಹೆಲ್ತ್ ಹದಗೆಟ್ರೆ ಅವಾಗ ಏನ್ ವ್ಯವಸ್ಥೆ ಮಾಡ್ಕೋತೀರಾ?
0: ಅದನ್ನ ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತೆ. ನಂದು ಶೆಡ್ಯೂಲ್ ನೋಡಿಕೊಂಡು ಇವಾಗ ಈ ಅಕಸ್ಮಾತ್ ಆಗಿ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಯು ಆರ್ ಬೆಡ್ ರಿಡನ್, ಈಗ ಒಂದು ಸರ್ಜರಿ ಆಯ್ತು ಯಾವಾಗ್ಲೂ, ನಾನ್ ಏನು ಮಾಡೋಕ್ಕಾಗಲ್ಲ ಅವಾಗ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸೊ ಐ ಥಿಂಕ್ ಆ ಬ್ಯಾಲೆನ್ಸ್ ನಾವು ಮಾಡಲೇಬೇಕಾಗತ್ತೆ. ಬಟ್ ಸಮಟೈಮ್ಸ್ ಮಾನ್ಸೂನ್ ಅಲ್ಲಿ ಇವಾಗ ಒಂದು ಸೀಕ್ವೆನ್ಸ್ ನಡೀತಾ ಇದೆ ಅಂತಂದ್ರೆ ನಾನು ಆ ಟೈಮ್ನಲ್ಲಿ ಇರಲೇಬೇಕಾಗತ್ತೆ. ಸೊ ಸಮಟೈಮ್ಸ್ ಇಟ್ಸ್ ವೆರಿ ಡಿಮ್ಯಾಂಡಿಂಗ್. ಹಾಗೆ ನೋಡಕ್ ಹೋದ್ರೆ ನಿಮ್ಗೆ ಇವಾಗ ಮಾಡಬೇಕು ಅಂತಂದ್ರೆ ಈಗ ಅಲ್ಲಿ ಯಾವ್ದೋ ಒಂದು ಕೃಷ್ಣ ಮೃಗದ ಏನೋ ನಡೀತಾ ಇದೆ ಅಂತಂದ್ರೆ ಈಗ ಹೋಗ್ಬೇಕಂದ್ರೆ ನಾನು ಈಗ ಹೋಗ್ಲೇಬೇಕಾಗತ್ತೆ.
1: ಕರೆಕ್ಟ್.
0: ಆ ತರ ಸಮಟೈಮ್ಸ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಐ ಥಿಂಕ್ ದಟ್ಸ್ ದ ಫನ್ ಆಫ್ ದಿಸ್ ಪ್ರೊಫೆಷನ್, ಫಿಲ್ಮಿಂಗ್ ದ ಪರ್ಪಲ್ ಫ್ರಾಗ್.
1: ಅದರ್ವೈಸ್ ನೀವು ಇವಾಗ ಫಾರೆಸ್ಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು, ಪರ್ಸನಲಿ ನಿಮ್ಗೆ ಅದು ಒಂದು ಅಪಾಯದ ಪರಿಸ್ಥಿತಿಗಳು ಬರೋ ಇದೂ ಇದೆಯಲ್ಲ?
0: ಪ್ರಾಣಿಗಳ ಜೊತೆ ಖಂಡಿತ ಇಲ್ಲ. ಯಾಕೆಂದ್ರೆ ನಮ್ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡಿದ್ರೆ ಪ್ರಾಣಿಗಳ ಜೊತೆ ನಮ್ಗೆ ಏನು ಆ ತರ ತೊಂದರೆ ಇರಲ್ಲ. ಅಫ್ಕೋರ್ಸ್ ರಾತ್ರಿ ಹೊತ್ತು ಹಾವುಗಳದ್ದು ಹುಷಾರಾಗಿರ್ಬೇಕು, ಅಪ್ರಾಪ್ರಿಯೇಟ್ ಫುಟ್ ವೇರ್ ಹಾಕೊಂಡು ಓಡಾಡ್ಬೇಕು. ಅದ್ ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಆನೆ ಮರಿ ಜೊತೆ ಇದ್ರೆ ಅಂಡ್ ನಾವ್ ಅದಕ್ಕೆ ಬಹಳ ಹತ್ರ ಹೋದ್ರೆ ಆಗ ಅದಕ್ಕೆ ಕೋಪ ಬರುತ್ತೆ, ಅದು ಚಾರ್ಜ್ ಮಾಡುತ್ತೆ. ಅಥವಾ ಕರಡಿಗಳಿಗೆ ಕಾಣಿಸಲ್ಲ ಸರಿಗೆ, ದೇ ಕೆನ್ ಓನ್ಲಿ ದೇ ಕೆನ್ ಸ್ಮೆಲ್ ವೆಲ್ ಬಟ್ ದೇ ಕೆನ್ ನಾಟ್ ಸಿ.
1: ಈಗ ಯೂಶಲಿ ಲೈಕ್ ವಿ ವಿಮೆನ್ ಒಂದು ಪ್ರೊಟೆಕ್ಟಿವ್ ನೇಚರ್ ಇರುವಂತವರಲ್ವಾ, ನಮ್ ಮಕ್ಕಳಿಗಾಗ್ಲಿ ಅಥವಾ ನಮ್ ತಿಂಗ್ಸಿಗಾಗ್ಲಿ ಎಲ್ಲದಕ್ಕೂ. ಸೊ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರವನ್ನ ನೀವು ಹೇಗೆ ವಿವರಿಸ್ತೀರಾ ಸುಗಂಧಿ ಅವರು? ಯು ವಿಲ್ ಟೇಕ್ ಇಟ್ ಅನ್ ಇಮೋಷನಲ್ ನೋಟ್ ಇವಾಗ ಇದ್ ಮಾಡುವಾಗ ಅಥವಾ ಲೈಕ್ ಪ್ರಾಕ್ಟಿಕಲಿ ಯು ವಿಲ್ ಡೀಲ್ ವಿತ್ ದಟ್?
0: ನೀವು ನನ್ನನ್ನ ಕೇಳಿದ್ರೆ ಪರ್ಸನಲಿ ನಾನು ಪ್ರಾಕ್ಟಿಕಲ್ ಆಗಿ ತಗೊಳ್ತೀನಿ. ಆ ಲೆವೆಲ್ ಆಫ್ ಇಮೋಷನ್ ನಾನು ಹೋಗಲ್ಲ, ಯಾಕೆಂದ್ರೆ ಇದು ಯು ಹ್ಯಾವ್ ಟು ಡೀಲ್ ವಿತ್ ಇಟ್ ಪ್ರಾಕ್ಟಿಕಲಿ. ಬಟ್ ನೀವು ನಿಮ್ಗೆ ಹೆಂಗಸರಿಂದ ಬರೋ ಒಂದು ದೃಷ್ಟಿಕೋನನೇ ಬೇರೆ ಇರುತ್ತೆ. ಎಲ್ಲರನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಈ ತರ ಮಾಡಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗತ್ತಾ ಅಥವಾ ಇನ್ನೊಂದು ಪ್ರಾಣಿಗೆ ತೊಂದರೆ ಆಗತ್ತಾ, ಅದು ನಮ್ಗೆ ಆಟೋಮ್ಯಾಟಿಕಲಿ ನಾವು ಯೋಚನೆ ಮಾಡೇ ಮಾಡ್ತೀವಿ. ಸೊ ಅದು ಖಂಡಿತ ಬರುತ್ತೆ. ಈವನ್ ವಿತೌಟ್ ಇಮೋಷನ್ ವಿ ವಿಲ್ ಆಲ್ವೇಸ್ ಕನ್ಸಿಡರ್ ಎವ್ರಿಬಡಿ.
1: ನೆಕ್ಸ್ಟ್ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡೋದಾದ್ರೆ,
0: ಈಗ ಇನ್ನೊಂದಷ್ಟು ಐಡಿಯಾಗಳು ನಾವು ಡೆವಲಪ್ ಮಾಡ್ತಾ ಇದೀವಿ. ವಿ ಆರ್ ಲುಕಿಂಗ್ ಫಾರ್ ಫಂಡಿಂಗ್ ಅಂಡ್ ಟ್ರೈಂಗ್ ಟು ಗೆಟ್ ದೋಸ್ ಐಡಿಯಾಸ್ ಇನ್ ಪ್ಲೇಸ್. ಈಗ ಅಟ್ ದ ಮೂಮೆಂಟ್ ನಾವು ತಿರುಪತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಮನುಷ್ಯರು ಮತ್ತೆ ಆನೆಗಳ ಮಧ್ಯ ಸಂಘರ್ಷ ನಡೀತಾ ಇದೆ ಅಲ್ಲಿ. ಸೊ ಅದ್ರ ಬಗ್ಗೆ ಒಂದು ಕಿರುಚಿತ್ರ ಮಾಡ್ತಾ ಇದೀವಿ, ಇವಾಗ ಇನ್ ಪ್ರೊಡಕ್ಷನ್. ಅದು ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಇಟ್ ವಿಲ್ ಬಿ ಔಟ್.

0: ಸೊ ಒಂದು ಚಿತ್ರ ಪ್ರೊಡ್ಯೂಸ್ ಮಾಡ್ಬೇಕು, ದಟ್ ಶುಡ್ ಬಿ ಔಟ್ ಅಂದ್ರೆ ಎಷ್ಟು ದಿನ ಕೆಲಸ ಮಾಡ್ಬೇಕಾಗತ್ತೆ ಸುಗಂಧಿ ಅವರೇ?
1: ಈ ಕೆಲವು ಇವಾಗ ನನ್ನ ಸೀಕ್ವೆನ್ಸಸ್ ಹೇಳಿದ್ನಲ್ಲ, ಆವ ಅಂಥದ್ದಾದ್ರೆ ನಮ್ಗೆ ಒಂದೊಂದ್ ಸತಿ ಒಂದ್ 3 ವಾರ 4 ವಾರ ಅಷ್ಟರಲ್ಲೇ ನಾವು ಫಿಲ್ಮಿಂಗ್ ಮುಗಿಸ್ಬೇಕಾಗತ್ತೆ. ಈಗ ನಾ ಮಾಡ್ತಾ ಇರೋ ಕೆಲಸ ಇಟ್ ಇನ್ವಾಲ್ವ್ಸ್ ರಿಸರ್ಚ್ ಆಲ್ಸೋ, ಸೊ ಇಟ್ ಕೆನ್ ಟೇಕ್ ಮೆನಿ ಮಂತ್ಸ್ ಆರ್ ಇವನ್ ಅ ಇಯರ್ ಆರ್ ಮೋರ್.
0: ಸೊ ನೀವು ಸ್ಥಳೀಯ ಸಮುದಾಯಗಳ ಬಗ್ಗೆ ನೀವು ಯು ಹ್ಯಾವ್ ಟು ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್ ಅಲ್ವಾ, ಯಾವ್ದಾದ್ರು ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡ್ಬೇಕಾದ್ರೆ, ಸೊ ಅವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇವಾಗ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಎಲ್ಲ, ಅವ್ರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ ಅನ್ಸುತ್ತೆ?
1: ಬಹಳ ಮುಖ್ಯ. ಯಾಕೆಂದ್ರೆ ನಾವು ಹೋಗಿ ಇವಾಗ ನಾನು ಇಲ್ಲಿದ್ಕೊಂಡು ಸಿಟಿಯಲ್ಲಿ ಇದ್ಕೊಂಡು ನಾನು ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ನನಗೆ ಎಲ್ಲ ಗೊತ್ತು ಅಂತ ಹೇಳೋದು ತಪ್ಪು. ಸೊ ಅವರಿಗೆ ಅವ್ರ ಪ್ರದೇಶ ಗೊತ್ತಿರುತ್ತೆ. ಇವಾಗ ನಾನು ನೀರ್ನಾಯ್ ಮೇಲೆ ಕೆಲಸ ಮಾಡಿದಾಗ ನಮ್ಮ ಜೊತೆ ಒಬ್ಬ ಮೀನುಗಾರ ಪ್ರತಿದಿನ ನಮ್ಮ ಜೊತೆ ಕೆಲಸ ಮಾಡಿ ನಮ್ಮ ಚಿತ್ರದಲ್ಲೂ ಹೀಸ್ ಫೀಚರ್ಡ್ ಇನ್ ಅವರ್ ಫಿಲ್ಮ್. ಸೊ ಅವರಿಗೆ ಅವ್ರ ನದಿ ಅವ್ರ ಮರಗಳು ಎಲ್ಲ ಗೊತ್ತಿರುತ್ತೆ. ಸೊ ಅವ್ರ ಪಾತ್ರ ಬಹಳ ಮುಖ್ಯ. ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದೇರ್ ಸಪೋರ್ಟ್ ಅಂಡ್ ನಾಲೆಡ್ಜ್.
0: ಓಕೆ, ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರ ಫಿಲ್ಮ್ ಪ್ರೊಡಕ್ಷನ್ ವೈಲ್ಡ್ ಲೈಫ್ ಅಲ್ಲಿ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಅನ್ಕೊಳ್ಳೋ ಯಂಗ್ ಜನರೇಷನ್ ಗೆ ನಿಮ್ಮ ಸಲಹೆ ಏನು?
1: ನಾನ್ ಹೇಳೋದೇನಂದ್ರೆ ನಮ್ಮ ಸುತ್ತಮುತ್ತ ಇರೋ ವನ್ಯಜೀವಿಗಳನ್ನ, ಒಂದ್ ಇರುವೆಯಿಂದ ಹಿಡಿದು ಹಕ್ಕಿ ಇರ್ಬೋದು ಚಿಟ್ಟೆ, ಅದನ್ನ ಫಸ್ಟ್ ನೋಡಕ್ಕೆ ಕಲ್ತ್ಕೊಳ್ಬೇಕು ನಾವು. ಒನ್ಸ್ ವಿ ಸ್ಟಾರ್ಟ್ ಲರ್ನಿಂಗ್ ಅಬೌಟ್ ನೇಚರ್ ದೆನ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಫಿಲ್ಮ್ ದೆಮ್. ಸೊ ಅದ್ರ ಬಗ್ಗೆ ಒಂದು ಪ್ರೀತಿ ಒಂದು ಕುತೂಹಲ, ಅದು ಫಸ್ಟ್ ಸ್ಟೆಪ್ ಅಂತ ನಾನು ಹೇಳೋದು.
0: ವನ್ಯಜೀವಿ ಸಂರಕ್ಷಣೆ ಒಂದು ಕೇವಲ ಒಂದು ವೃತ್ತಿಯಾಗಿ ನೋಡದೆ ಅದೊಂದು ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ನೋಡೋ ಸಂದರ್ಭ ಅನ್ಸತ್ತೆ ಇದು ಅಲ್ವಾ?
1: ಹೌದು, ಖಂಡಿತ
0: ಅಲ್ವಾ. ಸೊ ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀರಾ ಸುಗಂಧಿ ಅವರೇ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು. ಧನ್ಯವಾದಗಳು ನಿಮಗೂ.

0: ಇದು ಆಕಾಶವಾಣಿಯ ಹಾಸನ ಕೇಂದ್ರ.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ.
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
4: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
5: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
4: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
3: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
5: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
4: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ತೋಟಗಾರಿಕೆ ಇಲಾಖೆ ಹಾಸನ. ಹಸಿರು ಇಂಧನ ಹಸಿರು ಇಂಧನ ಹಸಿರು ಇಂಧನ.
6: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಕ್ಕೆ ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.

0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ,
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ, ಮಡೆನೂರು.
2: ಆತ್ಮೀಯ ಕೇಳುಗರೆ, ಇಂದು ಸಂಜೆ 6:51 ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ ಮೂಡಿಬರಲಿದೆ. ಇದರಲ್ಲಿ ಜೈವಿಕ ಇಂಧನ ಮತ್ತು ಪರಿಸರ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಲಕೃಷ್ಣಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಆಕಾಶವಾಣಿ ಹಾಸನ. ಈಗ ಸಮಯ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.
3: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ರೋಗಗಳನ್ನು ಪತ್ತೆ ಹಚ್ಚುವ ವಿಧಾನಗಳು, ಈ ವಿಷಯದ ಕುರಿತು ಡಾಕ್ಟರ್ ಮಾಲತಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
4: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರೋಗ ನಿಧಾನ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಮಾಲತಿ ಎಂ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ಈ ಕ್ಯಾನ್ಸರ್ ಅಂತ ಹೇಳಿದಾಗ ಹೆಚ್ಚಾಗಿ ಏನಾಗುತ್ತೆ, ಅದೆಷ್ಟೋ ಮಂದಿಗೆ ಕ್ಯಾನ್ಸರ್ ಇರುವಂತದ್ದೇ ಗೊತ್ತಿರಲ್ಲ. ಅವರು ಕಡೆಯ ಹಂತಕ್ಕೆ ಆಗುವಾಗ ಅವರಿಗೆ ರೋಗ ಇದೆ ಅಂತ ಹೇಳಿ ಗೊತ್ತಾಗಿ ಬರುವಂತದ್ದು ಕಾಣ್ತೇವೆ. ಯಾಕೆ ಹೀಗಾಗುತ್ತೆ, ಯಾಕೆ ರೋಗ ಪತ್ತೆ ತುಂಬಾ ಬೇಗ ಆಗೋದಿಲ್ಲ?
5: ಒಂದೇನು ಅಂದ್ರೆ ಕ್ಯಾನ್ಸರ್ ಅದು ಒಂದು ಕನ್ನಡದಲ್ಲಿ ಹೇಳ್ತಾರೆ ಅರ್ಬುದ ಕಾಯಿಲೆ ಅಂತ ಹೇಳಿ. ಅದರ ಗುಣ ವಿಶೇಷ ಏನು ಅಂತಂದ್ರೆ, ಒಂದು ಕಣ ಅಬ್ನಾರ್ಮಲ್ ಆದ್ರೆ, ಅಂದ್ರೆ ಅದು ಜೀವತಂತುವಿನ ಲೆವೆಲ್ ಅಲ್ಲಿ, ಬೆಳವಣಿಗೆ ಲೆವೆಲ್ ಅಲ್ಲೇ ಅದು ಅಬ್ನಾರ್ಮಲ್ ಅಥವಾ ಅದರದ್ದು ಬೆಳವಣಿಗೆ ಬೇರೆ ರೀತಿಯಲ್ಲೇ ಹೋದಾಗ, ನಾವೇನ್ ಹೇಳ್ತೀವಿ ಸಾಮಾನ್ಯ ಜನರಲ್ಲಿ, ಅವನು ಭಂಡ, ಅವನು ಕೊಲೆಗಾರ, ಅವನು ದುಷ್ಟ ಅಂತ ಹೇಳ್ತೀವಿ. ಹಾಗೆ ಆ ಜೀವ ಕಣಗಳು ದುಷ್ಟ ರೀತಿಯಲ್ಲಿ ಬೆಳವಣಿಗೆಯಾಗಲು ಪರಿವರ್ತನೆ ಹೊಂದಿರ್ತವೆ. ಇವು ಬೆಳೀತಾ ಹೋದಂಗೆ ಅದು ಯಾವುದೇ ರೀತಿಯ ಗುಣಲಕ್ಷಣಗಳನ್ನ ತೋರಿಸೋದಿಲ್ಲ. ಕಾಣಿಸೋ ಜಾಗದಲ್ಲಿದ್ರೆ, ಅಂದರೆ ಚರ್ಮದ ಮೇಲಿದ್ರೆ ಅಥವಾ ಗಂಟಿನ ಮೇಲಿದ್ರೆ, ಅಲ್ಲೆಲ್ಲಾರೂ ಇದ್ರೆ ಒಂದು ಗುಳ್ಳೆ ಬಂದಂಗೆ ಕಾಣಿಸುತ್ತೆ, ಇಲ್ಲ ಬಾಯಲ್ಲಿದ್ರೆ ಒಂದು ಅಲ್ಸರ್ ಆಗ್ಬೋದು, ಅದು ಕಡಿಮೆನೆ ಆಗಲ್ಲ, ಮೇಲಿನ ಮೇಲೆ ಅಲ್ಸರ್ ಬೆಳೀತಾ ಹೋಗ್ಬೋದು, ಇಲ್ಲ ಒಂದ್ ಸಣ್ಣ ಕೆಂಪು ಗುಳ್ಳೆ ಆಗ್ಬೋದು. ಹಾಗಾಗಿ ಇದು ಬೆಳೀತಾ ಇದ್ದಾಗ ಅದು ಯಾವುದೇ ರೀತಿಯ ಗುಣಲಕ್ಷಣಗಳನ್ನು ತೋರಿಸದೇ ಇರ್ಬೋದು. ಸಣ್ಣ ಪುಟ್ಟ ಗುಣಲಕ್ಷಣಗಳನ್ನು ತೋರಿಸಿದ್ರು ಸಾಮಾನ್ಯ ಜನಗಳು ಇದೇನು ಹೋಗತ್ತೆ ಅನ್ಕೊಂಡ್ಬಿಟ್ಟು ನಿರ್ಲಕ್ಷ್ಯ ಮಾಡ್ಬಿಡ್ತು. ಸೊ ಒಂದು ಹಂತಕ್ಕೆ ಬಂದಾಗ ಅದೇನಾಗತ್ತೆ ಅಂತಂದ್ರೆ, ಬೆಳೆದ ಮೇಲೆ ಅದು ರಕ್ತ ನಾಳದ ಹತ್ರ ಇದ್ರು ಅಥವಾ ನರಗಳ ಹತ್ರ ಏನಾದ್ರು ಇದ್ದಾಗ ಅದರದ್ದು ಪರಿಣಾಮ ಕಾಣಿಸ್ಕೋಬಹುದು. ಇಲ್ಲ ಆ ಚಿಕ್ಕ ಗುಳ್ಳೆ ಅಂತಿರೋದು ಏಕದಮ್ ದೊಡ್ಡಕ್ಕೆ ಬೆಳೆದ ನಂತರ ಆವಾಗ ಮನುಷ್ಯನಿಗೆ ಗಾಬರಿ ಆಗತ್ತೆ. ಈ ಜೀವ ಕಣಗಳದ್ದು ಗುಣ ವಿಶೇಷ ಅಂದ್ರೆ, ನಮ್ಗೊಂದು ಚಿಕ್ಕ ಗಾಯ ಆದ್ರೆ ಅದು ಮೆಸೇಜ್ ಹೋಗತ್ತೆ, ಟಿಶ್ಯೂ ಪ್ರೊಡ್ಯೂಸ್ ಮಾಡೋದು, ಇಲ್ಲ ಜೀವ ಕಣಗಳನ್ನ ಉತ್ಪತ್ತಿ ಮಾಡೋದು, ಕಳೆದು ಹೋಗಿರೋದು ಇಂಜುರಿ ಆಗಿರೋ ಕಣಗಳನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಅದು ಫ್ಯಾಕ್ಟ್ರಿಗೆ ಪ್ರೋಟೀನ್ಗಳನ್ನ ಸಿಂಥಸಿಸ್ ಮಾಡ್ಲಿಕ್ಕೆ ಮೆಸೇಜ್ ಹೋಗುತ್ತೆ. ಈ ಮೆಸೇಜ್ ಹೋಗ್ಬಿಟ್ಟು ಅದು ವಾಪಸ್ ಅದಕ್ಕೆ ಕೆಲಸ ಮಾಡಿ ಆ ಗಾಯ ಗುಣ ಮಾಡೋ ಹಂಗೆ ಅದು ಮೆಸೇಜ್ ಬಂದು ಅದು ಕಂಪ್ಲೀಟ್ ಮಾಡುತ್ತೆ. ಅವಾಗ ನಾವೇನಂತೀವಿ, ಗಾಯ ಗುಣ ಆಯ್ತು ಅಂತೀವಿ. ಆದರೆ ಈ ಪರಿವರ್ತನೆ ಹೊಂದಿದ ಜೀವ ಕಣಗಳು ಈ ಯಾವುದೂ ಮೆಸೇಜ್, ಆ ಗಾಯ ಗುಣ ಆದ ತಕ್ಷಣ ಅದು ಮೆಸೇಜ್ ಹೋಗತ್ತೆ, ನಿಲ್ಲಿಸ್ಬಿಡು ಇನ್ನು ಬೆಳೆಯೋದು ಬೇಡ ಅಂತೇಳಿ, ಅಲ್ಲಿಗೆ ಗಾಯ ವಾಸಿ ಆಯ್ತು ಅಂತೇಳಿ. ಆದ್ರೆ ಈ ಪರಿವರ್ತನೆ ಹೊಂದಿದ ಕಣಗಳು ಹೀಗೆ ಬೆಳೀತಾವಲ್ಲ, ಅವು ಯಾರ ಮಾತು ಕೇಳೋದು, ಅದು ಅನ್ಕಂಟ್ರೋಲ್ಡ್. ನಾವು ಅದೇ ಹೇಳ್ತೀವಿ ಕ್ಯಾನ್ಸರ್ ಆರ್ the science word is neoplasia. Neo andre hostu, plasia andre beliyodu antheli. So it is an uncontrolled abnormal growth of tissue which continues to

0: ಗ್ರೋ ಆಫ್ಟರ್ ದ ಸಿಸೇಷನ್ ಆಫ್ ದ ಸ್ಟಿಮ್ಯುಲಸ್ ಅಂತ ಹೇಳಿದ್ರು. ಸೊ ಅದು ಯಾರ ಮಾತು ಕೇಳಲ್ಲ, ನಿಂತ್ಕೊಂಡ್ರು ನಿಂತ್ಕೊಳ್ಳಲ್ಲ, ಅಲ್ಲೂ ಅಲ್ಲಿಗೇನೆ ಬೆಳೀತಾ ಹೋಗತ್ತೆ, ಅದು ಕ್ಯಾನ್ಸರ್. ಅದಕ್ಕೆ ಅದು ಇನ್ನೊಂದು ಗುಣ ಏನು ಅಂದ್ರೆ, ಆ ಕ್ಯಾನ್ಸರ್ ಕಣಗಳು ಎಲ್ಲಿಗೆ ಹೋಗತ್ತೋ ಅವು ಅಂಟ್ಕೊಂಡು ಅಲ್ಲಿ ಬೆಳೀತವೆ. ಅದಕ್ಕೆ ಅದು ಏಡಿ ರೋಗ ಅಂತಾನೂ ಹೇಳ್ತಾರೆ. ಕ್ಯಾನ್ಸರ್ ಅಂದ್ರೆ ಕ್ಯಾಂಕ್ರಮ್ ಅಂದ್ರೆ ಏಡಿ. ಏಡಿ ಎಲ್ಲೆಲ್ಲಿ ಹೋಗಿ ಹಿಡ್ಕೊಳ್ಳುತ್ತೋ ಹಾಗೆ ಆ ಗುಣಲಕ್ಷಣಗಳು ಆ ಜೀವಕಣಗಳಿಗೆ, ಕ್ಯಾನ್ಸರ್ ಜೀವಕಣಗಳಿಗೆ ಇರ್ತದೆ.
1: ಈಗ ನಾವು ಸಾಮಾನ್ಯವಾಗಿ ಕ್ಯಾನ್ಸರ್ ಅಲ್ಲಿ ಸ್ಟೇಜ್ಗಳು ಅಂತ ಕೇಳ್ತೇವೆ, ಹಂತಗಳು. ಈ ಸ್ಟೇಜ್ಗಳು ಅಂತ ಹೇಳಿದ್ರೆ ಏನು?
0: ಸ್ಟೇಜ್ ಅಂತಂದ್ರೆ ಪ್ರತಿ ಒಂದು ಅಂಗಾಂಗದಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತೆ. ರಕ್ತ ಕ್ಯಾನ್ಸರ್ ಆಗಿರ್ಬೋದು, ಲಿವರ್ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ಜಠರದ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ಕರುಳಿನ ಕ್ಯಾನ್ಸರ್ ಆಗಿರ್ಬೋದು. ಸೊ ಅಲ್ಲಿ ಬೆಳೆದ ಮೇಲೆ ಅದು ಬೆಳೀತಾ ಹೋದಂಗೆ ಅದರದ್ದೊಂದು ಪರಿಧಿ ಅಂತಿರುತ್ತೆ. ಒಂದು ಪ್ರತಿ ಒಂದು ಅಂಗದ್ದು ಒಂದು ಪರಿಧಿ ಅಂತಿರುತ್ತೆ. ಆ ಪರಿಧಿ ದಾಟಿದ ಮೇಲೆ ಅದು ಬೇರೆ ಕಡೆ ಹಬ್ಕೊಳ್ಳುತ್ತೆ. ಅದು ರಕ್ತನಾಳಗಳ ಮುಖಾಂತರ ಹೋಗ್ಬೋದು, ಇಲ್ಲ ಬಿಳಿ ರಕ್ತ ಕಣಗಳು ಅಂತ ಹೇಳ್ತೀನಿ ನಾವು, ಬಿಳಿ ರಕ್ತ ಅಂತಿರುತ್ತೆ. ಅದು ಪ್ರತಿಯೊಂದು ಅಂಗಾಂಗದಲ್ಲೂ ಆ ಬಿಳಿ ರಕ್ತದ ನಳಗಳಿರ್ತವೆ, ಅದ್ರ ಮುಖಾಂತರ ಹರಡಬಹುದು. ಹಾಗಾಗಿ ಅದರ ಪರಿಧಿಯನ್ನು ದಾಟಿ ಆ ಅಂಗಾಂಗವನ್ನು ಬಿಟ್ಟು ಬೇರೆ ಕಡೆ ಸ್ಪ್ರೆಡ್ ಆದಾಗ ಅದರದ್ದು ಲಕ್ಷಣಗಳು ಬೆಳೀತಾ ಹೋಗ್ತದೆ. ಆವಾಗ ಅದು ಟ್ರೀಟ್ಮೆಂಟಿನ ಪರಿಧಿಯಲ್ಲೂ ನಾವು ಆಲೋಚನೆ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ದ ಕಾಮನೆಸ್ಟ್ ಕ್ಯಾನ್ಸರ್ ಅಂದ್ರೆ ಸ್ತನದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಇದ್ದಾಗ ಅದು ಎಷ್ಟು ದೊಡ್ಡ ಗೆಡ್ಡೆ ಇದೆ, ಗೆಡ್ಡೆ ಆಲ್ಸೋ ದ ಸೈಜ್ ಆಫ್ ದ ಗೆಡ್ಡೆ ಆರ್ ದ ಅಳತೆ ಅದನ್ನು ಸಹ ಅವ್ರದ್ದು ನಾವೇನಂತೀವಿ ಪ್ರೋಗ್ನೋಸಿಸ್ ಅವ್ರ ಬೆಳವಣಿಗೆ ಏನಂತೀವಿ ಅದ್ರ ಮೇಲೆ ಅದನ್ನು. ಸೊ ಆ ಗೆಡ್ಡೆಯ ಅಳತೆಯ ಮೇಲೆ ಆ ಗೆಡ್ಡೆ ಎಷ್ಟು ದೂರ ಹೋಗಿದೆ, ಪಕ್ಕದಲ್ಲಿ ಲಿಂಫ್ ನೋಡ್ ಅಂತೀವಿ ಅದನ್ನು ನೀವು ತರ ಜೀದುಂಡೆನೋ ಏನೋ ಹೇಳ್ತೀರ, ಅದರಲ್ಲಿ ಸ್ಪ್ರೆಡ್ ಆಗಿದೆಯೋ ಇಲ್ಲೋ, ಅಥವಾ ಬೋನಿಗೆ ಸ್ಪ್ರೆಡ್ ಆಗಿದೆಯೋ, ಬ್ರೇನಿಗೆ ಸ್ಪ್ರೆಡ್ ಆಗಿದೆಯೋ, ಲಂಗಿಗೋ ಲಿವರಿಗೋ, ಅವೆಲ್ಲವನ್ನು ಒಟ್ಟುಗೂಡಿಸಿ ಅದು ಎಲ್ಲೆಲ್ಲಿ ಹೋಗಿದೆ, ಎಷ್ಟು ಮಟ್ಟಿಗೆ ಹೋಗಿದೆ, ಅದನ್ನ ಇದು ಮಾಡಿಬಿಟ್ಟು ಸ್ಟೇಜ್ ಅಂತ ಮಾಡ್ತಾರೆ. ಸ್ಟೇಜ್ ಒನ್ ಅಂದ್ರೆ ಅದು ಬ್ರೆಸ್ಟ್ ಅಷ್ಟಕ್ಕೆ ಇರಬಹುದು, ಅವಾಗ ಟ್ರೀಟ್ಮೆಂಟು ಬಹಳ ಸಲೀಸು. ಅದಷ್ಟು ಗೆಡ್ಡೆ ತೆಗೆದು ಬಿಟ್ರೆ ಅಂದ್ರೆ ಕ್ಯೂರ್ ಆಗೋ ಸಾಧ್ಯತೆಗಳಿರುತ್ತೆ. ಬಟ್ ದೊಡ್ಡದಾದಂಗೆ ಅದು ಬೆಳೀತಾ ಹೋದಂಗೆ ಬೇರೆ ಕಡೆ ಹೋದಂಗೆ ಅದರದ್ದು ಸ್ಟೇಜ್ ಹಂತಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅದನ್ನ ನಾವು ಸ್ಟೇಜ್ ಅಂತೀವಿ. ಸೊ ಸ್ಟೇಜ್ ಒನ್, ಸ್ಟೇಜ್ ಟೂ, ಸ್ಟೇಜ್ ತ್ರೀ, ಸ್ಟೇಜ್ ಫೋರ್ ಅಂತೀವಿ. ಡಿಪೆಂಡಿಂಗ್ ಆನ್ ಅಂದ್ರೆ ಆ ಅಂಗಾಂಗದ ಪರಿಧಿ, ಆ ಪರಿಧಿಯ ಇನ್ನೊಂದು ಪರಿಧಿ, ಅದ್ರ ಮೇಲಿನ ಪರಿಧಿ. ಸೊ ಅಲ್ಲಿ ತನಕ ಆ ಲಿಮಿಟಿನ ತನಕ ಎಲ್ಲಿ ತನಕ ಹೋಗಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಸ್ಟೇಜ್ ಹೇಳ್ತಾರೆ. ಹಾಗಾಗಿ ಕೆಲವರಿಗೆ ಕೇಳಿರ್ಬೋದು, ಇಲ್ಲ ಇದು ಅರ್ಲಿ ಸ್ಟೇಜ್ ಅಲ್ಲಿದೆ, ನಿಮ್ಗೆ ಆಪರೇಷನ್ ಮಾಡಿದ್ರೆ ಕಡಿಮೆ ಆಗತ್ತೆ, ನೀವು ಚೆನ್ನಾಗಿರ್ಬಹುದು, ಆದ್ರೆ ಮರುಕಳಿಸೋ ಸಾಧ್ಯತೆಗಳು ಜಾಸ್ತಿ ಇರಬಹುದು ಅಂತ ಹೇಳ್ತಾರೆ. ಸೊ ಸ್ಟೇಜ್ ಅಂದ್ರೆ ಪ್ರತಿಯೊಂದು ಅಂಗಾಂಗದ ಕ್ಯಾನ್ಸರ್ ಅದರ ಪರಿಧಿಯನ್ನು ಬಿಟ್ಟು ಪ್ಲಸ್ ಅದರ ಅಳತೆ, ಗೆಡ್ಡೆಯ ಅಳತೆ ಮೀರಿ ಅದು ಎಷ್ಟು ದೂರ ದೇಹದಲ್ಲಿ ಎಲ್ಲೆಲ್ಲಿ ಹಬ್ಬಿಕೊಂಡಿದೆ ಅದರ ಮೇಲೆ ಅವಲಂಬಿಸಿ ಅವರು ಸ್ಟೇಜ್ ಅನ್ನು ಮಾಡ್ತಾರೆ. ಅದರ ತಕ್ಕಂಗೆ ಟ್ರೀಟ್ಮೆಂಟು ಸಹ ವ್ಯತ್ಯಾಸ. ಹಾಗಾಗಿ ಸ್ಟೇಜ್ ಫೋರ್ ಇದ್ದಾಗ ದೇರ್ ಇಸ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್, ಪ್ಯಾಲಿಯೇಟಿವ್ ಕೇರ್. ಪ್ಯಾಲಿಯೇಟಿವ್ ಅಂತಂದ್ರೆ ಹೋಲಿಸ್ಟಿಕ್ ಅಪ್ರೋಚ್.
1: ಹಾಗಾದ್ರೆ ಈ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವ ಮುಂಚೆಯೇ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ?
0: ಹಾ, ಕೆಲವೊಂದು ಕ್ಯಾನ್ಸರ್ ಅಲ್ಲಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ. ಅದನ್ನ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಅರ್ಲಿ, ಈಗ ಎಲ್ಲಾ ಕಡೆನೂ ಸ್ಕ್ರೀನಿಂಗ್ ಮೆಥಡಾಲಜಿಗಳು ಬಂದಿದೆ. ಆದ್ರೆ ಸಾಮಾನ್ಯವಾಗಿ ಈ ಕ್ಯಾನ್ಸರ್ ಯಾವುದೇ ಲಕ್ಷಣಗಳು ಇರೋದಿಲ್ಲ. ಈವನ್ ನೀವು ಡಯಾಬಿಟಿಸ್, ಹೈಪರ್ ಟೆನ್ಷನ್ ನೋಡ್ಕೊಳ್ಲಿಕ್ಕೆ ಹೋದ್ರೂ ಅದು ಕಾಣಿಸ್ಕೊಳ್ಳೋದು ಅದು ಅಂಗಾಂಗ ಮೇಲೆ ಅದ್ರದ್ದು ಎಫೆಕ್ಟ್ ಆದ್ಮೇಲೆ, ಲೈಕ್ ಹಾರ್ಟ್ ಮೇಲೆ ಎಫೆಕ್ಟ್ ಆದ್ಮೇಲೋ ಬ್ರೈನ್ ಮೇಲೆ ಎಫೆಕ್ಟ್ ಆದ್ಮೇಲೂ ಗೊತ್ತಾಗತ್ತೆ. ಹಾಗೆ ಕ್ಯಾನ್ಸರ್ ಅಲ್ಲಿ ಗೆಡ್ಡೆ ಬಂದ ಮೇಲೆ ಗೊತ್ತಾಗತ್ತೆ. ಅದ್ರ ಮುಂಚೆ ಲಕ್ಷಣಗಳು ಇಲ್ಲದೆ ಇರ್ಬೋದು, ಶೀಘ್ರ ಪತ್ತೆ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದು. ಸಾಮಾನ್ಯವಾಗಿ ದ ಮೇನ್ ಮೂರು ಕ್ಯಾನ್ಸರ್, ಕಾಮನ್ ಕ್ಯಾನ್ಸರ್ ನಾವು ಭಾರತದಲ್ಲಿ ಕಾಣಿಸುವಂತದ್ದು ಅಂತಂದ್ರೆ ಗರ್ಭಕರಳಿನ ಗಂಟಲಿನ ಕ್ಯಾನ್ಸರ್, ಕೊರಳಿನ ಕ್ಯಾನ್ಸರ್, ಕ್ಯಾನ್ಸರ್ ಸರ್ವಿಕ್ಸ್ ಅಂತೀವಿ, ಬ್ರೆಸ್ಟ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್. ನಮ್ಮಲ್ಲಿ ಹವ್ಯಾಸ ಅವೆಲ್ಲ ಜಾಸ್ತಿ ಇರೋದ್ರಿಂದ ತಂಬಾಕು, ಬೀಡಿ, ಸಿಗರೇಟು ಇವುಗಳಿಂದ ಓರಲ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಅಲ್ಲಿ ನೀವು ರೆಗ್ಯುಲರ್ ಬಾಯಿ ಚೆಕಪ್ ಮಾಡಿಸ್ಕೋತಾ ಇದ್ರೆ, ರೆಗ್ಯುಲರ್ ಡೆಂಟಲ್ ಹಲ್ಲಿನ ಪರಿಶೀಲನೆಯನ್ನು ಚೆನ್ನಾಗಿ ಮಾಡಿಸ್ಕೋತಾ ಇರಬೇಕು ಒಂದು ವರ್ಷ ಆದ್ಮೇಲೆ. ಅದು ಬಿಗಿನಿಂಗ್ ಅಲ್ಲಿ ಅಂದ್ರೆ ಆರಂಭದಲ್ಲಿ ಏನು ಕಾಣಿಸ್ಕೊಳ್ಳದೆ ಇರಬಹುದು, ಏನೋ ಒಂದು ಅಲ್ಸರ್ ಇದೆ, ಏನೋ ನನಗೆ ಸ್ಟ್ರೆಸ್ ಅಲ್ಸರ್ ಆಗಿದೆ ಅಂತ ಸುಮ್ಮನೆ ಇದ್ದು ಬಿಡ್ಬೋದು. ಆದ್ರೆ

0: ಯಾವುದೇ ಸಣ್ಣ ಗಂಟಾಗ್ಲಿ, ಯಾವುದೇ ಒಂದು ಸಣ್ಣ ಅಲ್ಸರ್ ಆಗಲಿ, ಮನುಷ್ಯನ ದೇಹ ನಿರೋಧಕ ಶಕ್ತಿ ಚೆನ್ನಾಗಿದ್ದಾಗ ಅದು 3-4 ವಾರದಲ್ಲಿ ಕಡಿಮೆ ಆಗ್ಬಿಡುತ್ತೆ. ಈ 3-4 ವಾರದ ನಂತರ ಅದು ಇನ್ನೂ ಇದೆ ಅಂತಂದ್ರೆ ಅವರು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು. ಅಂದ್ರೆ ಸ್ಕ್ರೀನಿಂಗ್ ಅಂತಂದ್ರೆ ಏನು? ಅವ್ರು ಅನ್ಕೋತಾರೆ ಸ್ಕ್ರೀನಿಂಗ್ ಬನ್ನಿ ಅಂತ ಹೇಳಿ ನಾವು ಸಮುದಾಯಕ್ಕೆ ಹೋಗಿ ಮಾಡ್ತೀವಿ, ಆದ್ರೆ ಜನ ಬರ್ಲಿಕ್ಕೆ ಒಪ್ಪೋದಿಲ್ಲ. ಯಾಕಂದ್ರೆ ಅವರಂತಾರೆ ನಾನು ನಾರ್ಮಲ್ ಆಗಿದ್ದೀನಿ, ನಾನು ಆರಾಮಾಗಿದ್ದೀನಿ. ಒಂದ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕ್ಯಾನ್ಸರ್ ಯಾವಾಗ ಯಾರಿಗೆ ಹೇಗೆ ಏಕೆ ಬಂತು ಅಂತ ಹೇಳೋದು ಬಹಳ ಕಷ್ಟ.
1: ಆದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಬೇರೆ ಯಾವೆಲ್ಲ ಲಕ್ಷಣಗಳಿದ್ದಾಗ ಕ್ಯಾನ್ಸರ್ ಪರೀಕ್ಷೆಯನ್ನು ಮಾಡಿಸುವಂತದ್ದು ಒಳ್ಳೇದು?
0: ಯಾವ್ದಾದ್ರು ಒಂದು ಡೌಟ್ ಬಂದ್ರೆ ನೀವು ತಕ್ಷಣ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ, ಇಲ್ಲ ಅಂದ್ರೆ ಕ್ಯಾನ್ಸರ್ ತಜ್ಞ ಹತ್ರ ಹೋಗಿ. ಆದ್ರೆ ಭಯ ಇದೆ ನಮ್ಮಲ್ಲಿ, ಇನ್ನೂ ಸ್ಟಿಗ್ಮಾ ಅನ್ನೋದೇನಿದೆ, ಕ್ಯಾನ್ಸರ್ ಅಂದ್ರೆ ಒಂದು ಭಯಾನಕ ಕಾಯಿಲೆ ಅಂತ. ಈಗ ಆಧುನಿಕ ವಿಜ್ಞಾನ ಇಷ್ಟು ಬೆಳೆದಿದೆ ಅಂದ್ರೆ ಚಿಕ್ಕ ಚಿಕ್ಕ ಜೀವತಂತುವಿನ ಪ್ರೋಟೀನ್ಗಳನ್ನು ಹುಡುಕಬಿಟ್ಟು ಅದು ಕ್ಯಾನ್ಸರ್ಗೆ ಕಾರಣವಾದದ್ದನ್ನು ಕಂಡುಹಿಡಿದು ಅದಕ್ಕೆ ಪ್ರತಿರೋಧಕ, ನಾವಿವಾಗ ವ್ಯಾಕ್ಸಿನ್ ಹೇಗೆ ಹೇಳ್ತೀವೋ ಹಾಗೆ ಅವುಗಳಿಗೆ ಟ್ರೀಟ್ಮೆಂಟ್ ಬರೋ ಕಣಗಳು ಇವಾಗ ಬಂದಿದೆ, ಕಂಡುಹಿಡಿದಿದ್ದಾರೆ, ಆವಿಷ್ಕಾರವಾಗಿದೆ ಅದರಲ್ಲಿ. ಹಾಗಿದ್ದಾಗ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೋದು ಒಳ್ಳೇದು. ಈಗ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತೀವಿ. ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ನಾನು ಸಾಮಾನ್ಯವಾಗಿ ತಗೊಳ್ಳೋದು ಯಾವುದು ಅಂದ್ರೆ ಕ್ಯಾನ್ಸರ್ ಸರ್ವಿಕ್ಸ್, ಅಂದ್ರೆ ಗರ್ಭಕೊರಳಿನ. ಸೊ ಅದು ಹೇಗ್ ಬರುತ್ತೆ ಅದ್ರದ್ ವಿಷಯನೇ ಬೇರೆ ಅದ್ರದ್ದು. ಆದ್ರೆ ಪ್ರತಿಯೊಬ್ಬ ಮಹಿಳೆಯು ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡ ನಂತರ ಅವಳು ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಇಲ್ಲ ಅದಕ್ಕೆ ಕಾರಣವಾದ ವೈರಾಣು HPV ಟೆಸ್ಟ್ ಮಾಡಿಸಿಕೊಳ್ಳುವುದು ಉತ್ತಮ. ಈಗ ಜನ ಹೇಳ್ತಾರೆ ನಾವು ಇವಾಗ ಸಮುದಾಯಕ್ಕೆ ಹೋಗ್ತೀವಿ ಸ್ಕ್ರೀನ್ ಮಾಡಲಿಕ್ಕೆ, ಆದ್ರೆ ಜನಗಳು ಬರುವುದಿಲ್ಲ. ಆದ್ರೆ ಇದು ಸಾಮಾನ್ಯ ತಿಳುವಳಿಕೆ ಅವರು ಈಗಿನ ಕಾಲದಲ್ಲಿ ಇಟ್ಕೋಬೇಕಾಗತ್ತೆ. ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ಆಯಾ ಅಂಗಾಂಗದ ಕ್ಯಾನ್ಸರ್ ಅನ್ನ ಅವಲಂಬಿಸಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಆದ್ರೆ ಸಾಮಾನ್ಯವಾಗಿ ಸರ್ವಿಕ್ಸ್ ಗರ್ಭಗೊರಳಿನ ಕ್ಯಾನ್ಸರ್ಗೆ, ಬ್ರೆಸ್ಟ್ ಕ್ಯಾನ್ಸರ್ಗೆ, ಬಾಯಿ ಕ್ಯಾನ್ಸರ್ಗೆ, ಪ್ಲಸ್ ಲಂಗ್ ಕ್ಯಾನ್ಸರ್ಗೆ, ಕರುಳಿನ ಕ್ಯಾನ್ಸರ್ಗೆ ಕೆಲವೊಂದು ಸ್ಕ್ರೀನಿಂಗ್ ಟೆಸ್ಟ್ಗಳು ಸಾಧ್ಯ ಇದಾವೆ. ಒಂದು ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಅವು ಐಡಿಯಲ್ ಅಂತ ಯಾವುದು ಇಲ್ಲ, ಆದ್ರೆ ಅದರದ್ದು ಸೆನ್ಸಿಟಿವ್ ಅದು ಎಷ್ಟು ಮಟ್ಟಿಗೆ ಕಂಡುಹಿಡಿಯತ್ತೆ ಅನ್ನೋದ್ರ ಮೇಲೆ ಅದು ಅವಲಂಬಿಸಿರುತ್ತೆ. ಬಟ್ ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ಗೆ ಒಳ್ಳೆ ಟೆಸ್ಟ್ಗಳಿದ್ದಾವೆ, ಬ್ರೆಸ್ಟ್ ಕ್ಯಾನ್ಸರ್ ಟೆಸ್ಟ್ಗೂ ಒಳ್ಳೇದಿದ್ದಾವೆ, ಕರುಳಿನ ಕ್ಯಾನ್ಸರ್ಗೆ ಅಷ್ಟೇನು ಇಲ್ಲ. ಈವನ್ ಗರ್ಭಾಶಯದ್ದು ಅಂಡಾನುಗಳದ್ದು ಲೇಡೀಸ್ ಅವ್ರದ್ದು ಅದನ್ನು ಅಷ್ಟು ಸೆನ್ಸಿಟಿವ್ ಅಂದ್ರೆ ಡಿಟೆಕ್ಟ್ ಮಾಡುವಂತ ಈಸಿಯಾಗಿ ಸಿಗೋ ಅಂತ ಟೆಸ್ಟ್ಗಳು ಇಲ್ಲ. ಬಟ್ ಕಂಟಿನ್ಯೂಸ್ ಅಬ್ಸರ್ವೇಷನ್ ರಿಪೀಟೆಡ್ ಟೆಸ್ಟಿಂಗ್ ಅನ್ಬೇಕಾಗತ್ತೆ.
1: ಈಗ ಯಾವ ರೀತಿ ಟೆಸ್ಟ್ಗಳನ್ನ ಮಾಡ್ತೀರಾ ತಾವು?
0: ಒಂದು ಬ್ಲಡ್ ಟೆಸ್ಟ್, ಸಾದಾ ಬ್ಲಡ್ ಟೆಸ್ಟ್ ಅಲ್ಲಿ ನಾವು ಕಣಗಳನ್ನು ನೋಡ್ತೀವಿ. ಆ ಕಣಗಳಲ್ಲಿ ನಾರ್ಮಲ್ ಬಿಳಿ ರಕ್ತ ಕಣಗಳಿದೆಯಾ ಇಲ್ಲ ಅಬ್ನಾರ್ಮಲ್ ಕೆಟ್ಟ ಬಿಳಿ ರಕ್ತ ಕಣಗಳಿದೀವಾ, ಕೆಲವೊಂದ್ಸತಿ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಬಂದಿದ್ದಿದ್ರೆ ಗೊತ್ತಾಗುತ್ತೆ. ದಟ್ ಈಸ್ ಬೇಸಿಕ್ ಬ್ಲಡ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್ ಅಲ್ಲಿ ಇದು ಅಲ್ಲದೆ ಬ್ಲಡ್ ಟೆಸ್ಟ್ ಅಲ್ಲಿ ಇದು ಅಲ್ಲದೆನೆ ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಇವಾಗ ಅವರಿಗೆ ಕಣಗಳೆಲ್ಲ ಕಡಿಮೆ ಆಗಿರುತ್ತೆ ಬ್ಲಡ್ ಟೆಸ್ಟ್ ಮಾಡಿದಾಗ, ಯಾಕೆ ಕಡಿಮೆ ಆಗಿದೆ ಅಂತ ಅದ್ರ ಫ್ಯಾಕ್ಟ್ರಿನ ನೋಡ್ಬೇಕಾಗತ್ತೆ. ದಟ್ ಈಸ್ ಮಜ್ಜೆ ಅಂತ ಹೇಳ್ತೀವಿ, ಬೋನ್ ಮ್ಯಾರೋ. ಅದನ್ನ ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ. ಅದು ಸ್ವಲ್ಪ ಸೂಜಿ ಚುಚ್ಚಿ ಬೋನಿಗ್ ಚುಚ್ಚಿರೋದ್ರಿಂದ ಸ್ವಲ್ಪ ನೋವು ಆಗತ್ತೆ. ಇದು ಇನ್ವೇಸಿವ್ ಟೆಕ್ನಿಕ್ ಅನ್ನ ಹೇಳ್ತೀವಿ, ಬಟ್ ಅದು ತುಂಬಾ ಎಸೆನ್ಷಿಯಲ್ ಇರುತ್ತೆ. ಥರ್ಡ್ ಏನು ಅಂತಂದ್ರೆ, ನಾವು ರಕ್ತದಲ್ಲಿ ಕಣಗಳನ್ನಲ್ದೆ ನೀರು ಅಂದ್ರೆ ಪ್ಲಾಸ್ಮಾ ಅಂತ ನೋಡ್ತೀವಿ, ಅದರಲ್ಲಿ ಕೆಲವು ಈ ಕ್ಯಾನ್ಸರ್ ಗೆಡ್ಡೆಗಳಿಂದ ಸ್ರವಿಸುವ ಪ್ರೋಟೀನ್ ಅಂಶಗಳಿರ್ತವೆ, ಅದನ್ನ ನಾವು ಟ್ಯೂಮರ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಅಂಡಾಶಯದ ಕ್ಯಾನ್ಸರ್ ಅಲ್ಲಿ CA125 ಅಂತ ಒಂದು ಟ್ಯೂಮರ್ ಮಾರ್ಕರ್ ಇದೆ. ಇಲ್ಲ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಕೆಲವೊಂದ್ಸತಿ LDH ಅಂತ ಒಂದು ಮಾರ್ಕರ್ ಇರುತ್ತೆ. ಇಲ್ಲ ಟೆಸ್ಟಿಸ್ ಅಂದ್ರೆ ಬೀಜದ್ದು, ಬೀಜ ಟೆಸ್ಟ್ಗಳಲ್ಲಿ ಈ ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ, ಅದು ಕೆಲವೊಂದು ಪ್ರೋಟೀನ್ಗಳನ್ನ ಸ್ರವಿಸುತ್ತೆ, ಅದು ರಕ್ತದಲ್ಲಿ ಸೇರ್ಕೊಳ್ಳುತ್ತೆ, ಅದನ್ನ ನಾವು ಕಂಡುಹಿಡಿಬಹುದು. ಅದರಿಂದ ಅದು ನಮ್ ಡಯಾಗ್ನೋಸಿಗೂ ಅಂದ್ರೆ ರೋಗ ಪತ್ತೆಗೂ ಸಹಕಾರ ಆಗತ್ತೆ. ಸೊ ರಕ್ತ ಟೆಸ್ಟ್ ಅಲ್ಲಿ ಹಲವಾರು ಟೆಸ್ಟ್ಗಳಿದ್ದಾವೆ. ಅವುಗಳದ್ದು ಇದನ್ನ ಅಂದ್ರೆ ನಾವು ಯಾವ ರೋಗವನ್ನ ನಾವು ಸಸ್ಪೆಕ್ಟ್ ಮಾಡ್ತೀವೋ ಅದ್ರ ಪ್ರಕಾರ ನಾವು ಆ ಟೆಸ್ಟ್ ಆ ಪ್ರೋಟೀನ್ ಅಂಶವನ್ನ ರಕ್ತದಲ್ಲಿ ಕಂಡುಹಿಡಿಯುವ ಸಾಧ್ಯತೆಗಳು ಇದಾವೆ. ಈಗ ಫೈನಲಿ ಏನು ಅಂದ್ರೆ, ಕೆಲವರು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರೆಲ್ಲ ವಿಷಯಗಳು ಬರ್ತಾರೆ, ಅವ್ರು ಹೇಳ್ತಾರೆ ರಕ್ತ ಟೆಸ್ಟ್ದಿಂದ ಕ್ಯಾನ್ಸರ್ ಕಂಡುಹಿಡಿಯಬಹುದು ಅಂತ ಹೇಳಿ. ಕೆಲವೊಂದು ಈ ಜೀವತಂತುವಿನ ಸರ್ಕ್ಯುಲೇಟಿಂಗ್ DNA ಅಂತೀವಿ ನಾವು, ಅದು ಜೀವ ತಂತುವಿನ

0: ಪ್ರೋಟೀನ್ ಕಣಗಳನ್ನು, ಅದು ಕ್ಯಾನ್ಸರ್ ಕಣಗಳದ್ದು ಜೀವತಂತುವಿನ ಪ್ರೋಟೀನ್ ಕಣಗಳು ಅಬ್ನಾರ್ಮಲ್ ಇರುತ್ತೆ ಅಂತ ನಾನು ಹೇಳಿದ್ದೆ. ಅವುಗಳನ್ನು ಡಿಟೆಕ್ಟ್ ಮಾಡಿ ಆ ಕ್ಯಾನ್ಸರ್ ಕಣ, ಅವ್ರಿಗೆ ಕ್ಯಾನ್ಸರ್ ಇದೆಯಲ್ಲ, ಇದು ಮೇನ್ಲಿ ಇವಾಗ ಬಂದಿರೋದು ಫಾಲೋ ಅಪ್ ಆಫ್ ದ ಟ್ರೀಟ್ಮೆಂಟಲ್ಲಿ, ಅಂದರೆ ಲಂಗ್ ಕ್ಯಾನ್ಸರಲ್ಲಿ ಕಣಗಳದ್ದು ಆ ಪ್ರೋಟೀನ್ ಅಂಶವನ್ನ ಬ್ಲಡ್ ಅಲ್ಲಿ ಕಂಡುಹಿಡಿತಾರೆ. ಅದರಿಂದ ಅವರು ರೆಸ್ಪಾಂಡ್ ಮಾಡಿದಾರೋ ಇಲ್ಲೋ ಅದು ಫಸ್ಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಟ್ಮೇಲೆ ಮಾಡ್ತಾರೆ, ಟ್ರೀಟ್ಮೆಂಟ್ ಮುಂಚೆ, ಟ್ರೀಟ್ಮೆಂಟ್ ನಂತರ. ಹಾಗೆ ಬ್ಲಡ್ ಟೆಸ್ಟ್, ಅದನ್ನ ನಾವು ಲಿಕ್ವಿಡ್ ಬಯೋಪ್ಸಿ ಅಂತ ಹೇಳ್ತೀವಿ ಅದನ್ನ ಕ್ಯಾನ್ಸರ್. ಹಾಗಾಗಿ ರಕ್ತದಲ್ಲಿ ಬೇಸಿಕ್ ಇನ್ವೆಸ್ಟಿಗೇಷನ್ ಒಂದು ರಕ್ತ ಟೆಸ್ಟ್ ಮಾಡಿಸ್ಲೇಬೇಕು. ಎನಿಮಿಯಾ, ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ, ರಕ್ತ ಕ್ಯಾನ್ಸರ್ ಇದ್ದಾಗ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ. ಯಾಕೆ? ರಕ್ತ ಪ್ರೊಡ್ಯೂಸ್ ಮಾಡೋ ಮಜ್ಜೆಯಲ್ಲಿ, ಬೋನ್ ಮ್ಯಾರೋ ಅಲ್ಲಿ ರಕ್ತ ಕಣಗಳು ಸೇರ್ಕೊಂಡ್ಬಿಟ್ಟು ನಾರ್ಮಲ್ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗೋದಿಲ್ಲ. ಹಾಗಾಗಿ ಬೇಸಿಕ್ ಬ್ಲಡ್ ಎಕ್ಸಾಮಿನೇಷನ್, ರಕ್ತ ಪರೀಕ್ಷೆ ಬೇಕೇ ಬೇಕು ಕ್ಯಾನ್ಸರ್ ಇದರಲ್ಲಿ.
1: ವ್ಯಕ್ತಿ ಬಂದಾಗ ಕ್ಯಾನ್ಸರ್ ಪರೀಕ್ಷೆಯನ್ನು ಮಾಡುವಂತಹ ಪ್ರೊಸೀಜರ್ ಗಳು ಏನಿರ್ತವೆ, ಆಗ ನಿಮ್ಗೆ ಏನೆಲ್ಲ ಬೇಕಾಗಿರುತ್ತೆ?
0: ಬೇಸಿಕಲಿ ಫಸ್ಟ್ ಬಂದ ತಕ್ಷಣ ಒಂದು ಹಿಸ್ಟ್ರಿ ಕ್ಲಿನಿಕಲ್ ಎಕ್ಸಾಮಿನೇಷನ್. ಪೇಷಂಟ್ ಅಂದ್ರೆ ರೋಗಿ ಬಂದಿದ್ದಾನೆ ಅಂತಂದ್ರೆ ಅವನು ನಿರ್ಭಯನಾಗಿ ಯಾವುದೇ ಸಂಕೋಚವಿಲ್ಲದೆ ವೈದ್ಯರು ಕೇಳಿದ ಎಲ್ಲಾ ವಿಷಯಗಳನ್ನು ತಿಳಿಸಬೇಕಾದ್ದು ತುಂಬಾ ಮುಖ್ಯವಾದದ್ದು. ಅವನಿಗೆ ಹಿಂದೇನೋ ಚಿಕ್ಕದ ಒಂದು ಆಪರೇಷನ್ ಆಗಿರುತ್ತೆ, ಈಗೇನೋ ಗಂಟ್ಲಲ್ಲಿ ಒಂದೇನೋ ಗೆಡ್ಡೆ ಬರುತ್ತೆ, ಇಲ್ಲ ಕತ್ತಲ್ಲಿ, ಅವನು ಹೇಳದೇ ಇರ್ಬೋದು, ಮುಚ್ಚಿಡ್ಬೋದು, ಅದ ಅದೇನಾಗಿರ್ಲಿಲ್ಲ, ಆರಾಮಾದೆ ನಾನು 8 ವರ್ಷದಿಂದ 5 ವರ್ಷದಿಂದ 2 ವರ್ಷ. ಒಂದು ರೋಗಿಯು ತನ್ನ ಕಡೆಯಿಂದ ಪ್ರತಿಯೊಂದು ವಿಷಯವನ್ನು, ನಾವು ಹೇಗೆ ಲಾಯರ್ ಹತ್ರ ಹೋದ್ರೆ ಯಾವುದು ಮುಚ್ಚಿಡಬಾರ್ದು ಅಂತ ಹೇಳ್ತಾರ, ವೈದ್ಯರ ಹತ್ರನೂ ಯಾವುದೇ ವಿಷಯವನ್ನು ನಾವು ಮುಚ್ಚಿಡಬಾರ್ದು. ಎರಡನೇದು ದ ಬೇಸ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಅಂದ್ರೆ ರೋಗಿ ತನ್ನ ಗುಣ ಕಂಪ್ಲೇಂಟ್ಗಳನ್ನು ಹೇಳಿದ ಮೇಲೆ ವೈದ್ಯರು ಅವನನ್ನು ಪರೀಕ್ಷೆ ಮಾಡ್ತಾರೆ, ಅದ್ರ ತಕ್ಕಂತೆ ವೈದ್ಯರು ಅವರಿಗೆ ಟೆಸ್ಟ್ಗಳನ್ನು ಬರ್ಕೊಡ್ತಾರೆ. ಬೇಸಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಬೇಸಿಕ್ ಅಂದ್ರೆ ಏನು? ನಾರ್ಮಲ್, ನಾನು ಇವಾಗ ಹೇಳದಂಗೆ ಬ್ಲಡ್ ಟೆಸ್ಟ್ ಅಲ್ಲಿ ಕಣಗಳನ್ನ ಕೌಂಟು ಅದೆಲ್ಲಾನು ನೋಡೋದು. ಎರಡನೇದು ಚೆಸ್ಟ್ ಎಕ್ಸ್ರೇ. ಮೂರನೇದು ಇವಾಗ ಅಲ್ಟ್ರಾಸೌಂಡ್ ಅಬ್ಡಮನ್ ಅನ್ನೋದು ನಾರ್ಮಲ್, ಅದು ಬೇಸಿಕ್. ಇವಾಗ ಅವನು ರೋಗಿಯು ಕೊಟ್ಟಿರುವ ಕಂಪ್ಲೇಂಟ್ ಅಥವಾ ಇದರಿಂದ ಪ್ಲಸ್ ವೈದ್ಯರು ತಪಾಸಣೆ ಮಾಡಿದ ನಂತರ ಅವನಿಗೆ ಈ ಅಂಗಾಂಗದ ಬಗ್ಗೆ ನಾನು ಮಾಡಬೇಕು ಅಂತಂದ್ರೆ ಆ ಅಂಗಾಂಗಕ್ಕೆ ಸೇರಿದ ಕೆಲವು ಟೆಸ್ಟ್ಗಳನ್ನು ಹೇಳ್ಬೋದು. ಉದಾಹರಣೆಗೆ ಈಗ ಲಿವರ್, ಅವನ್ ಜಾಂಡಿಸ್ ಆಗಿರುತ್ತೆ, ಅವನು ಹೇಳ್ಬೇಕು. ಅವನು ಆಲ್ಕೋಹಾಲಿಕ್ ಇರ್ಬೋದು, ಇಲ್ಲದೆ ಇರ್ಬೋದು, ಅವನು ಹೇಳ್ಬೇಕು. ಸೊ ಅವನ್ ಟೆಸ್ಟ್ ಮಾಡಿದಾಗ ಇವನಿಗೆ ಆಲ್ಕೋಹಾಲಿನ ಪ್ರಾಬ್ಲಮ್ ಏನೋ ಇದೆ, ಲಿವರ್ ಇದೆ, ಯಾಕಂದ್ರೆ ಅವನಿಗೆ ಜಾಂಡಿಸ್ ಆಗಿರುತ್ತೆ. ಅವಾಗ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ ನಾವು. ಆಮೇಲೆ ಅದರಲ್ಲೂ ನಾನು ಹೇಳ್ದಂಗೆ ಟ್ಯೂಮರ್ ಮಾರ್ಕರ್ಸ್ ಅಂತ ಮಾಡ್ತೀವಿ, ಅದು ವ್ಯತ್ಯಾಸ ಆಗುತ್ತೆ. ಇವಾಗ ಚೆಸ್ಟ್ ಎಕ್ಸ್ರೇ ಅಂತ ಹೇಳ್ತೀವಿ, ಎಕ್ಸ್ರೇ ಅಲ್ಲಿ ಏನೋ ಕಾಣಿಸುತ್ತೆ, ಎಲ್ಲಾ ಕಾಯಿಲೆಗಳು ನಾರ್ಮಲ್ ಚೆಸ್ಟ್ ಎಕ್ಸ್ರೇ ಅಂತ ಗೊತ್ತಾಗಲ್ಲ. ಆದ್ರೆ ಒಂದ್ ಸ್ಮೋಕರ್ ಬರ್ತಾನೆ, ನಂಗೆ ಕೆಮ್ಮು ಸರ್, ನಿಲ್ತಾನೆ ಇಲ್ಲ, ಕೆಮ್ಮಲ್ಲಿ ಒಂಚೂರು ರಕ್ತ ಬಂತು ಮೊನ್ನೆ ಅಂತ ಹೇಳ್ತಾನೆ. ಹಾಗಿದ್ದಾಗ ನಾವು ಪ್ಲೇನ್ ಎಕ್ಸ್ರೇಕ್ಕಿಂತ ಸ್ವಲ್ಪ ಹೈಯರ್ ಟೆಸ್ಟ್ ಸಿ ಟಿ ಸ್ಕ್ಯಾನಿಗೆ ಹೋಗ್ಬೇಕಾಗತ್ತೆ, ಇಲ್ಲ MRI ಸ್ಕ್ಯಾನಿಗೆ ಹೋಗ್ಬೇಕಾಗತ್ತೆ. ಆ ಎಕ್ಸ್ರೇದ ಡಯಾಗ್ನೋಸ್ಟಿಕ್ ಇದೇನೆ ಬೇರೆ ಇರುತ್ತೆ, ಬಟ್ ದೀಸ್ ಆರ್ ದ ಟೆಸ್ಟ್. ಇವಾಗ ಏನೂ ಇಲ್ಲಪ್ಪ, ಕೆಲವೊಂದ್ಸತಿ ಬ್ಲಡ್ ಟೆಸ್ಟು ನಾರ್ಮಲ್ ಬರುತ್ತೆ, ಚೆಸ್ಟ್ ಎಕ್ಸ್ರೇನೂ ನಾರ್ಮಲ್ ಬರುತ್ತೆ. ಇವಾಗ ನಾವು ಹೇಳ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದರಲ್ಲಿ ಗೆಡ್ಡೆ ಇದೆ, ಬಟ್ ಪೇಷಂಟ್ಗೆ ಏನೂ ಕಾಣಿಸಲ್ಲ, ಅದು ಒಂದೇ ಗೆಡ್ಡೆ. ಬಟ್ ಆ ಬ್ರೆಸ್ಟಲ್ಲಿ ಬಂದಿರೋ ಆ ಗೆಡ್ಡೆ ಕ್ಯಾನ್ಸರ್ ಹೌದೋ ಅಲ್ಲೋ ಅಂತ ಪ್ರೂವ್ ಮಾಡಬೇಕು, ಪರೀಕ್ಷಿಸಬೇಕು. ಆವಾಗ ಏನು ಮಾಡ್ತೀವಿ ನಾವು, ಒಂದು ಚೆಸ್ಟ್ ಎಕ್ಸ್ರೇ ಮ್ಯಾಮೋಗ್ರಫಿ ಅಂತ ಮಾಡ್ತೀವಿ, ಮ್ಯಾಮೋಗ್ರಫಿಯಲ್ಲಿ ಗೊತ್ತಾಗತ್ತೆ. ಆದರೆ ಕೆಲವೊಂದು ಪ್ರತಿಯೊಂದು ಟೆಸ್ಟು 100% ಪ್ರೂಫ್ ಅಲ್ಲ, ಅದನ್ನ ಪಕ್ಕ ಪರಿಶೀಲಿಸಬೇಕಾಗತ್ತೆ. ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ, ಅಂದ್ರೆ ಎವಿಡೆನ್ಸ್ ಬೇಕು ಅದಕ್ಕೆ, ಹೌದು ಇದು ಕ್ಯಾನ್ಸರ್ ಗೆಡ್ಡೆನೆ ಹೌದು ಅಂತ, ಅದಕ್ಕೆ ನಾವು ಟೆಸ್ಟ್ ಮಾಡ್ಬೇಕಾಗತ್ತೆ. ಈಗ ಉದಾಹರಣೆಗೆ ಬ್ರೆಸ್ಟ್ ಅಂತ ನಾವು ತಗೊಂಡಾಗ ಅಲ್ಲೊಂದು ಗೆಡ್ಡೆ ಇದೆ, ಬ್ರೆಸ್ಟಲ್ಲಿ ಬರೋ ಎಲ್ಲಾ ಗೆಡ್ಡೆಗಳು ಕ್ಯಾನ್ಸರ್ ಗೆಡ್ಡೆಗಳಲ್ಲ, ಹಾರ್ಮೋನಲ್ ವೇರಿಯೇಷನ್ಗೂ ಗೆಡ್ಡೆಗಳು ಬರ್ತವೆ. ಸೊ ಆ ಗೆಡ್ಡೆಯನ್ನು ನೋಡಿದ ತಕ್ಷಣ ಅದಕ್ಕೊಂದು ಚಿಕ್ಕ ಸೂಜಿ ಹಾಕ್ಬಿಟ್ಟು ಆ ಗೆಡ್ಡೆ ಕಣಗಳನ್ನು ತಗೊಂಡ್ಬಿಟ್ಟು ನಾವು ಅದಕ್ಕೆ ಸ್ಟೈನ್ ಮಾಡಿಬಿಟ್ಟು ನೋಡ್ಬಿಟ್ಟು ಮೈಕ್ರೋಸ್ಕೋಪ್ ಅಲ್ಲಿ ಹೇಳ್ತೀವಿ, ಹೌದು ಇದು ಕ್ಯಾನ್ಸರ್ ಗೆಡ್ಡೆ, ಇಲ್ಲ ಇದು ಕ್ಯಾನ್ಸರ್ ಗೆಡ್ಡೆ ಅಲ್ಲ ಅಂತ. ಇವಾಗ ಕೆಲವರು ಈಗಿನ ದಿನ, ಮುಂಚೆ ಎಲ್ಲ ಒಂದು ಚಿಕ್ಕ ಸೂಜಿನ ಹಾಕ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ವಿ ಬ್ರೆಸ್ಟ್ಗೆ, ಅಂದ್ರೆ ಫೈನ್ ನೀಡಲ್ ಆಸ್ಪಿರೇಷನ್ ಅಂತೀವಿ. ಇಟ್ಸ್ ನಥಿಂಗ್ ಬಟ್ ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟಂಗೆನೆ ಪಾರ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು ಸೂಜಿ ಹಾಕ್ಬಿಟ್ಟು ಅದ್ರೊಳಗಿಂದ ಪುಟ್ಟದ ಒಂದಿಷ್ಟು

0: ಪೆಟ್ ಸ್ಕ್ಯಾನ್ ಅಲ್ಲಿ ಅದರದ್ದೇ ಆದ ಒಂದು ರೇಡಿಯೋ ಆಕ್ಟಿವ್ ಒಂದು ಮೆಟೀರಿಯಲ್ ಕೊಟ್ಬಿಟ್ಟು ದೇಹಕ್ಕೆ ಕೊಟ್ಟು ಅದನ್ನ ಇಡೀ ದೇಹವನ್ನು ಒಂದು ಸ್ಕ್ಯಾನ್ ಮಾಡ, ಇಡೀ ದೇಹದಲ್ಲಿ ರೇಡಿಯೋ ಉಪಯೋಗ ಅದೇನ್ ಕೊಟ್ಟಿರ್ತೀವಿ ಅದು ಇಡೀ ದೇಹದಲ್ಲಿ ಹೋಗ್ಬಿಟ್ಟು ಅದರದ್ದು ಒಂದು ಲಕ್ಷಣ ಇರುತ್ತೆ. ಯಾಕಂದ್ರೆ ಆ ಕೆಮಿಕಲ್ಲು ಎಲ್ಲಿ ಕ್ಯಾನ್ಸರ್ ಗೆಡ್ಡೆ ಇದೆಯೋ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದ ಯಾಕಂದ್ರೆ ಕ್ಯಾನ್ಸರ್ ಕಣಗಳದ್ದು ಗುಣಗಳ ಲಕ್ಷಣದ ಮೇಲೆ ಅದನ್ನ ಆವಿಷ್ಕಾರ ಮಾಡಿದ್ದಾರೆ. ಸೊ ಹಾಗಾಗಿ ಪೆಟ್ ಸ್ಕ್ಯಾನ್ ಅಂತಂದ್ರೆ ಅದು ಒಂದ್ ರೀತಿ ಎಕ್ಸ್ರೇ ಸ್ಕ್ಯಾನ್ ಏನೇ, ಅದರಲ್ಲಿ ದೇಹದಲ್ಲಿ ಆ ಗೆಡ್ಡೆ ಎಲ್ಲಿದೆ, ಎಷ್ಟು ದೊಡ್ಡದಿದೆ, ಅದ್ರ ಪಕ್ಕದಲ್ಲಿರೋ ರಕ್ತನಾಳಕ್ಕೆ ಅದು ಅಂಟ್ಕೊಂಡಿದೀಯಾ, ತೆಗಿಬೋದಾ, ದೇಹದಲ್ಲಿ ಅದು ಒಂದೇ ಅಲ್ಲದೆ ಎಲ್ಲೆಲ್ಲಿ ಹಬ್ಬಿಕೊಂಡಿದೆ, ಪೂರ್ತಿ ದೇಹದ ಚಿತ್ರಣವನ್ನು ಆ ಕಾಯಿಲೆ ಬಗ್ಗೆ ಅದು ಕೊಡುತ್ತೆ. ಅದು ಪೆಟ್ ಸ್ಕ್ಯಾನ್. ಹಾಗಾಗಿ ಎಕ್ಸ್ರೇ ಟೆಸ್ಟ್ಗಳು ಕ್ಯಾನ್ಸರ್ ಅಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸ್ತವೆ. ನಾವು ರೋಗ ನಿಧಾನ ಶಾಸ್ತ್ರದಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಅದು ಆದ ತಕ್ಷಣ ನಾವು ದೃಢೀಕರಿಸ್ತೀವಿ. ಈಗ ನೀವು ಲೈಸೆನ್ಸ್ ಕೊಡೋದು ಅಂತೀರಾ, ಹಂಗೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀರಾ. ಸೊ ನಮ್ಮ ಪೆಥಾಲಜಿ ರಿಪೋರ್ಟ್ ಇಲ್ಲದೆ ಯಾವುದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಕ್ಸ್ರೇ ಹೇಳುತ್ತೆ, ಎಕ್ಸ್ರೇ ಅಲ್ಲಿ ಗೆಡ್ಡೆ ಇದೆ ಅಂತ ಹೇಳುತ್ತೆ. ಕೆಲವೊಂದ್ಸತಿ ಅದು ಒಂದು 50-60% ಅಲ್ಲಿ ಅದು ಮ್ಯಾಲಿಗ್ನೆಂಟ್, ನಾವೇನಂತೀವಿ ಭಯಾನಕ ಕ್ಯಾನ್ಸರ್ ಗೆಡ್ಡೆ ಅಂತ ಹೇಳ್ತಾರೆ. ಆದ್ರೆ ಕೆಲವೊಂದ್ಸತಿ ಭಯಾನಕ ಇಲ್ಲದೆ ಇರೋದು ಎಕ್ಸ್ರೇ ಅಲ್ಲಿ ಕಾಣಿಸುತ್ತೆ. ಸೊ ಅದು ಭಯಾನಕ ಇದೆಯೋ ಇಲ್ಲೋ, ಖಚಿತವಾಗಿ ಕ್ಯಾನ್ಸರ್ ಹೌದೋ ಅಲ್ವೋ ಅನ್ನೋ ದೃಢೀಪರಿಸ್ಲಿಕ್ಕೆ ನಮ್ದು ಪೆಥಾಲಜಿ ಟೆಸ್ಟ್, ಟಿಶ್ಯೂ ಟೆಸ್ಟ್ ಬೇಕೇ ಬೇಕು. ಬಯೋಪ್ಸಿ ಯಾಕೆ ಅಂತಂದ್ರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ಮುಂಚೆ ನೀವು ಕೀಮೋಥೆರಪಿ ಅಂದ್ರೆ ಇಂಜೆಕ್ಷನ್ಗಳನ್ನು ಕೊಡ್ಬೋದು, ಕೆಲವೊಂದು ಕ್ಯಾನ್ಸರ್ಗಳಿಗೆ ಸರ್ಜರಿನೇ ಮಾಡಬೇಕಾಗತ್ತೆ, ಕೆಲವೊಂದು ಕ್ಯಾನ್ಸರ್ಗಳಿಗೆ ಕರೆಂಟ್ ಥೆರಪಿ ಕೊಡಬೇಕಾಗತ್ತೆ ಅಂದ್ರೆ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಅದಕ್ಕೆ ಸರ್ಜರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಕೀಮೋಥೆರಪಿ ಅಂತಂದ್ರೆ ಇಂಜೆಕ್ಷನ್ಗಳಿಲ್ಲ. ಆದ್ರೆ ಆ ಕಣಗಳು ಈ ಕರೆಂಟ್, ಸಾಮಾನ್ಯ ಜನರು ಕರೆಂಟ್ ಟ್ರೀಟ್ಮೆಂಟ್ ಕೊಟ್ರು, ಕರೆಂಟ್ ಟ್ರೀಟ್ಮೆಂಟ್ ಕೊಟ್ರು ಅಂತ ಹೇಳ್ತಾರೆ, ಅದು ರೇಡಿಯೋಥೆರಪಿ ಕೊಟ್ರೆ ಕರ್ಗತ್ತೆ. ಎಸ್ಪೆಷಲಿ ಗಂಟ್ಲಲ್ಲಿ ಬರೋ ಈ ಜೀದುಂಡೆಗಳು ಬರ್ತವೆ, ಇಲ್ಲ ಬಾಯಲ್ಲಿ ಬರೋ ಟ್ರಂಕ್ ಕ್ಯಾನ್ಸರ್ ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವಾಗೆಲ್ಲ ಈ ರೇಡಿಯೋಥೆರಪಿ ಅಂತ ಕೊಡ್ತಾರೆ. ಹಾಗಾಗಿ ಅದು ಕ್ಯಾನ್ಸರ್ ಯಾವುದೇ ಟ್ರೀಟ್ಮೆಂಟ್ ಕೊಡೋ ಮುಂಚೆ ಅದನ್ನ ದೃಢೀಕರಿಸ್ಬೇಕು, ಹೌದು ಈ ಕಾಯಿಲೆ ಹೌದು. ಅದಕ್ಕೆ ಟಿಶ್ಯೂ ಡಯಾಗ್ನೋಸಿಸ್ ಅಂತ ನಾವ್ ಹೇಳ್ತೀವಿ.
1: ಧನ್ಯವಾದಗಳು ಮೇಡಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು.

ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ರೋಗಗಳನ್ನ ಪತ್ತೆ ಹಚ್ಚುವಂತಹ ವಿಧಾನಗಳು ಈ ವಿಷಯದ ಕುರಿತು ಡಾಕ್ಟರ್ ಮಾಲತಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
3: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದು.

0: ಬರಬೇಕಾದ ಧನಧಾನ್ಯ ಕೃಷಿ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
1: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇತ್ತೀಚೆಗೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ವಿಶೇಷ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತರಬೇಕು, ರೈತರ ಕಲ್ಯಾಣವನ್ನ ಮಾಡಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು 35,440 ಕೋಟಿ ರೂಪಾಯಿ ವೆಚ್ಚದ ಎರಡು ಮಹತ್ವದ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ರು. ಗ್ರಾಮೀಣ ಮೂಲ ಸೌಕರ್ಯವನ್ನ ಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಲಿವೆ. ಇವುಗಳಲ್ಲಿ ಮೊದಲ ಯೋಜನೆಯಾದ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಕುರಿತು ಒಂದಷ್ಟು ಮಾಹಿತಿಯನ್ನು ಇವತ್ತು ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕೃಷಿ ಯೋಜನೆ. ಇದು ದೇಶಾದ್ಯಂತ ಕಡಿಮೆ ಕೃಷಿ ಉತ್ಪಾದನೆಯ 100 ಜಿಲ್ಲೆಗಳಲ್ಲಿ ರೈತರ ಆದಾಯವನ್ನ ಹೆಚ್ಚಿಸುವ ಗುರಿಯನ್ನು ಇಟ್ಟುಕೊಂಡು ಈ ಯೋಜನೆಯನ್ನ ಆರಂಭ ಮಾಡಲಾಗಿದೆ. 2025-26 ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಇದಕ್ಕೆ ಅಧಿಕೃತವಾದ ಚಾಲನೆಯನ್ನ ನೀಡಿದ್ದಾರೆ. ಚಾಲನೆಯ ಅಂದಿನ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಸಂವಾದವನ್ನ ನಡೆಸಿದಂತಹ ಪ್ರಧಾನಿ ಮೋದಿ ಅವರು ಇದನ್ನ ಆಕಾಂಕ್ಷ ಜಿಲ್ಲೆಗಳ ಕಾರ್ಯಕ್ರಮದಿಂದ ಪ್ರೇರಣೆಯನ್ನ ಪಡೆದು ಯೋಜನೆಗಳನ್ನ ಜಾರಿಗೊಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಇದನ್ನ 2025 ಅಂದ್ರೆ ಇದೇ ವರ್ಷದ ಜುಲೈನಲ್ಲಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿತ್ತು ಈ ಯೋಜನೆಗೆ. ಅದೇ ವರ್ಷ ರಬಿ ಮೌಲ್ಯಮಾಪನ ಕಾಲದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 2030-31 ಅಂದ್ರೆ ಒಟ್ಟು 6 ವರ್ಷಗಳ ಕಾಲ ಈ ಯೋಜನೆಯನ್ನ ಜಾರಿಗೊಳಿಸುವ ಗುರಿಯನ್ನ ಹಾಕಿಕೊಳ್ಳಲಾಗಿದೆ. ಈ ಯೋಜನೆಗೆ ಕೇಂದ್ರ ಸರ್ಕಾರ ಒಟ್ಟು 24,000 ಕೋಟಿ ರೂಪಾಯಿಯನ್ನ ಮೀಸಲಾಗಿಟ್ಟಿದೆ. ಈ ಯೋಜನೆಯಿಂದ ದೇಶದ ಸುಮಾರು 1,75,00,000 ರೈತರು ಪ್ರಯೋಜನವನ್ನ ಪಡೆಯಲಿಕ್ಕಿದ್ದಾರೆ. ಹಾಗಾದ್ರೆ ಏನು ಈ ಯೋಜನೆ, ಇದರ ಉದ್ದೇಶಗಳೇನು, ಗುರಿ ಏನು, ಯಾರೆಲ್ಲ ಇದರ ಫಲಾನುಭವಿಗಳು ತಿಳಿದುಕೊಳ್ಳೋಣ. ದೇಶದ ಕಡಿಮೆ ಉತ್ಪಾದಕತೆಯನ್ನು ಹೊಂದಿದಂತಹ 100 ಜಿಲ್ಲೆಗಳಲ್ಲಿ ಕೃಷಿಯ ಅಭಿವೃದ್ಧಿಯನ್ನ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಆ ಎಲ್ಲ ಆಯ್ಕೆಯಾದ 100 ಜಿಲ್ಲೆಗಳಲ್ಲಿ ಅಲ್ಲಿಯ ಬೆಳೆಗಳ ವೈವಿಧ್ಯತೆಯನ್ನ ಹೆಚ್ಚಿಸೋದು, ಇಳುವರಿಯನ್ನ ಹೆಚ್ಚಳ ಮಾಡೋದು, ಸುಸ್ಥಿರ ಕೃಷಿ ಪದ್ಧತಿಗಳನ್ನ ಅಳವಡಿಸೋದು, ರೈತರಿಗೆ ಸಾಂಸ್ಥಿಕವಾದಂತಹ ಸಾಲ, ಇಂಧನಕ್ಕೆ ಸಹಾಯ, ಆಧುನಿಕ ತಂತ್ರಜ್ಞಾನ, ಸಬ್ಸಿಡಿ, ಹೀಗೆ ಕಡಿಮೆ ಬೆಲೆಯಲ್ಲಿ ಬೀಜಗಳನ್ನ ಅವರಿಗೆ ಒದಗಿಸಿಕೊಡೋದು, ಗೊಬ್ಬರವನ್ನು ಒದಗಿಸಿಕೊಡೋದು, ಈ ರೀತಿಯಾಗಿ ರೈತರಿಗೆ ನೆರವನ್ನ ಕಲ್ಪಿಸುವ ಮೂಲಕ ಆಯಾ ಜಿಲ್ಲೆಗಳ ಕೃಷಿಯನ್ನ ಅಭಿವೃದ್ಧಿಪಡಿಸುವ ಮಹತ್ವದ ಗುರಿಯನ್ನ ಈ ಯೋಜನೆ ಇಟ್ಟುಕೊಂಡಿದೆ. ರೈತರಿಗೆ ಅವರ ಆದಾಯವನ್ನ ದ್ವಿಗುಣಗೊಳಿಸುವುದು, ಆ ಮೂಲಕ ಇಡೀ ದೇಶದ ಸ್ವಾವಲಂಬನೆಯನ್ನ, ಆತ್ಮನಿರ್ಭರತೆಯನ್ನ ಮತ್ತಷ್ಟು ಬಲಪಡಿಸುವ ಗುರಿಯನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಫಲಾನುಭವಿಗಳು ಯಾರು ಅಂದ್ರೆ, ಕೇಂದ್ರ ಸರ್ಕಾರ ಯಾವ 100 ಜಿಲ್ಲೆಗಳನ್ನ ದೇಶದಲ್ಲಿ ಆಯ್ಕೆ ಮಾಡಿರುತ್ತೋ ಆ ಜಿಲ್ಲೆಗಳ ರೈತರು ಇದರ ಫಲಾನುಭವಿಗಳಾಗಿರ್ತಾರೆ. ಅಂದ್ರೆ ಸುಮಾರು 1,75,00,000 ರೈತರು ಅವರ ಕುಟುಂಬಗಳು ಈ ಯೋಜನೆಯ ಲಾಭವನ್ನ ಪಡಿಬಹುದು. ಆಯಾ ಜಿಲ್ಲೆಗಳಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರುವಂತಹ ಜಿಲ್ಲೆಗಳಲ್ಲಿ ವಾಸಿಸುತ್ತಿರುವಂತಹ ರೈತರು ಮಾತ್ರ ಈ ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಬಿಹಾರ, ಉತ್ತರ ಪ್ರದೇಶ, ಒಡಿಶಾ, ರಾಜಸ್ಥಾನದ ಕೆಲವು ಜಿಲ್ಲೆಗಳು ಇವತ್ತಿಗೂ ತೀರಾ ಹಿಂದುಳಿದ ಜಿಲ್ಲೆಗಳಾಗಿ ಉಳಿದುಕೊಂಡಿವೆ. ಅಲ್ಲಿ ನೀರಾವರಿಯ ಸಮಸ್ಯೆ, ರೈತರಿಗೆ ಆದಾಯದ ಕೊರತೆ, ಹವಾಮಾನ ವೈಪರೀತ್ಯ, ಬರಗಾಲ, ಈ ರೀತಿಯ ನಾನಾ ಕಾರಣಗಳಿಂದಾಗಿ ಆ ಎಲ್ಲ ಜಿಲ್ಲೆಗಳಲ್ಲಿ ಉತ್ಪಾದಕತೆ ತೀರಾ ಕಡಿಮೆ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಅಂತಹ ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲ ಈ ಯೋಜನೆಯನ್ನ ಜಾರಿಗೊಳಿಸಲಿಕ್ಕಾಗತ್ತೆ. ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳ ಸಹಭಾಗಿತ್ವದಲ್ಲಿ ಇದನ್ನ ಯೋಜನೆಯನ್ನ ಜಾರಿಗೊಳಿಸ್ತಾ ಇದೆ. ಈಗಾಗಲೇ ಇರುವಂತಹ ಕೇಂದ್ರ ಸರ್ಕಾರದ ಸುಮಾರು 11 ಇಲಾಖೆಗಳ ಮೂಲಕ ನಡೀತಾ ಇರುವಂತಹ 36 ಯೋಜನೆಗಳನ್ನ ಕೂಡ ಸಂಯೋಜನೆಯನ್ನ ಮಾಡಿ ಖಾಸಗಿ ಕ್ಷೇತ್ರದ ಸಹಭಾಗಿತ್ವವನ್ನು ಪಡೆದುಕೊಂಡು ಆಯಾ ರಾಜ್ಯ ಸರ್ಕಾರಗಳ ಸಹಕಾರ ಅಥವಾ ನೆರವಿನೊಂದಿಗೆ ಈ ಯೋಜನೆಯನ್ನ ಜಾರಿಗೊಳಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಯೋಜನೆಯ ಜಾರಿಗೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾನಾ ಹಂತಗಳಲ್ಲಿ ಈ ಯೋಜನೆಯ ಜಾರಿಗೆ ಸರ್ಕಾರಗಳು ಕಾರ್ಯನಿರ್ವಹಿಸಲಿಕ್ಕಿದ್ದಾವೆ. ಉದಾಹರಣೆಗೆ ಪ್ರತಿ ಜಿಲ್ಲೆಯಲ್ಲಿ ಅಂದ್ರೆ ಆಯ್ಕೆಯಾದ 100 ಜಿಲ್ಲೆಗಳಲ್ಲಿ ಆಯಾ ಪ್ರತಿ ಜಿಲ್ಲೆಯಲ್ಲಿ ಧನಧಾನ್ಯ ಸಮಿತಿ ಅನ್ನುವಂತಹ ಒಂದು ರಚನೆ ಮಾಡ್ತಾ ಇದ್ದಾರೆ. ಆ ಜಿಲ್ಲೆಗಳಲ್ಲಿ ಯೋಜನೆ

0: ಅನುಷ್ಠಾನ ಹೇಗೆ ಆಗ್ತಾ ಇದೆ, ಹೇಗಾಗಿದೆ, ಅಲ್ಲಿರುವ ಕುಂದುಕೊರತೆಗಳ ಏನು, ಯೋಜನೆಯ ಜಾರಿಗೆ ಯಾವೆಲ್ಲ ಸವಾಲುಗಳು ಉಂಟಾಗ್ತಾ ಇದ್ದಾವೆ, ರೈತರಿಗೆ ಸರಿಯಾಗಿ ಯೋಜನೆಯನ್ನ ತಲುಪಿಸ್ಲಿಕ್ಕೆ ಆಗ್ತಾ ಇದೆಯಾ ಇಲ್ವಾ, ರೈತರ ಅದರ ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ದಾರಾ ಇಲ್ವಾ, ಅಥವಾ ಅದರ ಯೋಜನೆಯ ಉದ್ದೇಶ ಅಲ್ಲಿ ಸಾಕಾರ ಆಗ್ತಾ ಇದೆಯಾ ಇಲ್ವಾ ಎನ್ನುವಂತಹ ಮೇಲುಸ್ತುವಾರಿಯನ್ನ ನೋಡಿಕೊಳ್ಳಿಕ್ಕೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಧನಧಾನ್ಯ ಸಮಿತಿಯನ್ನ ರಚನೆ ಮಾಡ್ತಾ ಇದ್ದಾರೆ. ಹಾಗೆ ಯೋಜನೆಗಳ ಮೇಲ್ವಿಚಾರಣೆಯನ್ನ ನಡೆಸಲಿಕ್ಕೆ ರಾಜ್ಯ ಮಟ್ಟದಲ್ಲೂ ಕೂಡ ಸಮಿತಿಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಅದೇ ರೀತಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಅಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟು ಪ್ರಗತಿಯನ್ನ ಪರಿಶೀಲನೆ ಮಾಡಲಿಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ತಂಡ ಅಥವಾ ಸಮಿತಿಗಳು ಕೆಲಸವನ್ನ ಮಾಡ್ತವೆ. ಈ ಯೋಜನೆಯಿಂದ ರೈತರಿಗೆ ಯಾವೆಲ್ಲ ರೀತಿ ಪ್ರಯೋಜನಗಳು ಸಿಗ್ತವೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ರೈತರಿಗೆ ಬೇರೆ ಬೇರೆ ರೀತಿಯ ಆಯಾ ವಾತಾವರಣಕ್ಕೆ ಅಲ್ಲಿನ ಮಣ್ಣಿಗೆ ಅನುಗುಣವಾಗಿ ಅವರಿಗೆ ಬೀಜವನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೀಡಲಿಕ್ಕೆ ಅಥವಾ ಸಬ್ಸಿಡಿಯ ಮೂಲಕ ಬೀಜವನ್ನು ನೀಡಲಿಕ್ಕೆ ಕೇಂದ್ರ ಸರ್ಕಾರ ಸಹಾಯವನ್ನ ಮಾಡುತ್ತೆ. ಹಾಗೆಯೇ ಕೃಷಿ ಕ್ಷೇತ್ರಕ್ಕೆ ಅಥವಾ ತಮ್ಮ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಲಿಕ್ಕೆ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ಗಳನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಹಣಕಾಸಿನ ಸಹಾಯವನ್ನ ಮಾಡುತ್ತೆ. ಹಾಗೆ ಕೃಷಿಯ ಉತ್ಪಾದನೆಗೆ ಬೇಕಾದಂತಹ ಗೊಬ್ಬರಗಳನ್ನ ರೈತರಿಗೆ ಒದಗಿಸುವುದು, ಸಾಲ ನೀಡೋದು, ಸಬ್ಸಿಡಿಯನ್ನು ನೀಡೋದು, ಕೃಷಿ ಚಟುವಟಿಕೆಗೆ ಬೇಕಾದಂತಹ ಯಂತ್ರಗಳನ್ನ ಓಡಿಸ್ಲಿಕ್ಕೆ, ಇಂಧನಕ್ಕೆ ಸಹಾಯ ಮಾಡಲಿಕ್ಕೆ ಅಂತಾನೆ ಕೇಂದ್ರ ಸರ್ಕಾರ 27,000 ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದೆ. ಹೀಗೆ ನಾನಾ ರೀತಿಯಲ್ಲಿ ರೈತರಿಗೆ ಬೆಳೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡಲಿಕ್ಕೆ, ಕೃಷಿಯನ್ನ ಅಭಿವೃದ್ಧಿಪಡಿಸ್ಲಿಕ್ಕೆ, ತಮ್ಮ ಆದಾಯವನ್ನ ಹೆಚ್ಚಳ ಮಾಡಿಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ನಾನಾ ರೀತಿಯ ಸೌಲಭ್ಯಗಳನ್ನ ಸಹಾಯವನ್ನ ಈ ಒಂದು ಧನಧಾನ್ಯ ಯೋಜನೆಯ ಮೂಲಕ ಕಲ್ಪಿಸ್ತಾ ಇದೆ. ರೈತರು ಈ ಯೋಜನೆಯ ಲಾಭವನ್ನ ಹೇಗೆ ಪಡೆದುಕೊಳ್ಬೇಕು, ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳೋದು ಹೇಗೆ, ತಾವು ಫಲಾನುಭವಿಗಳು ಅಲ್ಲವೋ ಅದನ್ನ ತಿಳಿದುಕೊಳ್ಳೋದು ಹೇಗೆ, ಸರ್ಕಾರ ಈ ಯೋಜನೆಯ ಮೂಲಕ ಕೊಡ್ತಾ ಇರುವಂತಹ ಬೇರೆ ಬೇರೆ ಪ್ರಯೋಜನೆಗಳನ್ನ ತಮ್ಮ ಭೂಮಿಯಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಇತ್ಯಾದಿಗಳ ಮಾಹಿತಿಯನ್ನ ನೀಡಲಿಕ್ಕೆ, ಅದಕ್ಕೂ ಕೂಡ ರೈತರಿಗೆ ಪಂಚಾಯತ್ ಮತ್ತು ಬ್ಲಾಕ್ ಮಟ್ಟದಲ್ಲಿ ತರಬೇತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಡಿಜಿಟಲ್ ಡ್ಯಾಶ್ ಬೋರ್ಡ್ ಮೂಲಕ ಈ ಕಾರ್ಯಕ್ರಮದ ಪ್ರಗತಿಯನ್ನ ಪರಿಶೀಲನೆ ಮಾಡುವಂತಹ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೊಳಿಸ್ತಾ ಇದೆ. ಒಂದಷ್ಟು ನಿಯಮಗಳನ್ನು ಅಂದ್ರೆ ರೂಲ್ಸ್ ಅನ್ನು ಕೂಡ ಸರ್ಕಾರ ಈ ಯೋಜನೆಗೆ ಜಾರಿ ಮಾಡಿದೆ. ಅಂದ್ರೆ ಯೋಜನೆ ದುರ್ಬಳಕೆ ಆಗಬಾರದು, ಅನರ್ಹರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬಾರದು, ಯಾರು ಅರ್ಹರೋ ಎಲ್ಲಿ ಕಡಿಮೆ ಉತ್ಪಾದಕತೆ ಇದೆಯೋ ಅಲ್ಲಿ ಮಾತ್ರ ಈ ಯೋಜನೆಯ ಬಳಕೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಿಯಮಗಳನ್ನ ಜಾರಿ ಮಾಡಿದೆ. ಉದಾಹರಣೆಗೆ ಈ ಸರ್ಕಾರ ಕೊಡ್ತಾ ಇರುವಂತಹ ಸಹಾಯಗಳನ್ನ ಕೃಷಿ ಸುಧಾರಣೆಗೆ ಮಾತ್ರ ಬಳಸಬೇಕು. ಈ ಯೋಜನೆಯ ಹೆಸರಿನಲ್ಲಿ ಆರ್ಥಿಕ ಸಹಾಯವನ್ನು ಅಥವಾ ಇನ್ನಾವುದೋ ಸಹಾಯವನ್ನ ಪಡೆದುಕೊಂಡು ಅದನ್ನ ಬೇರೆ ಪ್ರಯೋಜನಕ್ಕೆ ಬಳಸಿಕೊಳ್ಳೋದು ಅಂದ್ರೆ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸಗಳು ಆಗಬಾರದು. ಬೀಜ, ಗೊಬ್ಬರ, ಯಂತ್ರಗಳಂತಹ ಕೃಷಿ ಸುಧಾರಣೆಗೆ ಸಂಬಂಧಪಟ್ಟ ಕೆಲಸಗಳಿಗೆ ಮಾತ್ರ ಸರ್ಕಾರದ ಈ ಯೋಜನೆಯನ್ನ ಬಳಸಿಕೊಳ್ಬೇಕು. ಈ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡ್ರೆ ಅದಕ್ಕೆ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಈ ಯೋಜನೆಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಆನ್ಲೈನ್ ಪೋರ್ಟಲ್ ಅನ್ನು ಕೂಡ ಅದನ್ನ ಜಾರಿಗೆ ತಂದಿದೆ. ಈ ಯೋಜನೆ ನಮಗೆ ತಲುಪ್ತಾ ಇಲ್ಲ ಅಥವಾ ಇದರಲ್ಲಿ ಯಾವ್ದಾದ್ರೂ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ನಮಗದು ಸರಿಯಾಗಿ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಂತಹ ಸಮಸ್ಯೆಗಳಿದ್ರೆ ಜಿಲ್ಲಾ ಮಟ್ಟದಲ್ಲಿ ರಚನೆ ಆಗಿರುವಂತಹ ಸಮಿತಿಗಳಿಗೆ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಕೂಡ ರೈತರಿಗೆ ಅವಕಾಶವನ್ನ ಕೊಡಲಾಗಿದೆ. ಒಟ್ಟಾರೆಯಾಗಿ ದೇಶದ ಕೃಷಿ ಯೋಜನೆಯನ್ನ ಇನ್ನಷ್ಟು ಬಲಪಡಿಸಬೇಕು. ಭಾರತ ಕೃಷಿ ಪ್ರಧಾನವಾಗಿರುವಂತಹ ಭಾರತ ಕೃಷಿಯಲ್ಲಿ ಇನ್ನಷ್ಟು ಸ್ವಾವಲಂಬನೆಯನ್ನ, ಸದೃಢತೆಯನ್ನ, ಸುಸ್ಥಿರತೆಯನ್ನ ಸ್ಥಾಪಿಸಬೇಕು ಅನ್ನುವಂತಹ ಅತ್ಯಂತ ಮಹತ್ವದ ಒಂದು ಆಕಾಂಕ್ಷೆಯನ್ನ ಇಟ್ಟುಕೊಂಡು ಪ್ರಧಾನಿ ಮೋದಿಯವರು ಈ ಒಂದು ಎರಡು ಪ್ರಮುಖ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ರೈತರು, ದೇಶದ ಎಲ್ಲ ರೈತರು ಇಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕು, ಅದರ ಪ್ರಯೋಜನವನ್ನ ಪಡ್ಕೊಂಡಾಗ ಮಾತ್ರ ಕೇಂದ್ರ ಸರ್ಕಾರ ಯಾವ ಉದ್ದೇಶವನ್ನ, ಗುರಿಯನ್ನ, ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಯೋಜನೆಯನ್ನ ಜಾರಿಗೆ ತಂದಿತ್ತೋ ಅದು ಸಾರ್ಥಕ ಆಗತ್ತೆ, ಸಾಕಾರ ಆಗತ್ತೆ. ರೈತರು ಹೆಚ್ಚಿನ ಮಾಹಿತಿಗಾಗಿ PMIndia.gov.in ಇದನ್ನ ಸಂಪರ್ಕಿಸಬಹುದು ಅಥವಾ ಸ್ಥಳೀಯ ಕೃಷಿ ಇಲಾಖೆಯನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಧನಧಾನ್ಯ ಕೃಷಿ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಹುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್: ಸ್ವಿಟ್ಜರ್ಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ. ಹಾಗೂ ವಿಂಬಲ್ಡನ್ ಟೆನಿಸ್: ಇಂದು ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ವಾರ್ತೆಗಳ ವಿವರ: ಗುಜರಾತ್ನ ಅಹಮದಾಬಾದ್ನಲ್ಲಿ ಇಂದು 405 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಸ್ವಕ್ಷೇತ್ರ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಅರಣ್ಯೀಕರಣ ಅಭಿಯಾನಕ್ಕೆ ಅವರು ಚಾಲನೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ದೇಶಗಳಿಗೆ ಕೈಗೊಂಡಿದ್ದ 6 ದಿನಗಳ ಯಶಸ್ವಿ ಪ್ರವಾಸವನ್ನು ಸಂಪನ್ನಗೊಳಿಸಿ ಇಂದು ನವದೆಹಲಿಗೆ ಮರಳಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಹಂತದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 6-8ರವರೆಗೆ ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದರು. ಈ ವೇಳೆ ಅವರು ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವದ ಪ್ರಗತಿಯನ್ನು ಪರಿಶೀಲಿಸಿದರು. ಪ್ರವಾಸದ 2ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಉದ್ಯಮಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಪ್ರವಾಸದ 3ನೇ ಹಾಗೂ ಅಂತಿಮ ಚರಣದಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 10 ಮತ್ತು 11ರಂದು ಆಕ್ಲೆಂಡ್ಗೆ ಭೇಟಿ ನೀಡಿದರು. ಕಳೆದ 40 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡಿರುವುದು ಇದೇ ಮೊದಲ ಬಾರಿ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯ ಪೂಸಾ ಕ್ಯಾಂಪಸ್ನಲ್ಲಿ ಇಂದು ನಡೆಯಲಿರುವ ಪರ್ಯಾವರಣ ಸಂರಕ್ಷಣಾ ಸಂಕಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇಶಾದ್ಯಂತ ಸುಮಾರು 17,000 ವೃಕ್ಷ ಮಿತ್ರರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮರಗಳ ರಕ್ಷಣೆ, ಜಲ ಸಂರಕ್ಷಣೆ ಮತ್ತು ಪರಿಸರ ಪುನಃಸ್ಥಾಪನೆ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ ದೇಶದ ಬಹುತೇಕ ಎಲ್ಲಾ ರಾಜ್ಯಗಳ ವೃಕ್ಷ ಮಿತ್ರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಭಾಗವಾಗಿ ಕೃಷಿ ಸಚಿವರು ಪೂಸಾ ಕ್ಯಾಂಪಸ್ನಲ್ಲಿ ಭಾಗವಹಿಸುವ ವೃಕ್ಷ ಮಿತ್ರರೊಂದಿಗೆ ತೋಟಗಾರಿಕೆ ಅಭಿಯಾನವನ್ನು ಕೈಗೊಳ್ಳಲಿದ್ದಾರೆ. ಇದು ಹಸಿರು ಭಾರತದ ಕಡೆಗೆ ಸಾಮೂಹಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನ ಪರಿಷತ್ ಸದಸ್ಯರಾದ ಡಾ ಉಮಾಶ್ರೀ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಂಗೀತ ನಿರ್ದೇಶಕ ಹಂಸಲೇಖ, ಹಿನ್ನೆಲೆ ಗಾಯಕ ವಿಜಯ ಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ಅಗಲಿದ ಚೇತನದ ಅಂತಿಮ ದರ್ಶನ ಪಡೆದರು. ಇಂದು ಸಂಜೆ ಮೈಸೂರಿನ ಬೋಗಾದಿ ರಸ್ತೆಯ ಕನಿಯನ ಹುಂಡಿ ಬಳಿ ಇರುವ ಎಸ್ ಜಾನಕಿ ಅವರ ತೋಟದ ಮನೆಯ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಸಂಸ್ಕಾರ ನೆರವೇರಲಿದೆ. ದಕ್ಷಿಣದ ನೈಟಿಂಗೇಲ್ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಎಸ್ ಜಾನಕಿ ಅವರು ಇಳಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ದ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988ರಲ್ಲಿ ಭಾರತಿರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಯೆಟ್ನಾಂನ ಪೋ ಕ್ವಾನ್ ದ್ವೀಪದ ಸಮೀಪ ಸಂಭವಿಸಿದ ಸ್ಪೀಡ್ಬೋಟ್ ದುರಂತದಲ್ಲಿ 15 ಭಾರತೀಯ ಪ್ರವಾಸಿಗರು ಮೃತಪಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹನ್ ತನಿಖೆಗೆ ಆದೇಶಿಸಿದ್ದಾರೆ. ಮುಂಬೈನಲ್ಲಿರುವ ವಿಯೆಟ್ನಾಂ ರಾಯಭಾರ ಕಚೇರಿ ಪ್ರಕಾರ ಅಧಿಕಾರಿಗಳಿಗೆ ನ್ಯೂನತೆಗಳನ್ನು ಗುರುತಿಸಲು, ಅಪಘಾತದ ಕಾರಣಗಳನ್ನು ತಿಳಿಯಲು ಮತ್ತು ಭವಿಷ್ಯದಲ್ಲಿ ಇದೇ ರೀತಿಯ ಘಟನೆಗಳನ್ನು ತಡೆಗಟ್ಟಲು ಸೂಕ್ತ ಕ್ರಮಗಳನ್ನು ಜಾರಿಗೆ ತರುವಂತೆ ವಿಯೆಟ್ನಾಂ ಪ್ರಧಾನಿ ಸೂಚಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾನ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ಬೋಟ್ ನಿನ್ನೆ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಮಗುಚಿ ಬಿದ್ದಿದೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೈನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಎಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕ್ವೆಶ್ಮ್ ದ್ವೀಪ ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹರ್ಮೋಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ಹೇಳಿದೆ. ಅಮೆರಿಕದ ಕಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು 3-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ ಪ್ರವೇಶಿಸಿದೆ. ಜೂಡ್ ಬೆಲ್ಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೋ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಪ್ರತಿಷ್ಠಿತ ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಹಾಗೂ ಮಹಿಳೆಯರ ಡಬಲ್ಸ್ ವಿಭಾಗಗಳ ಫೈನಲ್ ಪಂದ್ಯಗಳು ಇಂದು ನಡೆಯಲಿವೆ. ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ವಿಶ್ವದ ನಂಬರ್ 1 ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಮಹಿಳೆಯರ ಡಬಲ್ಸ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30 ಆರಂಭವಾಗಲಿದ್ದು 10ನೇ ಶ್ರೇಯಾಂಕಿತ ಜೋಡಿ ಚೀನಾದ ಗುವೋ ಹ್ಯಾನ್ಯು ಮತ್ತು ಫ್ರಾನ್ಸ್ನ ಕ್ರಿಸ್ಟಿನಾ ಮ್ಲಾಡೆನೋವಿಕ್, 2ನೇ ಶ್ರೇಯಾಂಕಿತ ಜೋಡಿ ಕೆನಡಾದ ಗ್ಯಾಬ್ರಿಯೆಲಾ ಡಬ್ರೋವ್ಸ್ಕಿ ಮತ್ತು ಬ್ರೆಜಿಲ್ನ ಲೂಯಿಸಾ ಸ್ಟೆಫಾನಿ ಅವರನ್ನು ಎದುರಿಸಲಿದ್ದಾರೆ. 2023ರಲ್ಲಿ ಮಾರ್ಕೆಟಾ ವೊಂಡೋಶೋವಾ ಹಾಗೂ 2024ರಲ್ಲಿ ಬಾರ್ಬೋರಾ ಕ್ರೆಜಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೊಸ್ಕೋವಾ ಪಾತ್ರರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಹುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವಿಟ್ಜರ್ಲೆಂಡ್ ವಿರುದ್ದ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ ಹಾಗೂ ವಿಂಬಲ್ಡನ್ ಟೆನಿಸ್ ಇಂದು

0: ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಈಗ ಸಮಯ 1:23. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಇನ್ನೀಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಿ ವಿ ಗುಂಡಪ್ಪ ಅವರ ಕವಿತೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿರುವ ಮತ್ತೊಂದು ಭಾವಗೀತೆ, ರಚನೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರದ್ದು.

ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 FM. ಸಮಯವಾಗಿದೆ 1:30 PM. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೆಳಗರೆ ಇಂದಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರು ಹಾಡಿರುವ ಕೆಲವು ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಬಯಲುದಾರಿ ಚಿತ್ರದ ಗೀತೆಯನ್ನ. ಚಿ ಉದಯಶಂಕರ್ ಅವರ ಗೀತೆಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದ ತಾಯಿಗಿಂತ ದೇವರಿಲ್ಲ ಚಿತ್ರದ ಒಂದು ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರು ಬರೆದಿದ್ದ ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು.
1: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
2: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
2: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
1: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
1: ಪ್ರತಿ ಭಾನುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಪ್ರಿಯ ಕೇಳುಗರೆ, ಇಂದು ಸಂಜೆಯ 6:51 ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ ಮೂಡಿಬರುವುದು. ಇದರಲ್ಲಿ ಜೈವಿಕ ಇಂಧನ ಮತ್ತು ಪರಿಸರ, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಲಕೃಷ್ಣಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ, ನಂತರ ಅರಳಿಕಟ್ಟೆ. ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಪ್ರಸಾರವಾಗಲಿದೆ. ಈ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಮೋಹನಾಕ್ಷಿ ಎಚ್. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಟಿಜಿ ಲಿಂಗಪ್ಪ ಅವರ ಸಂಗೀತವಿರುವ ಶ್ರುತಿ ಸೇರಿದಾಗ ಚಿತ್ರದ ಒಂದು ಗೀತೆಯನ್ನು.

0: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ
1: ಗೆಲುವಿನ ಹೆಜ್ಜೆ ಗೆಲುವಿನ
0: ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
2: ಕೇಳುಗರೆ, ನಿಮ್ಮದೇ ಮೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರದಿಂದ ಎಸ್ ಜಾನಕಿ ಅವರು ಹಾಡಿರುವ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಕೇಳಿ ಮೌನಗೀತೆ ಚಿತ್ರದ ಒಂದು ಗೀತೆಯನ್ನು.

0: ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ. ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ, ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ. ಕಡ್ಡಾಯವಾಗಿ ಧರಿಸಬೇಕು, ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು, ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸೋಣ ಎಸ್ ಜಾನಕಿ ಅವರು ಹಾಡಿರುವ ಹೊಂಬಿಸಿಲು ಚಿತ್ರದ ಗೀತೆಯನ್ನ. ಸಾಹಿತ್ಯ ಗೀತಪ್ರಿಯ ಅವರದ್ದು, ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ. ಈಗ ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಗಾನ ಕೋಗಿಲೆ ಎಸ್ ಜಾನಕಿ ನಿಧನ, ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯಸಂಸ್ಕಾರ, ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಯಶಸ್ವಿ, ಹಾಗೂ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಅನೇಕ ಗಣ್ಯರು ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಾಂಸ್ಕೃತಿಕ ನಗರಿ ಹಾಗೂ ಸಂಗೀತದ ಪರಂಪರೆಯ ತಾಣವಾದ ಮೈಸೂರಿನಲ್ಲೇ ಜಾನಕಮ್ಮನವರ ಅಂತ್ಯಕ್ರಿಯೆ ನೆರವೇರುತ್ತಿರುವುದು ನಮ್ಮ ಭಾಗ್ಯ ಎಂದು ಗಣ್ಯರು ಸ್ಮರಿಸಿದ್ದಾರೆ. ಭಾರತದ ಅಪ್ರತಿಮ ಗಾಯಕಿ, ಗಾನಕೋಗಿಲೆ ಎಂದೇ ಹೆಸರು ಪಡೆದಿರುವ ಎಸ್ ಜಾನಕಿ ಅವರು 50 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳಿಗೆ ಧ್ವನಿಯನ್ನು ನೀಡಿದ ಏಕೈಕ ಗಾಯಕಿ ಮತ್ತು ಹಲವಾರು ಪ್ರಶಸ್ತಿ ಪಡೆದ ಗಾಯಕಿ ಎಂದು ಸ್ಮರಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ.
1: ಗಾನಕೋಗಿಲೆ ಅಂತೇಳಿ ಹೆಸರು ಪಡೆದಂತಹ ಜಾನಕಿ ನಮ್ಮ ಜೊತೆ ಇಲ್ಲ. 50 ವರ್ಷಗಳ ಕಾಲ ನಮ್ಮ ಸಿನಿಮಾ ರಂಗಕ್ಕೆ ಎಲ್ಲಾ ಭಾಷೆಯಲ್ಲೂ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ.
0: ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ನಿಧನ ಹಿನ್ನೆಲೆ ಅವರ ಅಂತ್ಯ ಸಂಸ್ಕಾರವು ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತಿಮ ಸಂಸ್ಕಾರದ ಕಾರ್ಯಗಳು ಜರುಗಲಿದ್ದು, ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು, ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಇಂದು ಸಂಜೆ 5:45 ಒಳಗೆ ಎಲ್ಲಾ ಅಂತಿಮ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಲು ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಕುಟುಂಬಸ್ಥರು ಮಾಹಿತಿ ನೀಡಿದ್ದಾರೆ. ಅಂತ್ಯಕ್ರಿಯೆಯು ಮೈಸೂರಿನ ಬೋಗಾದಿ ಸಮೀಪದ ಕಣಿಯನ ಹುಂಡಿಯ ತೋಟದ ಮನೆಯಲ್ಲಿ ಜರುಗಲಿದೆ. ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ, 1975ರ ಪ್ರೇಮದ ಕಾಣಿಕೆ ಚಿತ್ರದ ದಿನಗಳಿಂದಲೂ ತಮಗೆ ಜಾನಕಮ್ಮನವರ ಒಡನಾಟ ಇತ್ತೆಂದು ನೆನೆದರು.
2: ಜಾನಕಮ್ಮನವರು ಕೊಟ್ಟಂತಹ ಆ ಹಾಡುಗಳ ಮುಖಾಂತರ ನಾವೆಲ್ಲ ಇವತ್ತು ಜನರಿಗೆ ಪರಿಚಿತರಾಗಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಸರ್ಕಾರದಲ್ಲೂ ಕೂಡ ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೈಸೂರಂದರೆ ಅವರು ಮೈಸೂರಿನ ಸೊಸೆ, ಮೈಸೂರಲ್ಲೇ ಬಾಳ್ಬೇಕು, ಮೈಸೂರಿನಲ್ಲೇ ನಾನು ಇರಬೇಕು ಅಂದರು. ಅವರು ಇಲ್ಲೇ ತನ್ನ ಉಸಿರನ್ನು ಕೂಡ ಬಿಟ್ಟರು. ಈ ನಾಡಿನಲ್ಲಿ ಅವರು ಕೊಟ್ಟ ಕೊಡುಗೆಯನ್ನು ನಾವು ಯಾವತ್ತೂ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಗೀತದ ಒಂದು ಅಧ್ಯಯನ ಪೀಠವನ್ನು ತೆಗಿಬೇಕು ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೋತೇನೆ.
0: ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಗೀತ ನಿರ್ದೇಶಕ ಹಂಸಲೇಖ, 6 ದಶಕಗಳ ಕಾಲ ಸಂಗೀತ ಲೋಕಕ್ಕೆ ಅನನ್ಯ ಸೇವೆ ಸಲ್ಲಿಸಿದ ಜಾನಕಮ್ಮನವರದು ಪರಿಪೂರ್ಣ ಜೀವನವಾಗಿತ್ತು ಎಂದರು. ಜಾನಕಮ್ಮನವರ ಪ್ರಿಯ ಶಿಷ್ಯರು ಒಪ್ಪಿಗೆ ನೀಡಿದರೆ ಅವರ ಹೆಸರಿನಲ್ಲಿ ಮೈಸೂರಿನಲ್ಲಿ ಭವ್ಯ ಸಂಗೀತ ಮೆಮೋರಿಯಲ್ ನಿರ್ಮಾಣ ಮಾಡಲು ಸಂಗೀತಗಾರರ ಸಂಘ ನಿರ್ಧರಿಸಿದೆ. ಈ ಮಹತ್ ಕಾರ್ಯಕ್ಕೆ ಸರ್ಕಾರ ಕೈಜೋಡಿಸಬೇಕು ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹಂಸಲೇಖ ವಿಶೇಷ ಮನವಿ ಸಲ್ಲಿಸಿದ್ದಾರೆ.
3: ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಿ ಆಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ರು. ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ಆಕೆಯ ನೆನಪನ್ನು ನಾವು ಒಂದು ಧ್ಯಾನ ಮಂಟಪದ ಮುಖಾಂತರ, ಸಂಗೀತ ಶಾಲೆಯ ಮುಖಾಂತರ ಮುಂದಿನ ಪೀಳಿಗೆ ರವಾನಿಸೋದು ನಮ್ಮೆಲ್ಲ ಕರ್ತವ್ಯ.
0: ಸಂಗೀತ ಲೋಕದ ಧ್ರುವತಾರೆ ದಂತಕತೆ ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾಗಿರುವುದು ತುಂಬಲಾರದ ನಷ್ಟವನ್ನು ತಂದಿದ್ದು ಅವರ ಆತ್ಮಕ್ಕೆ ಶಾಂತಿ ಕೋರುತ್ತೇವೆ ಎಂದು ಡಾ ಸಿಎನ್ ಮಂಜುನಾಥ್ ಹೇಳಿದ್ದಾರೆ.
4: ಸಂಗೀತ

0: ಲೋಕದ ಧ್ರುವತಾರೆ, ದಂತಕತೆ, ಗಾನಕೋಗಿಲೆ ಎಸ್ ಜಾನಕಿಯವರು ವಿಧಿವಶ ಆಗಿರುವುದು ನಮಗೆಲ್ಲ ತುಂಬಲಾಗದ ದುಃಖವನ್ನ ತಂದಿದೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಕೇವಲ ಅವರು ಚಲನಚಿತ್ರಗಳನ್ನ ಮಾತ್ರ ಹಾಡ್ತಾ ಇರಲಿಲ್ಲ, ಭಾವಗೀತೆಗಳು, ಭಕ್ತಿಗೀತೆಗಳು ಹಾಗೂ ಜಾನಪದ ಗೀತೆಗಳನ್ನ ಹಾಡುತ್ತಾ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿದ್ರು.
1: ಸಂಗೀತ ಲೋಕದ ದಂತಕತೆ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ಗಾಯಕ ವಿಜಯ ಪ್ರಕಾಶ್ ಸಂತಾಪ ಸೂಚಿಸಿದ್ದಾರೆ.
2: ಪ್ರತಿನಿತ್ಯ ಸಂಗೀತ ಹಾಡು ಅದರೊಂದಿಗೆ ಜೀವಿಸಿದ್ರು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು, ಅವರ ಹಾಡುಗಳನ್ನು ಇವತ್ತು ಕೂಡ ನೀವು ಕೇಳಿ ಅದರಲ್ಲಿ ಅದು ಯಾವುದೇ ಭಾವ ತುಂಬಿದ್ರು ಅದರಲ್ಲೊಂದು ಮಾಧುರ್ಯತೆ ಏನಿರುತ್ತೆ, ಆ ಮಾಧುರ್ಯತೆ ಅವರು ಕೇವಲ ಅವರ ಕಂಠದ್ದಲ್ಲ, ಅವರ ಹೃದಯದ ಮಾಧುರ್ಯತೆ ಅದು. ಅವರ ಹೃದಯ, ಅವರ ಮನಸ್ಸಿನ ಮಾಧುರ್ಯತೆಯನ್ನು ನಾವು ಆ ವ್ಯಕ್ತಿ ಇಲ್ಲದೆ ಹೋದರೂ ಕೂಡ ಆ ಕಂಠ, ಆ ಮಾಧುರ್ಯತೆ, ಆ ಹೃದಯ ನಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ ಅಂತ ನಾನು ಭಾವಿಸ್ತೇನೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕಕ್ಷಿದಾರರು, ವಕೀಲರು ಹಾಗೂ ಸಂಧಾನಕಾರರ ಸಮ್ಮುಖದಲ್ಲಿ ಪ್ರಕರಣವನ್ನು ಪರಸ್ಪರ ಒಪ್ಪಂದದ ಮೂಲಕ ಬಗೆಹರಿಸಲಾಯಿತು. ಪ್ರಸಕ್ತ ವರ್ಷದ 2ನೇ ರಾಷ್ಟೀಯ ಮೆಗಾ ಲೋಕ್ ಅದಾಲತ್ನ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಶನಿವಾರ ಯಶಸ್ವಿಯಾಗಿ ನಡೆಸಲಾಗಿದ್ದು ರಾಜಿ ಸಂಧಾನದ ಮೂಲಕ ಒಟ್ಟು 7,237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಕೋಲಾರ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಿನ್ನೆ ನಡೆದ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಬಾಕಿ ಇದ್ದ ಸಿವಿಲ್, ಕ್ರಿಮಿನಲ್ ಹಾಗೂ ವಿಮಾ ಪರಿಹಾರ ಪ್ರಕರಣಗಳು ಸೇರಿದಂತೆ ಒಟ್ಟು 80,687 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಿದ್ದಾರೆ ಎಂದು ಕೋಲಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದ್ದ 4,908 ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ 75,779 ಪ್ರಕರಣಗಳು ಸೇರಿವೆ. ಇತ್ಯರ್ಥಗೊಂಡ ಈ ಪ್ರಕರಣಗಳ ಒಟ್ಟು ಪರಿಹಾರ ಮೊತ್ತ 41,74,46,405 ರೂಪಾಯಿಗಳಾಗಿವೆ ಎಂದು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಜೆ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ ಅವರ ನೇತೃತ್ವದಲ್ಲಿ ಲೋಕ್ ಅದಾಲತ್ ನಡೆಯಿತು. ದಾವಣಗೆರೆ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ನಡೆದ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ 5,792 ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲಾಗಿದ್ದು ಒಟ್ಟು 13 ಕೋಟಿ ರೂಪಾಯಿಗೂ ಅಧಿಕ ಪರಿಹಾರ ಮೊತ್ತ ಪಾವತಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ವೇಲಾ ಡಿಕೆ ತಿಳಿಸಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡುವ ಮೂಲಕ ರಾಜ್ಯ ಸರ್ಕಾರ ಅಕ್ರಮ ವಲಸಿಗರನ್ನು ಮನೆ ಮಕ್ಕಳನ್ನಾಗಿ ಮಾಡಲು ಮುಂದಾಗಿದೆ. ಇದರಿಂದ ದೇಶದ ಭದ್ರತೆಗೆ ಧಕ್ಕೆ ಬಂದಿದ್ದು ಕೂಡಲೇ ಈ ಆದೇಶ ರದ್ದು ಮಾಡಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ನಗರದ ವಿಕಾಸಭವನದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಪೌರತ್ವದ ಅಧಿಕಾರವನ್ನೇ ಹೈಜಾಕ್ ಮಾಡಲು ಮುಂದಾಗಿದೆ. ಇದನ್ನು ನೀಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರವಿದ್ದು ಅದರದ್ದೇ ಆದ ನಿಯಮಗಳಿವೆ. ಆದರೆ ರಾಜ್ಯ ಸರ್ಕಾರ ಜೂನ್ 29ರಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿದೆ. ಕೂಡಲೇ ಈ ಆದೇಶ ವಾಪಸ್ ಪಡೆಯಬೇಕು, ಇಲ್ಲವಾದರೆ ರಾಜ್ಯಪಾಲರನ್ನು ಭೇಟಿ ಮಾಡಿ ರದ್ದು ಮಾಡಲು ದೂರು ಸಲ್ಲಿಸುತ್ತೇವೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಾನಕೋಗಿಲೆ ಎಸ್ ಜಾನಕಿ ನಿಧನ. ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯಸಂಸ್ಕಾರ. ಪ್ರಸಿದ್ದ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಯಶಸ್ವಿ. ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

ಈಗ ಸಮಯ 2:40:07. ಇದು ಆಕಾಶವಾಣಿ ಹಾಸನ FM. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಸಿಪಾಯಿ ಚಿತ್ರದ ಗೀತೆಯನ್ನ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ SJanaki.

0: ಸಂಗಡಿಗರೊಂದಿಗೆ ಎಸ್ ಜಾನಕಿಯವರು ಹಾಡಿದ್ದ ಅಣ್ಣಯ್ಯ ಚಿತ್ರದ ಗೀತೆಯನ್ನ ಕೇಳಿದಿರಿ. ಈ ಗೀತೆಯ ಬರಹ ಮತ್ತು ಸಂಗೀತ ಹಂಸಲೇಖ ಅವರದ್ದಾಗಿತ್ತು.
1: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯ

0: ಶ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
1: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತವಿರುವ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಮೂಡಿಬರುವ ಧ್ವನಿ ಎಸ್ ಜಾನಕಿಯವರದ್ದು.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸೋಣ ನಂಜುಂಡಿ ಚಿತ್ರದ ಗೀತೆಯನ್ನ. ಗಾಯಕರು ಎಸ್ ಜಾನಕಿ. ಈ ಗೀತೆಯನ್ನ ಬರೆದು ಸಂಗೀತಕ್ಕೆ

ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಸಮಯ ಆಗ್ತಾ ಇದೆ 3 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮಗಳು ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕೇಳುಗರೆ, ಇದು ನಿಮ್ಮ ಮನದ ಮಿಡಿತ, ಹೃದಯದ ತುಡಿತ, ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ 5 ಗಂಟೆಯಾಗುತ್ತಲಿದೆ. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ನೆಚ್ಚಿನ ಬಾನುಲಿ ಗೆಳೆಯ ಷಣ್ಮುಖ ಹೆಚ್ ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

ಆತ್ಮೀಯ ಶ್ರೋತೃ ಬಾಂಧವರೇ, ತಮ್ಮೆಲ್ಲರಿಗೂ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವ ಕಾರ್ಯಕ್ರಮ ನಿಮ್ಮ ಸಂದೇಶ ಮೇಘ ಸಂಗೀತಕ್ಕೆ ಪ್ರೀತಿಯ ಸ್ವಾಗತ. ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಲಿಕ್ಕೆ, ಸಂದೇಶವನ್ನು ಕಳುಹಿಸಲಿಕ್ಕೆ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆ ಈ ರೀತಿ ಇದೆ. ಮೊಬೈಲ್ ಸಂಖ್ಯೆ 9141686837 ಅಂತ ಹೇಳ್ತಾ, ಇನ್ನೇಕೆ ತಡ ನಿಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳುಹಿಸಿ ನಾವಂತೂ ಕಾಯ್ತಾ ಇರ್ತೀವಿ ನಿಮ್ಮ ನೆಚ್ಚಿನ ಗೀತೆಯನ್ನು ಬಿತ್ತರ ಮಾಡಲಿಕ್ಕೆ ಅಂತ ಹೇಳ್ತಾ, ಇಂದಿನ ಮೊದಲ ಸಂದೇಶವನ್ನು ಓದುವಂಥ ಸಮಯ. ಮೊದಲ ಸಂದೇಶ ರವಾನೆಯಾಗಿದೆ ಹಾಸನದ ವಿದ್ಯಾನಗರದಿಂದ. ಶಾಲಿನಿ, ರಘು, ಗ್ರೀಷ್ಮ ಮತ್ತು ಸೋನು ಅವರು ಇವರೆಲ್ಲರೂ ಕೂಡ ಕೇಳಲಿಕ್ಕೆ ಆಸೆ ಪಡ್ತಾ ಇದ್ದಾರೆ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಖಂಡಿತ ಶಾಲಿನಿಯವರೇ, ನಿಮ್ಮ ನೆಚ್ಚಿನ ಗೀತೆಯಂತೂ ಬಿತ್ತರ ಆಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ದ ಲೆಜೆಂಡ್ಸ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಸಂಗೀತ ಸಂಯೋಜನೆ ಇಳೆಯರಾಜ ಅವರಿಂದ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು. ನಿಮ್ಮ ನೆಚ್ಚಿನ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

0: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
1: ಕೇಳಿದರೆ ಪ್ರಾರಂಭದಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಒಂದು ಪ್ರಣಯ ಗೀತೆಯನ್ನು ಕೇಳಿಸಿಕೊಂಡ್ರಿ. ಹಾಗಿದ್ರೆ ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ, ಇನ್ನು ಮುಂದೆ ಕೇಳಿ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಶಾಂತಿ ಕ್ರಾಂತಿ ಚಿತ್ರದ ಗೀತೆ. ಈ ಗೀತೆಯನ್ನ ಕೇಳಲು ಇಷ್ಟಪಟ್ಟು ಸಂದೇಶವನ್ನ ಕಳುಹಿಸಿದ್ದಾರೆ ದೊಡ್ಡಮಲ್ಲೇನಹಳ್ಳಿಯಿಂದ ತಾರಾ, ಉಷಾ ಮತ್ತು ಮನೋಜ್. ನಿಮ್ಮೆಲ್ಲರಿಗಾಗಿ ನಿಮ್ಮ ನೆಚ್ಚಿನ ಗೀತೆ ಬಿತ್ತರಾಗ್ತಾ ಇದೆ, ಕೇಳಿ ಆನಂದಿಸಿ.

0: ಇಂಧನ, ಹಸಿರು ಇಂಧನ,
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ,
2: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
2: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಜೈವಿಕ ಇಂಧನ ಉದ್ಯಾನ ಮಡೇನೂರು.
3: ಕೇಳಿದರೆ ನೀವು ಆಲಿಸ್ತಾ ಇದ್ದೀರಾ ನಿಮ್ಮ ಸಂದೇಶ ಮೇಘ ಸಂಗೀತ. ಈಗಷ್ಟೇ ಶಾಂತಿ ಕ್ರಾಂತಿ ಚಿತ್ರದ ಒಂದು ಸೊಗಸಾದ ವಿಶೇಷವಾದಂಥ ಗೀತೆಯನ್ನು ಕೇಳಿಸ್ಕೊಂಡ್ರಿ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ. ಹುಟ್ಟೋದ್ಯಾಕೆ, ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ, ಹಾಗೆ ಜಾನಕಮ್ಮ ಅವರು ಸಾಧಿಸಿ ಹೋಗಿದ್ದಾರೆ. ಅವರ ನೆನಪು ಅಜರಾಮರ. ಅವರು ನಮ್ಮನ್ನ ಅಗಲಿರಬಹುದು, ಆದರೆ ಅವರ ಪ್ರತಿಯೊಂದು ಗೀತೆಯಲ್ಲೂ ಕೂಡ ಅವರು ಉಸಿರಾಡ್ತಾರೆ, ಆ ಉಸಿರನ್ನ ನಾವು ಕೇಳಿಸ್ಕೊಂತೀವಿ. ಹಾಗಿದ್ರೆ ಈಗ ಮತ್ತೊಂದು ಜಾನಕಿ ಅವರು ಹಾಡಿರುವಂತಹ, ಜಾನಕಮ್ಮ ಅವರು ಹಾಡಿರುವಂತಹ ಗೀತೆ, ಬಹುಶಃ ಇಂದಿನ ಎಪಿಸೋಡ್ ಎಸ್ ಜಾನಕಿ ಅವರಿಗೆ ಸಮರ್ಪಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಲೂರು ತಾಲೂಕು ಹಂಚೂರು ಇಲ್ಲಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಶೀಲಾ, ನಯನೇಂದ್ರ, ರನ್ನ ಮತ್ತು ಮಯೂರ. ಇವರೆಲ್ಲರೂ ಕೂಡ ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜಾನಕಮ್ಮ ಅವರು ಹಾಡಿರುವಂತಹ ಕಲಾವಿದ ಚಿತ್ರದ ಗೀತೆ. ಖಂಡಿತ ಶೀಲಾ ಅವರೇ, ನಿಮಗೋಸ್ಕರ ನಿಮ್ಮ ನೆಚ್ಚಿನ ಗೀತೆ ಬಿತ್ತರಾಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಕಂಚಿನ ಕಂಠದ ಎಸ್ ಜಾನಕಿ. ಈ ಗೀತೆಯನ್ನು ಬರೆದು ಸ್ವರ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ. ಕೇಳಿ ನಿಮ್ಮ ಇಷ್ಟದ ಗೀತೆ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಕೇಳಿದರೆ ನೀವು ಆಲಿಸ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯಲ್ಲಿ ಎಸ್ ಜಾನಕಿ ಸ್ಪೆಷಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮ ಸಂದೇಶ ಮೇಘ ಸಂಗೀತ. ಹಾಗಿದ್ರೆ ಮುಂದಿನ ಸಂದೇಶವನ್ನು ಓದುವಂತ ಸಮಯ. ಮುಂದಿನ ಸಂದೇಶ ರವಾನೆಯಾಗಿದೆ ಭದ್ರಾವತಿಯಿಂದ ಚಿತ್ರಾ ಶಿವಕುಮಾರ್ ಹೊಸಮನೆಯವರು. ಚಿತ್ರಾ ಶಿವಕುಮಾರ್ ಅವರು ಕೇಳಲಿಕ್ಕೆ ಆಸೆ ಪಡ್ತಾ ಇದ್ದಾರೆ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಮೂಡಿ ಬಂದಿರುವಂತಹ ಪಾವನಗಂಗಾ ಚಿತ್ರದ ಗೀತೆ. ಖಂಡಿತ ಚಿತ್ರಾ ಶಿವಕುಮಾರ್ ಅವರೇ ನಿಮ್ಮ ನೆಚ್ಚಿನ ಗೀತೆ ಅಂತೂ ಬಿತ್ತರಾಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ, ಸಾಹಿತ್ಯ ಜಿ ಉದಯಶಂಕರ್ ಅವರದು. ನಿಮ್ಮ ಇಷ್ಟದ ಗೀತೆ ಬಿತ್ತರಾಗ್ತಾ ಇದೆ, ಕೇಳಿ ಆನಂದಿಸಿ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರ

0: ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ.
0: ಪ್ರತಿ ಭಾನುವಾರ ಸಂಜೆ 6:50
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೆನೂರು.
2: ಪ್ರೀತಿಯ ಕೇಳಿದರೆ ಎಸ್ ಜಾನಕಿ ಅಮ್ಮ ಅವರು ಹಾಡಿರೋ ವಿಶೇಷವಾದಂತಹ ಗೀತೆಗಳನ್ನ ಕೇಳ್ತಾ ಇಂದಿನ ನಿಮ್ಮ ಸಂದೇಶ ಮೇಘ ಸಂಗೀತವನ್ನ ಅವರಿಗಾಗಿ ಸಮರ್ಪಿಸ್ತಾ ಇದ್ದೀವಿ. ಹಾಗಿದ್ರೆ ಮತ್ತೊಂದು ಗೀತೆಯನ್ನ ಕೇಳುವಂತಹ ಸಮಯ. ಮನೋ ಮತ್ತು ಎಸ್ ಜಾನಕಿಯವರ ಧ್ವನಿಗಳಲ್ಲಿ ರಾಮಾಚಾರಿ ಚಿತ್ರದ ಗೀತೆ. ಈ ಗೀತೆಯನ್ನ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ. ಗೀತೆಯನ್ನು ಕೇಳುವ ತವಕದೊಂದಿಗೆ ಸಂದೇಶವನ್ನ ಕಳುಹಿಸಿದ್ದಾರೆ ಅರಸೀಕೆರೆಯಿಂದ ಪ್ರಕಾಶ್ ಸಿಕೆ. ಪ್ರಕಾಶ್ ಅವರೇ, ನಿಮ್ಮ ಇಷ್ಟದ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಕೇಳಿದರೆ ಇದು ನಿಮ್ಮ ಹಂಬಲದ ಬೆಂಬಲದ ಆಕಾಶವಾಣಿ ಹಾಸನ, FM ಕಂಪನಾಂಕ 102.2 MHz. ನೀವು ಕೇಳ್ತಾ ಇದ್ದೀರಾ ವಿಶೇಷವಾದಂತಹ ನಿಮ್ಮ ಸಂದೇಶ ಮೇಘ ಸಂಗೀತ. ಕಲಾವಿದರಿಗೆ ಸಾವಿಲ್ಲ ಅಂತ ಹೇಳ್ತಾರೆ ಎಸ್ ಜಾನಕಿ ಅಮ್ಮ ಅವರು. ನಮ್ಮನ್ನೆಲ್ಲ ದೈಹಿಕವಾಗಿ ಅಗಲಿರ್ಬೋದು, ಮಾನಸಿಕವಾಗಿ ಯಾವಾಗಲೂ ಕೂಡ ಅವರು ನಮ್ಮ ಜೊತೆನೇ ಇರ್ತಾರೆ. ಅವರೆಲ್ಲ ಗೀತೆಗಳಲ್ಲಿ ಅವರು ಉಸಿರಾಡ್ತಾರೆ ಅಂತ ಹೇಳ್ತಾ ಎಸ್ ಜಾನಕಿ ಅಮ್ಮ ಅವರು ಹಾಡಿರೋ ಮತ್ತೊಂದು ವಿಶೇಷವಾದಂತಹ ಗೀತೆಯನ್ನು ಕೇಳುವಂಥ ಸಮಯ. ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆ, ಸಂಗೀತ ಸಂಯೋಜನೆ ಬಪ್ಪಿ ಲಹರಿ ಅವರಿಂದ. ಗೀತೆಯನ್ನು ಕೇಳುವ ತವಕದೊಂದಿಗೆ ಸಂದೇಶವನ್ನು ರವಾನಿಸಿದ್ದಾರೆ. ಬಂಟ್ವಾಳ ತಾಲೂಕು ತುಂಬೆ ಕೊಟ್ಟಂಜದಿಂದ ಗೋಪಾಲಕೃಷ್ಣ, ಪ್ರತಿಮಾ, ಲಹರಿ ಮತ್ತು ಲಕ್ಷ್ಮಣ ಮತ್ತು ಮಾವ ಜಯಣ್ಣ ಅವರು, ನಿಮ್ಮೆಲ್ಲರಿಗೋಸ್ಕರ ನಿಮ್ಮ ಇಷ್ಟದ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಮೂಡಿಬಂದ ಕೃಷ್ಣಾನಿ ಬೇಗನೆ ಬಾರೋ ಚಿತ್ರದ ಸೊಗಸಾದ ಗೀತೆಯನ್ನ ಕೇಳಿಸಿಕೊಂಡ್ರಿ. ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ. ಇನ್ನು ಮುಂದೆ ಕೇಳಿ ಎಸ್ ಜಾನಕಿಯವರು ಹಾಡಿರುವ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ, ಸಂಗೀತ ಸಂಯೋಜನೆ ಸಿ ಅಶ್ವಥ್ ಅವರಿಂದ. ಗೀತೆಯನ್ನ ಕೇಳಲಿಕ್ಕೆ ಕಾಯ್ತಾ ಇದ್ದಾರೆ ಭದ್ರಾವತಿಯಿಂದ ಮಮತಾ ಶಿವರಾಜ್ ಅವರು. ಮಮತಾ ಅವರೇ, ನಿಮ್ಮ ಇಷ್ಟದ ಗೀತೆ ಬಿತ್ತರಾಗ್ತಾ

ಮೈಸೂರು ಮಲ್ಲಿಗೆ ಚಿತ್ರದ ಮನ ಮಿಡಿಯುವ ಗೀತೆಯೊಂದನ್ನ ಕೇಳಿದ್ರಿ. ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ ಇನ್ನು ಮುಂದೆ ಕೇಳೋಣ. ಪಿ ಸುಶೀಲಾ ಮತ್ತು ಎಸ್ ಜಾನಕಿಯವರ ಕಂಠಸಿರಿಗಳಲ್ಲಿ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವ ಜಿ ಉದಯಶಂಕರ್ ಅವರ ಕ್ಷಮಿಸಿ ವಿಜಯನಾರಸಿಂಹ ಅವರ ಸಾಹಿತ್ಯದ ಬಂಗಾರದ ಹೂ ಚಿತ್ರದ ಗೀತೆ. ಗೀತೆಯನ್ನು ಕೇಳುವ ಬಯಕೆಯೊಂದಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಬೊಮ್ಮೇನಹಳ್ಳಿಯಿಂದ

ಬಂಗಾರದ ಹೂ ಚಿತ್ರದ ಗೀತೆಯ ನಂತರ ಇನ್ನು ಮುಂದೆ ಕೇಳೋಣ. ಹಾಸನದಿಂದ ಶಾಂತಿನಿ ಮಂಜುನಾಥ್ ಅವರು ಸಂದೇಶವನ್ನ ಕಳುಹಿಸಿದ್ದಾರೆ. ಶಾಂತಿನಿ ಅವರು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಮಧುರ ಸಂಗಮ ಚಿತ್ರದ ಗೀತೆ. ಖಂಡಿತ ಶಾಂತಿನಿ ಅವರೇ, ನಿಮ್ಮ ನೆಚ್ಚಿನ ಗೀತೆ ಬಿತ್ತರಾಗುತ್ತೆ. ಗೀತೆಯನ್ನ ಹಾಡಿದ್ದಾರೆ ಒನ್ ಅಂಡ್ ಓನ್ಲಿ ಲೆಜೆಂಡ್ ಎಸ್ ಜಾನಕಿಯಮ್ಮ ಅವರು. ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ, ಸಾಹಿತ್ಯ ಕಣಗಲ್ ಪ್ರಭಾಕರ ಶಾಸ್ತ್ರಿಯವರದು. ಕೇಳಿ ನಿಮ್ಮ ಇಷ್ಟದ ಗೀತೆ.

ಆತ್ಮೀಯ ಕೇಳುಗರೆ, ಇಂದಿನ ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ ಕೊನೆಯದಾಗಿ ಕೇಳೋಣ. ಎಸ್ ಜಾನಕಿ ಅವರು ಹಾಡಿರುವ ನವಜೀವನ ಚಿತ್ರದ ಗೀತೆ, ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ. ಈ ಗೀತೆಯನ್ನ ಕೇಳಲು ಆಸೆಪಟ್ಟು ಸಂದೇಶವನ್ನ ಕಳುಹಿಸಿದ್ದಾರೆ ಮಂಡ್ಯ ಜಿಲ್ಲೆ ಕಿಕ್ಕೇರಿ ಹೋಬಳಿಯಿಂದ ಗಂಗೇನಹಳ್ಳಿ ಮಂಜು, ಆಶಾ, ಪ್ರಥಮ್ ಮತ್ತು ಪ್ರಾರ್ಥನಾ. ನಿಮ್ಮೆಲ್ಲರಿಗಾಗಿ ಮಂಜು ಅವರೇ, ನಿಮ್ಮ ಇಷ್ಟದ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

ಕೇಳಿದರೆ ಇದಾಗಿತ್ತು ಇಂದಿನ ನಿಮ್ಮ ಸಂದೇಶ ಮೇಘ ಸಂಗೀತ. ಸಂದೇಶಗಳನ್ನು ರವಾನಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.

ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ಈಗ ಅಲಿಸಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗ, ಇದರಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ, ಜೈವಿಕ ಇಂಧನ ಮತ್ತು ಪರಿಸರ, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಾಲಕೃಷ್ಣಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ, ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಮೋಹನಾಕ್ಷಿ ಎಚ್. ಇನ್ನು 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, 8:00 ಕನ್ನಡ ಚಿತ್ರಗೀತೆಗಳ ಪ್ರಸಾರ, 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ನಾಟಕ ತಿದ್ದಿ ಬರೆದ ನಾಟಕ, 10:00 ದೆಹಲಿ ಕೇಂದ್ರದಿಂದ ರವಿವಾರದ ಸಂಗೀತ ಸಭಾ, ಕುಮಾರ್ ಮರ್ದೂರ್ ಅವರ ಗಾಯನ. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಜಗದೀಶ್ ಬಿಎಂ ಅವರಿಂದ, 6:35 6:50 ಮತ್ತು 7:15 ಭಾವಗೀತೆಗಳ ಪ್ರಸಾರ, 7:45 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. ಇನ್ನು 7:45 ಕೇಳಿ ಸವಿಗಾನ, 8:30 ದೇಶಭಕ್ತಿಗೀತೆಗಳ ಪ್ರಸಾರ, 9:00 ಚಿತ್ರ ಚೈತ್ರ, 10:00 ಒಗಟು ಜಿಗುಟು ನೇರ ಫೋನಿನ ಕಾರ್ಯಕ್ರಮ, 10:30 ಕರೆಗೊಂದು ಗೀತೆ ನಿಮ್ಮ ಕರೆ ನಿಮ್ಮ ಹಾಡು, 11:00 ಕೇಳಿ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳು, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪಾಲಕ್ಕಾಡ್ ರಾಮ ಭಾಗವತರ ಅವರ ಹಾಡುಗಾರಿಕೆ, ಇನ್ನು 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ, 11:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ವಿಷಯ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಕುರಿತು ಮಾಹಿತಿ, 1:20 ಭಾವಗೀತೆಗಳು, 1:30 ಮತ್ತು

0: 8:40ಕ್ಕೆ ಕನ್ನಡ ಚಿತ್ರಗೀತೆಗಳು, 3:00ಗೆ ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ, 4:00ಗೆ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಸಹತನಂ, 5:00ಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಬಿತ್ತರವಾಗಲಿದೆ. ಇನ್ನು 6:15ಕ್ಕೆ ಗೆಲುವಿನ ಹೆಜ್ಜೆ, ಡಿ ಫಾರ್ಮಸಿ ಕೋರ್ಸ್ ಕುರಿತು ಹಾಸನದ ರಾಜೀವ್ ಫಾರ್ಮಸಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಫಿಜಾ ಹೆಚ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ರಾಜೀವ್ ಫಾರ್ಮಸಿ ಕಾಲೇಜು ಹಾಸನ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. ಇನ್ನು 6:51ಕ್ಕೆ ಕೃಷಿ ರಂಗ, ಇದರಲ್ಲಿ ಫಲಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ, ಮುಂಗಾರು ಹಂಗಾಮಿನಲ್ಲಿ ಕಾಳುಮೆಣಸು ಹಾಗೂ ಅಡಿಕೆ ಬೆಳೆಗಳಲ್ಲಿ ಕೈಗೊಳ್ಳಬೇಕಾದ ಪ್ರಮುಖ ಬೇಸಾಯ ಕ್ರಮಗಳು ಕುರಿತು ಆಲೂರಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೋರಾ ರವಿಶಂಕರ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು, 8:00ಗೆ ಯುವವಾಣಿಯಲ್ಲಿ ರೇಡಿಯೋ ಗೇಮ್, ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಕೋಮಲ್ ಕೆಪಿ. 8:30ಕ್ಕೆ ಗಜಲ್ಗಳು, 9:15ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್, ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ. 9:30ಕ್ಕೆ ಚಲನಚಿತ್ರ ಧ್ವನಿವಾಹಿನಿಯಲ್ಲಿ ಚಿತ್ರ ಅರಗಿಣಿ. ಇನ್ನು 10:30ಕ್ಕೆ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಗಾತಾ ಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳಿದರೆ ಇವಿಷ್ಟು ನಮ್ಮ ನಿಲಯದಿಂದ ಈ ದಿನ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಇದು ಆಕಾಶವಾಣಿ ಹಾಸನ, ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ 6:05ವಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಅಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಕೇಳಿದರೆ ಇದೊಂದು ಪ್ರಕಟಣೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆಯಲ್ಲಿರುವ ಜವಾಹರ ನವೋದಯ ವಿದ್ಯಾಲಯ 2027-28 ಸಾಲಿನಲ್ಲಿ 6ನೇ ತರಗತಿಗೆ ಸೇರಬಯಸುವ ವಿದ್ಯಾರ್ಥಿಗಳು, ಹಾಸನ ಜಿಲ್ಲೆಯಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು https://cbseitms.rci.gov.in/nvs ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ನೋಂದಾಯಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31-7-2026. ಪ್ರವೇಶ ಪರೀಕ್ಷೆಯು ದಿನಾಂಕ 28-11-2026 ಶನಿವಾರದಂದು ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಡೆಯಲಿದ್ದು, ಜಿಲ್ಲೆಯಲ್ಲಿನ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಹಾಗೂ 1/5/2015 31/7/2017 ಒಳಗೆ ಜನಿಸಿರುವ ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಗೆ ಅರ್ಹರಾಗಿರುತ್ತಾರೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಈ ನಿಲಯದಲ್ಲಿ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ವ್ಯಾಸಂಗ ಮಾಡಬಹುದು ಮತ್ತು ವ್ಯಾಸಂಗ ಮಾಡುವ ಮಕ್ಕಳಿಗೆ ಉಚಿತ ವಸತಿ ಮತ್ತು ಸಹ ಶಿಕ್ಷಣ, ಬಾಲಕ ಬಾಲಕಿಯರಿಗೆ ಬೇರೆ ವಸತಿ ಗೃಹಗಳು, ಆಹಾರ ವ್ಯವಸ್ಥೆ, ಕ್ರೀಡೆ ಮತ್ತು ವ್ಯಾಯಾಮ, ಆರೋಗ್ಯಕರ ವಾತಾವರಣದ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾಲಯದಲ್ಲಿ ಹೆಲ್ಪ್ ಡೆಸ್ಕ್ ತೆರೆದಿದ್ದು 9481-86-5429 ಹಾಗೂ 8618-4293-88 ಈ ನಂಬರ್ಗೆ ಕರೆ ಮಾಡುವ ಮೂಲಕ ಪೋಷಕರು ಇದರ ಉಪಯೋಗ ಪಡೆದುಕೊಳ್ಳಬಹುದು. ಪ್ರಕಟಣೆ ಕೇಳಿದಿರಿ.
2: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

0: ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ 6:15:20. ಇನ್ನು ಮುಂದೆ ಕೇಳಿ ಭಾವಗೀತೆಗಳು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಭಾವಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಸುನಂದಾ ದಿಲೀಪ್ ಅವರು ಹಾಡಿರುವ ಕುವೆಂಪು ಅವರ ರಚನೆ, ಮಲಗು ಮಲಗೆಲೆ ಕಂದ ಜೋ ಜೋ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
4: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚೋ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
5: ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ.
6: ಭಾವಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ವಾಣಿ ಸತೀಶ್ ಅವರು ಹಾಡಿರುವ ತೀನಂ ಶ್ರೀಕಂಠಯ್ಯ ಅವರ ರಚನೆ, ವಲಿದೆನೇಕೆ ನಲಿದೆನೇಕೆ.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: प्रकार से पीएम जय अब गरीबों की जय बन गई है.

ಭಾವಗೀತೆಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಅವರಿಂದ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನು ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನು ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನು ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನು ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನು ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನು ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನು ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನು ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನ ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ.
2: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
3: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
0: ಆಕಾಶವಾಣಿ ಹಾಸನ ಎಫ್ಎಂ.
4: ಹೈಟೆಕ್ ಫರ್ನಿಚರ್ನಿಂದ 37,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೂನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್, ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
0: ಆತ್ಮೀಯ ಕೇಳಿದರೆ ಇನ್ನು ಮುಂದೆ 8 ಗಂಟೆಗೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಗಜಲ್ಗಳು, 9:30 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ನಾಟಕ ತಿದ್ದಿ ಬರೆದ ನಾಟಕ ಬಿತ್ತರವಾಗಲಿದೆ.

ನಾಳೆ ಬೆಳಿಗ್ಗೆ 9 ಗಂಟೆಗೆ ಆಲಿಸಿ ಚಿತ್ರ ಚೈತ್ರ, 10 ಗಂಟೆಗೆ ಒಗಟು ಜಿಗಿಟು ನೇರ ಫೋನಿನ ಕಾರ್ಯಕ್ರಮ ಬಿತ್ತರವಾಗಲಿದೆ. 10:30ಕ್ಕೆ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. 11 ಗಂಟೆಗೆ ಫುಲ್ವಾರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಾ.

0: ಅಪ್ಪ, 3,000 ಕೊಡಿ.
1: ಯಾಕೆ?
0: ನನ್ನ ಪಾಕೆಟ್ ಮನಿ.
1: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು.
0: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ

0: ನಡೆಸಿದಿರ ಡಿಜಿಟಲ್ ಪೇಮೆಂಟ್ ಮಾಡಿ ಹೇ ಅಲ್ಲ ಹಾ ಸೀದಾ UPI ಪೇಮೆಂಟ್ ಮಾಡಿ ತುಂಬಾ ಸುಲಭ
1: ಅರೆ ವಾ ನನ್ಗೂ ಕಲಿಸು ನನ್ನ 1,000 ತಗೊಂಡು ಹೋಗು
0: ನಿಮ್ ಮೊಬೈಲ್ ಕೊಡಿ
1: ತಗೋ
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ ಬನ್ನಿ ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com
5: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು
6: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು
7: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন।

0: बदलती धारा।
1: अथ मराठी भाषा न्यूज ऑन AIR ऐप मध्ये उपलब्ध आहे।
2: और बिहार के सभी भाषा के कार्यक्रम को सुन।
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
1: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಮೇರು ಗಾಯಕಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಬೋಗಾದಿ ಬಳಿಯ ಕಣಿಯನಹುಂಡಿ ತೋಟದ ಮನೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ ಇರಿಸಲಾಗಿತ್ತು. ತದನಂತರ ಅವರ ಪಾರ್ಥಿವ ಶರೀರವನ್ನು ಬೋಗಾದಿಯ ಕಣಿಯನಹುಂಡಿ ಬಳಿ ಇರುವ ಅವರ ತೋಟದ ಮನೆಗೆ ಅಂತ್ಯಕ್ರಿಯೆಗಾಗಿ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಯಿತು. ಸಾವಿರಾರು ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ನೆಚ್ಚಿನ ಗಾಯಕಿಯ ಅಂತಿಮ ದರ್ಶನ ಪಡೆದರು. ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಪ್ರಮುಖ ಗಣ್ಯರು, ಕಲಾವಿದರು ಹಾಗೂ ರಾಜಕೀಯ ಮುಖಂಡರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಪಾರ್ಥಿವ ಶರೀರ ಕನಿಯನಹುಂಡಿ ತೋಟದ ಮನೆಗೆ ತಲುಪಿದ ನಂತರ ಸಂಜೆ 5:40ಕ್ಕೆ ಧಾರ್ಮಿಕ ವಿಧಿವಿಧಾನ ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ ಶುರುವಾಗಿದೆ. ವಸತಿ ಶಾಲೆ ಶಿಕ್ಷಕರು, ಪೊಲೀಸ್ ಕಾನ್ಸ್ಟೇಬಲ್, ಕಂದಾಯ ಇಲಾಖೆಯಲ್ಲಿನ ಭೂಮಾಪಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಸೇರಿದಂತೆ ಸುಮಾರು 4723 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ಹಾನಿಯನ್ನು ನಿಖರವಾಗಿ ಅಂದಾಜಿಸಿ ಸೂಕ್ತ ಪರಿಹಾರ ನೀಡಲು ಸಹಕಾರಿಯಾಗುವಂತೆ ಉಪಗ್ರಹ ಆಧಾರಿತ ಬೆಳೆ ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಇದನ್ನು ಚಿಕ್ಕಮಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುವುದು. ಅದಲ್ಲದೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ಜನರಿಗೆ ಅನುಕೂಲವಾಗಲು ಖಾಯಂ ನಿವಾಸ ಪತ್ರವನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು. ರಾಯಚೂರು ನಗರ ವಿಧಾನಸಭಾ

0: ಕ್ಷೇತ್ರದ ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರು ಅನಾರೋಗ್ಯದ ಕಾರಣ ಇಂದು ಬೆಳಿಗ್ಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಸೈಯದ್ ಯಾಸೀನ್ ಅವರು ಕೇಂದ್ರದ ಮಾಜಿ ಸಚಿವ ಸಿಕೆ ಜಾಫರ್ ಶರೀಫ್ ಅವರ ಅಳಿಯರಾಗಿದ್ದು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ 6 ಬಾರಿ ಸ್ಪರ್ಧಿಸಿದ್ದರು. 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರ ಅಂತ್ಯಕ್ರಿಯೆ ಇಂದು ಸಾಯಂಕಾಲ ರಾಯಚೂರು ನಗರದ ಕಮಲಿವಾಲೆ ಬಾಬಾ ಖಬರಸ್ಥಾನದಲ್ಲಿ ನೆರವೇರಬಹುದು ಎಂದು ಕುಟುಂಬದ ಸದಸ್ಯರು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಕೊಡಗು ಜಿಲ್ಲೆಗೆ ನವಮಂಗಳೂರು ಬಂದರು ಸಂಸ್ಥೆಯಿಂದ ಶಾಶ್ವತ ಜನೋಪಯೋಗಿ ಯೋಜನೆಯನ್ನು ಜಾರಿಗೊಳಿಸಲು ಬದ್ದ ಎಂದು ಸಂಸ್ಥೆಯ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಭರವಸೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ನಿಯೋಗದೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಗೌರವ ಸಲಹೆಗಾರ ಜಿ ಚಿದ್ವಿಲಾಸ್ ಪ್ರಸ್ತಾವನೆ ಸಲ್ಲಿಸಿ ಕೊಡಗು ಜಿಲ್ಲೆಯಿಂದ ಬಹುತೇಕ ಕಾಫಿ ವಹಿವಾಟು ನವಮಂಗಳೂರು ಬಂದರಿನ ಮೂಲಕ ಆಗುತ್ತಿದೆ. ನವಮಂಗಳೂರಿನ ಆರ್ಥಿಕ ಲಾಭಕ್ಕೂ ಕೊಡಗಿನಿಂದ ಸರಬರಾಜಾಗುತ್ತಿರುವ ಕಾಫಿ ಪರೋಕ್ಷವಾಗಿ ಕಾರಣವಾಗುತ್ತಿದೆ ಎಂದರು. ಈ ನಿಟ್ಟನಲ್ಲಿ ನವಮಂಗಳೂರು ಬಂದರು ಟ್ರಸ್ಟ್ನಿಂದ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿ ಬಳಸಿ ಕೊಡಗು ಜಿಲ್ಲೆಯಲ್ಲಿ ಜನರಿಗೆ ಪ್ರಯೋಜನವಾಗುವಂತಹ ಶಾಶ್ವತ ಯೋಜನೆಯನ್ನು ಜಾರಿಗೊಳಿಸುವಂತೆ ಕೋರಿದರು. ಈ ಪ್ರಸ್ತಾವನೆಗೆ ಸುಶೀಲ್ ಕುಮಾರ್ ಪೂರಕವಾಗಿ ಸ್ಪಂದಿಸಿದರು. ದೇಶದ ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ನಗರದ ಎಸ್ಎಸ್ಕೆಎಸ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಕಾಳಜಿಯ ಫಲವಾಗಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದ್ದು ದೇಶಾದ್ಯಂತ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಬಡತನದ ಕಾರಣದಿಂದಾಗಿ ಕನ್ನಡಕ, ಶ್ರವಣ ಸಾಧನ ಹಾಗೂ ವಾಕಿಂಗ್ ಸ್ಟಿಕ್ಗಳಂತಹ ಮೂಲಭೂತ ಉಪಕರಣಗಳನ್ನು ಖರೀದಿಸಲು ಆರ್ಥಿಕ ಶಕ್ತಿ ಇಲ್ಲದ ಹಿರಿಯರಿಗೆ ಈ ಅತ್ಯಾಧುನಿಕ ಸಾಧನಗಳು ಸ್ವಾವಲಂಬನೆಯ ಸಂಕೇತವಾಗಿವೆ ಎಂದು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ, ಹಿರಿಯೂರು, ಚಳ್ಳಕೆರೆ ಮತ್ತು ಹೊಳಲ್ಕೆರೆ ತಾಲೂಕುಗಳ ಒಟ್ಟು 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದಲ್ಲಿ 4,471 ಸಾಧನ ಸಲಕರಣೆಗಳನ್ನು ಹಂಚಲಾಗುತ್ತಿದ್ದು ಉಳಿದ ತಾಲೂಕುಗಳಲ್ಲೂ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಬಿರುಸಿನಿಂದ ಸಾಗಿದೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದುವರೆಗೆ 14,36,920 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಈ ಪೈಕಿ 5,57,559 ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಜಿಲ್ಲೆಯ 1,661 ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜೂನ್ 30 ಮನೆ ಮನೆ ಭೇಟಿ ನಡೆಸುತ್ತಿದ್ದಾರೆ. ಇದು ಜುಲೈ 29 ನಡೆಯಲಿದೆ. ಈ ವೇಳೆ 2,516 ಮರಣ, 2,111 ವಲಸೆ, 726 ಡಬಲ್ ಎಂಟ್ರಿ ಮತ್ತು 54 ಗೈರು ಹಾಜರಿ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮನೆ ಮನೆ ಭೇಟಿ ಮುಂದುವರೆದಿದ್ದು ಜೂನ್ 30 ಜುಲೈ 11 ಗಂಟೆವರೆಗೆ ಒಟ್ಟು 11,89,919 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿರುತ್ತದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳೂ ಆಗಿರುವ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಅವರು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ರೈತರು ಬೆಳೆ ರಕ್ಷಣೆಗಾಗಿ ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕೆಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು, ಬಿತ್ತನೆಗೂ ಮುನ್ನ ಬೀಜೋಪಚಾರಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು, ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನೆವಣೆ, ಜೋಳ ಮತ್ತು ಸಜ್ಜೆಯಂತಹ ಕಡಿಮೆ ನೀರು ಬಯಸುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದಿದ್ದಾರೆ. ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಹಾಗೂ ಏಕದಳ ಧಾನ್ಯಗಳಿಗೆ ಅಜೋಸ್ಪೊರಿಲಂ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು, ಜೊತೆಗೆ ಟ್ರೈಕೋಡರ್ಮಾ ಶಿಲೀಂಧ್ರನಾಶಕ ಬಳಸಿ ಬೀಜ ಸಂಸ್ಕರಣೆ ನಡೆಸುವುದರಿಂದ ಆರಂಭಿಕ ಹಂತದಲ್ಲಿಯೇ ರೋಗ ಬಾಧೆಯನ್ನು ತಡೆಯಬಹುದು ಎಂದು ಸಲಹೆ ನೀಡಿದ್ದಾರೆ. ಅಗಲಿದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರಿಗೆ ಕರ್ನಾಟಕ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಚಾಮರಾಜನಗರದಲ್ಲಿ ಜಿಲ್ಲೆಯಾದ್ಯಂತ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಚಾಮರಾಜನಗರದ ಗುಂಡ್ಲುಪೇಟೆ ಮತ್ತು ಕೊಳ್ಳೇಗಾಲ ಪ್ರವಾಸಿ ಮಂದಿರದಲ್ಲಿ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ಕಾರ್ಯಕರ್ತರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೌನಾಚರಣೆ ನಡೆಸಿದರು. ಇದೇ ವೇಳೆ ಕನ್ನಡ ಪರ ಹೋರಾಟಗಾರ ಅಯಾಜ್ ಮಾತನಾಡಿ, ತಮ್ಮ ಸುಮಧುರ ಕಂಠದಿಂದ ಸಂಗೀತ ಪ್ರಿಯರನ್ನು ಮೋಡಿ ಮಾಡಿದ್ದ ಎಸ್ ಜಾನಕಿ ಗಾಯನ ನಿಲ್ಲಿಸಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಜನಿಸಿದ್ದರೂ ಜಾನಕಿಯವರಿಗೆ ಕರ್ನಾಟಕದ ಮೇಲೆ ವಿಶೇಷ ಪ್ರೀತಿಯಿತ್ತು. ಹೀಗಾಗಿ ಕನ್ನಡದಲ್ಲಿ 8,000 ಅಧಿಕ ಹಾಡುಗಳನ್ನು ಹಾಡಿ ಸಂಗೀತ ಆಸಕ್ತರ ಮನಗೆದ್ದಿದ್ದರು ಎಂದರು. ವಿದ್ಯುತ್ ಪ್ರಸರಣ ಮಾರ್ಗದ ಸಂತ್ರಸ್ತ ರೈತರಿಗೆ ಶೇಕಡ 35% ಹೆಚ್ಚಿನ ಪರಿಹಾರವನ್ನು ವಿತರಿಸುವ ಒಪ್ಪಂದದೊಂದಿಗೆ ಲೋಕ್ ಅದಾಲತ್ನಲ್ಲಿ 48 ಪ್ರಕರಣಗಳನ್ನು ರಾಮನಗರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಅವರ ಸಮ್ಮುಖದಲ್ಲಿ ಇತ್ಯರ್ಥಪಡಿಸಲಾಗಿದೆ. ಈ ಕುರಿತು ಮಾತನಾಡಿದ ನ್ಯಾಯಮೂರ್ತಿ ಎಂಎಚ್ ಅಣ್ಣಯ್ಯನವರ್, ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಈ ಬಾರಿ ಹಿರಿಯ ನಾಗರಿಕ ಕಕ್ಷಿದಾರರ ಪ್ರಕರಣಗಳು, ಪವರ್ ಗ್ರಿಡ್ ಮಾರ್ಗದಲ್ಲಿ ಹೆಚ್ಚಿನ ಪರಿಹಾರ ಕೋರಿದ್ದ ರೈತರ ಪ್ರಕರಣಗಳನ್ನು ಆದ್ಯತೆಯ ಮೇರೆಗೆ ಇತ್ಯರ್ಥ ಮಾಡಲಾಗಿದೆ. ರೈತರಿಗೆ ಶೇಕಡ 35% ಹೆಚ್ಚಿನ ಪರಿಹಾರವನ್ನು ಒದಗಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4,723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಏನಣ್ಣ, ತುಂಬಾ ದಿನಗಳ ನಂತರ?
4: ಹೌದಣ್ಣ. ಅರೆ, ಗಡ್ಡ ತೆಗೆಯೋಕೆ ಎಷ್ಟಾಗುತ್ತೆ?
3: ಅರೆ, ಅದೇ 60 ಅಲ್ವಾ?
4: ಅರೆ, ನನ್ನ ಹತ್ರ ಬರೀ 30 ಕ್ಯಾಶ್ ಇರೋದು.
3: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗೆಸಿ.
4: ಮತ್ತೆ ಎರಡನೇದು?
3: ಅರೆ, ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
4: ತಗೊಳ್ಳಿ. ಅರೆ, UPI ಮರ್ಯಾದೆ ಉಳಿಸ್ತು.
3: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
4: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
5: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
6: ಆಕಾಶವಾಣಿ ಹಾಸನ FM

0: ಹಸಿರು ಇಂಧನ
1: ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ.
1: ಆಲಿಸಿ ಹಸಿರು ಇಂಧನ.
0: ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.
2: ಆತ್ಮೀಯ ರೈತ ಬಾಂಧವರೇ, ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡುತ್ತಿರುವ ಸರಣಿ ಕಾರ್ಯಕ್ರಮ ಹಸಿರು ಇಂಧನ ಈಗಾಗಲೇ 13 ಕಂತುಗಳಲ್ಲಿ ಪ್ರಸಾರವನ್ನು ಕಂಡು

0: ಇಂದು 14ನೇ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಇನ್ನೊಂದು ಕಾರ್ಯಕ್ರಮ ಮುಂದಿನ ವಾರ ಪ್ರಸಾರವನ್ನು ಕಂಡು ಹಸಿರು ಇಂಧನ ಪ್ರಾಯೋಜಿತ ಸರಣಿ ಮುಕ್ತಾಯವಾಗುತ್ತೆ. ಈ ಒಂದು ಸರಣಿಯಲ್ಲಿ ಜೈವಿಕ ಇಂಧನ ಬೆಳೆಗಳ ಸಾಗುವಳಿ, ಅವುಗಳ ಉಪಯೋಗ ಹಾಗೂ ಬಳಸುವ ಕ್ರಮ ಕುರಿತಂತೆ ಸಾಕಷ್ಟು ವಿವರವಾದಂತಹ ಮಾಹಿತಿಗಳನ್ನು ಇಲಾಖೆಯ ಅಧಿಕಾರಿಗಳು ತಮಗೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಕಾರ್ಯಕ್ರಮದ ಕಡೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆಯ್ದ ಶ್ರೋತೃಗಳಿಗೆ ಜೈವಿಕ ಇಂಧನ ಉದ್ಯಾನ ಬಹುಮಾನವನ್ನು ಕೂಡ ನೀಡುತ್ತೆ. ಹಾಗೇನೆ ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಕಾರ್ಯಕ್ರಮದ ಮುಂದಿನ ಹೆಜ್ಜೆಗಳ ಕುರಿತಂತೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಾಲಕೃಷ್ಣಗೌಡ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನದ ಮುಂದಿನ ನಡೆಗಳು ಏನು, ಮುಂದಿನ ದಿನಗಳಲ್ಲಿ ಜೈವಿಕ ಇಂಧನದ ಭವಿಷ್ಯ ಹೇಗಿದೆ, ಈ ಕುರಿತಂತೆ ಹತ್ತಾರು ವಿಚಾರಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಡಾ ಬಾಲಕೃಷ್ಣಗೌಡ ಅವರು ಹಂಚಿಕೊಂಡಿದ್ದಾರೆ. ಬನ್ನಿ ಕಾರ್ಯಕ್ರಮವನ್ನು ಆಲಿಸೋಣ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಜೈವಿಕ ಇಂಧನ ಕಾರ್ಯಕ್ರಮದ ಮುಂದಿನ ಹೆಜ್ಜೆಗಳು, ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ನಾವು ಏನೆಲ್ಲ ಕೆಲಸವನ್ನು ಮಾಡಿದ್ದೇವೆ, ಎಷ್ಟು ಸಾಧನೆಯನ್ನು ಮಾಡಿದ್ದೇವೆ, ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಜವಾಬ್ದಾರಿ ಏನಿರಬೇಕು, ಅದು ಈ ಜೈವಿಕ ಇಂಧನ ಉದ್ಯಾನ ಏನಿದೆಯೋ ಇದರ ಜವಾಬ್ದಾರಿಗಳೇನು, ಕೃಷಿಕರ ಜವಾಬ್ದಾರಿಗಳೇನು, ಸಾರ್ವಜನಿಕರ ಜವಾಬ್ದಾರಿಗಳೇನು, ಮತ್ತು ಸರ್ಕಾರ ಈ ಜೈವಿಕ ಇಂಧನವನ್ನು ಇದರ ಬಳಕೆಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಪ್ರೋತ್ಸಾಹಗಳನ್ನು ನೀಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಮೊದಲ ಮುಖ್ಯಸ್ಥರಾದಂತಹ ಡಾಕ್ಟರ್ ಬಾಲಕೃಷ್ಣಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಈ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ನಾವು ಏನೆಲ್ಲ ಕೆಲಸವನ್ನು ಮಾಡಿ ಯಾವ ಹಂತವನ್ನು ತಲುಪಿದ್ದೇವೆ ಸರ್?
2: ಜೈವಿಕ ಇಂಧನ ಕಾರ್ಯಕ್ರಮದಲ್ಲಿ ನಾವು ಈಗ ಮುಂಚೂಣಿಯಲ್ಲಿದ್ದೇವೆ ಅಂತ ಹಿಂದೆನೂ ಕೂಡ ಹೇಳಿದ್ದೆ. ಮುಂಚೂಣಿಯಲ್ಲಿ ಅಂತಂದರೆ ನಮ್ಮ ರಾಜ್ಯದಲ್ಲಿ ದೊರಕ್ತಾ ಇರುವಂಥ ಜೈವಿಕ ಇಂಧನ ತಯಾರಿಕೆಗೆ ಬೇಕಾದಂಥ ಮೂಲ ವಸ್ತುಗಳು ಅಂದರೆ ಕಚ್ಚಾ ವಸ್ತುಗಳು ಅಥವಾ ಫೀಡ್ ಸ್ಟಾಕ್ ಅಂತ ಕರಿತೀವಿ, ಈ ವಸ್ತುಗಳ ಲಭ್ಯತೆ ಇದೆಯಾ ಇಲ್ವಾ, ಹಾಗೆ ಯಾವ್ಯಾವ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಪ್ರದೇಶದಲ್ಲೂ ಇದು ದೊರಕ್ತದಾ, ಅದು ದೊರಕುತ್ತೆ ಅಂತಂದರೆ ಎಲ್ಲಿಂದ ಸಿಕ್ಕುತ್ತೆ, ಹೇಗೆ ಸಿಗ್ತದೆ ಅನ್ನೋದು, ಮತ್ತು ಹಾಗೆ ಇದನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವ ಇಲ್ವಾ ಅನ್ನೋ ಈ ಪ್ರಶ್ನೆಗಳನ್ನು ನಾವು ಉತ್ತರಿಸಬೇಕಾಗ್ತದೆ. ಮೊದಲನೇದು, ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಈ ಒಂದು ಜೈವಿಕ ಇಂಧನಕ್ಕೆ ಬೇಕಾದಂಥ ಮೂಲ ವಸ್ತುಗಳು ಅಂದರೆ ಫೀಡ್ ಸ್ಟಾಕ್ ಅಂತ ಏನು ಹೇಳ್ತೀವಿ ಅದು ಎಲ್ಲ ಕಡೆಯೂ ಸಿಗ್ತಾ ಇದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಸುಮಾರು 1.4 ಮಿಲಿಯನ್ ಟನ್ನಷ್ಟು ಈ ಜೈವಿಕ ಇಂಧನ ಎಣ್ಣೆ ಕಾಳು ಬೀಜಗಳು ದೊರಕ್ತಾ ಇದೆ. ಈ ಒಂದು ಕಚ್ಚಾ ವಸ್ತುವನ್ನು ನಾವು ಬಳಕೆ ಮಾಡಿಕೊಂಡು ಇಂಧನ ಕಾರ್ಖಾನೆಗಳಲ್ಲಿ ಇದನ್ನು ಇಂಧನ ತಯಾರಿಕೆಗೆ ಬಳಕೆ ಮಾಡಬೇಕು. ಇದನ್ನು ಬಳಕೆ ಮಾಡಬೇಕು ಅಂತಂದರೆ ಅದನ್ನು ಸಂಗ್ರಹಣೆ ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಸಂಗ್ರಹಣೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಈಗಾಗಲೇ ರೂಪಿಸಿದ್ವಿ. ವಿಶೇಷವಾಗಿ ನಾವು ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾದರಿಯಲ್ಲಿ ಪ್ರತಿ ಹಳ್ಳಿಯಿಂದ ಪ್ರತಿ ಮನೆಯಿಂದ ಈ ಜೈವಿಕ ಇಂಧನ ಮೂಲ ವಸ್ತುಗಳನ್ನು ಅಂದರೆ ಎಣ್ಣೆಕಾಳು ಬೀಜನ ಕೊಂಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ದೀವಿ. ಆ ಬೀಜಗಳನ್ನು ಕೊಂಡುಕೊಂಡು ಒಂದು ಕೇಂದ್ರೀಕೃತ ಪ್ರದೇಶ ಅಂದರೆ ತುಂಬ ದೂರ ಹೋಗಬಾರ್ದು, ಒಂದು ತಾಲೂಕು ಇರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿ ಆ ಒಂದು ಎಣ್ಣೆ ತೆಗೆಯುವಂಥ ಒಂದು ವ್ಯವಸ್ಥೆ ಆಗಬೇಕು. ಆ ವ್ಯವಸ್ಥೆಯಿಂದ ಎಣ್ಣೆಯನ್ನು ನಾವು ವಿಶೇಷವಾಗಿ ಜೈವಿಕ ಇಂಧನ ತಯಾರಿಕೆಗೆ ಕಳಿಸಿ ಉಪ ಉತ್ಪನ್ನವನ್ನು ನೇರವಾಗಿ ರೈತರಿಗೆ ಮರುಬಳಕೆಗೆ ಅವಕಾಶ ಮಾಡಿಕೊಳ್ಳುವಂಥದ್ದು, ಈ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ಇದೆ. ಇದೆ ಅಂತಂತಂದರೆ ಕಾರ್ಯಕ್ರಮ ಮುಂದುವರಿತಾ ಇದೆಯಾ ಅನ್ನೋ ಪ್ರಶ್ನೆ ಬರ್ತದೆ. ಇದರಲ್ಲಿ ಏನಪ್ಪ ಅಂತಂದರೆ ಇದಕ್ಕೆ ಬೇಕಾದಂಥ ಮುಖ್ಯ ವಿಚಾರ ಅಂತಂದರೆ ಇದಕ್ಕೆ ಪೂರಕ ಸಹಕಾರಗಳು. ಪೂರಕ ಸಹಕಾರಗಳು ಅಂದರೆ ಎಲ್ಲಿಂದ ಬರಬೇಕು? ಒಂದು, ವಿಶೇಷವಾಗಿ ನಮ್ಮ ಜೈವಿಕ ಇಂಧನ ಉದ್ಯಾನ ಇರ್ಬೋದು ಅಥವಾ ಬೇರೆ ಬೇರೆ ಕೇಂದ್ರಗಳಿರ್ಬೋದು ಇಡೀ ರಾಜ್ಯದಲ್ಲಿ, ಈ ಎಲ್ಲ ಕಡೆಯಿಂದನೂ ನಾವು ಇದನ್ನು ಸಂಗ್ರಹಣೆ ಮಾಡ್ಬೋದು. ಇದಾದ ನಂತರ ಇದನ್ನು ಕೊಂಡುಕೊಳ್ಳೋದಕ್ಕೆ ಬೇಕಾದಂಥ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡುವಂಥ ಒಂದು ವ್ಯವಸ್ಥೆ ಬೇಕಿದೆ. ಇದಕ್ಕೆ ಸರ್ಕಾರದ ಒಂದು ಸಹಕಾರ ಮತ್ತು ಅನುದಾನಗಳು ಕೂಡ ಬೇಕಾಗುತ್ತೆ. ಯಾಕೆಂದರೆ ಈ ಒಂದು ಚಾಲನೆ ಬರದೇ ಹೋದರೆ

0: ಪರಿವರ್ತನೆ ಮಾಡಿ ಎಣ್ಣೆಯನ್ನು ಮಾರಾಟ ಮಾಡುವುದು, ಹಿಂಡಿಯನ್ನು ತಾವೇ ಬಳಕೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದಕ್ಕೆ ಬೇಕಾದಂಥ ಎಲ್ಲ ಪೂರಕ ಸಹಕಾರಗಳನ್ನು ಜೈವಿಕ ಇಂಧನ ಉದ್ಯಾನ ನೀಡ್ತಾ ಇದೆ. ಇದರಲ್ಲಿ ರೈತರ ಪಾಲ್ಗೊಳ್ಳುವಿಕೆ ಭಾಳ ಮುಖ್ಯ. ಯಾತಕ್ಕೆ ಅಂತಂದರೆ ಅವರು ಭಾಗವಹಿಸದೆ ಹೋದರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ. ಭಾಗವಹಿಸ್ತು ಅಂದರೆ ಅವ್ರಿಗೆ ಏನು ಅನುಕೂಲ? ಮೊದಲನೇ ಪ್ರಶ್ನೆ, ಅವ್ರಿಗೆ ಏನು ಅನುಕೂಲ ಆಗುತ್ತೆ? ಒಂದು, ಅವರು ಬೆಳೆದಂಥ ವಸ್ತುಗಳಿಗೆ ಉತ್ತಮ ಬೆಲೆ ದೊರೆತು ಅವರಿಗೆ ಹಣಕಾಸಿನ ಒಂದು ಅನುಕೂಲತೆ ಸಿಕ್ಕುತ್ತೆ. ಹಾಗೆಯೇ ಮೌಲ್ಯವರ್ಧನೆ ಮಾಡಿದಾಗ ಅವ್ರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಬರ್ತದೆ. ಮತ್ತು ಆ ಹಿಂಡಿ ಉಪ ಉತ್ಪನ್ನ ಏನಿದೆಯಲ್ಲ, ಅದು ಕೃಷಿಗೆ ಪೂರಕ. ನಮಗೆ ಮುಖ್ಯವಾಗಿರೋದು ರೈತರ ಜೊತೆ ಸಂಪರ್ಕದಲ್ಲಿ ಅವರ ಕೃಷಿ ಉತ್ಪಾದನೆ ಹೆಚ್ಚಾದಾಗ ನಮ್ಮ ಜೈವಿಕ ಇಂಧನ ಕಾರ್ಯಕ್ರಮವು ಅಷ್ಟೇ ಬೆಳವಣಿಗೆ ವೇಗದಲ್ಲಿ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಯಾತಕ್ಕೆ ಅಂತಂದರೆ ಕೃಷಿ ಉತ್ಪಾದನೆ ಹೆಚ್ಚಾಗ್ತಿದೆ ಅಂತಂದರೆ ಈ ಜೈವಿಕ ಇಂಧನ ಮರಗಿಡಗಳು, ವಿಶೇಷವಾಗಿ ಹೊಂಗೆ, ಬೇವು, ಹಿಪ್ಪೆ, ಸಿಮರೂಪ, ಜಟ್ರೋಪ ಇಂಥ ಗಿಡಗಳಲ್ಲೂ ಅವರು ಬೆಳೀತಾ ಇದ್ದರೆ ಅವೆಲ್ಲ ಕೃಷಿಗೆ ಪೂರಕ. ಅವ್ರಿಗೆ ಅದಕ್ಕೇನು ವಿಶೇಷವಾದ ಆರೈಕೆ ಮಾಡಬೇಕಾಗಿಲ್ಲ. ಬದುಗಳಲ್ಲಿರ್ಬೋದು, ಬಂಜರು ಭೂಮಿಯಲ್ಲಿ ಬೆಳೀತಾ ಇರ್ತದೆ. ಆದರೆ ಅದರ ಉತ್ಪನ್ನಗಳು ಕೃಷಿಗೆ ಪೂರಕವಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಿಸೋದಕ್ಕೆ ಎಲ್ಲ ಸಹಕಾರಿಯಾಗಿರ್ತದೆ. ಈ ಒಂದು ಕೆಲಸ ಕಾರ್ಯಗಳು ನಡೀಬೇಕು. ಇದಕ್ಕೆ ನಮಗೆ ಸರ್ಕಾರದ ಕಡೆಯಿಂದ ಸಾಕಷ್ಟು ಸಹಕಾರ ಬೇಕಾಗುತ್ತೆ.
1: ಈ ಎಲ್ಲ ಒಂದು ಹೇಳಿದಂತಹ ವಿಚಾರಗಳನ್ನು ಒಗ್ಗೂಡಿಸ್ಲಿಕ್ಕೆ ಮತ್ತು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಈ ನಿಟ್ಟಿನಲ್ಲಿ ನಮ್ಮ ಜೈವಿಕ ಇಂಧನ ಉದ್ಯಾನದ ಪಾತ್ರ ಏನೇನಿದೆ ಸರ್?
0: ಜೈವಿಕ ಇಂಧನ ಉದ್ಯಾನ ಸಾಕಷ್ಟು ರೈತ ಸಂಪರ್ಕ ವ್ಯವಸ್ಥೆಗಳನ್ನು ಮಾಡಿದೆ. ಹಾಗೆಯೇ ನಮ್ಮ ರಾಜ್ಯದಲ್ಲಿ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅನ್ನೋದು ಕೂಡ ಇದೆ. ನಾವು ನಮ್ಮ ಜೈವಿಕ ಇಂಧನ ನೀತಿ ರೂಪಿಸಿದಾಗ ಜೈವಿಕ ಇಂಧನ ಮಂಡಳಿ ಒಂದು ಜಾರಿಗೆ ಬರಬೇಕು ಅಂತ ಸಲಹೆ ಕೊಟ್ಟಿದ್ವಿ. ಅದರ ಪ್ರಕಾರ 2010 ಜೈವಿಕ ಇಂಧನ ಮಂಡಳಿ ಕೂಡ ಬಂತು. ಆ ಮಂಡಳಿ ಮೂಲಕ ಇಡೀ ರಾಜ್ಯದಲ್ಲಿ ಸಾಕಷ್ಟು ಕೇಂದ್ರಗಳು ಕೆಲಸ ಮಾಡ್ತಿವೆ. ಆ ಕೇಂದ್ರಗಳ ಮೂಲಕ ನಾವು ಹಣಕಾಸಿನ ಒಂದು ಸಹಕಾರ ಸರ್ಕಾರ ಕೊಟ್ಟರೆ ಈ ಒಂದು ಜೈವಿಕ ಇಂಧನ ಎಣ್ಣೆ ಕಾಳುಗಳನ್ನ ಖರೀದಿ ಮಾಡೋದು ಮತ್ತು ಮೌಲ್ಯವರ್ಧನೆ ಮಾಡೋದು ಈ ಎಲ್ಲದಕ್ಕೂ ಕೂಡ ಸಹಕಾರ ಮಾಡೋದಕ್ಕೆ ತುಂಬ ಅನುಕೂಲ ಆಗ್ತದೆ. ಸರ್ಕಾರ ಅದರದೇ ಆದ ಸಂಸ್ಥೆ ಇದೆ, ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ. ಅದರ ಮೂಲಕ ಕಾರ್ಯಚಟುವಟಿಕೆಗಳನ್ನ ವಿಸ್ತರಿಸಿದ್ರೆ ಈ ಒಂದು ಕಾರ್ಯಕ್ಕೆ ಹೆಚ್ಚಿನ ಬಲ ಬಂದಂಗಾಗುತ್ತೆ.
1: ಜೈವಿಕ ಇಂಧನದ ಒಂದು ಉತ್ಪಾದನೆಯನ್ನು ನಾವು ಹೆಚ್ಚು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಪೂರಕವಾಗಿ ಇರತಕ್ಕಂತಹ ಜೈವಿಕ ಇಂಧನದ ಬೀಜಗಳೇನಿದ್ದಾವೋ ಅವುಗಳು ನಮಗೆ ದೊರೀಬೇಕಾಗುತ್ತೆ. ಅದರ ಉತ್ಪಾದನೆಯನ್ನು ಕೂಡ ಹೆಚ್ಚಳ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರ ಜವಾಬ್ದಾರಿ ಸ್ವಲ್ಪ ಹೆಚ್ಚಾಗುತ್ತೆ. ಕೃಷಿಕರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಜೈವಿಕ ಬೀಜಗಳ ಉತ್ಪಾದನೆಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಹೇಗೆ ಕಾರ್ಯಪ್ರವೃತ್ತರಾಗಬೇಕು ಅಂತೀರಿ?
0: ಇದೊಂದು ಉತ್ತಮವಾದ ಪ್ರಶ್ನೆ. ಪ್ರಾರಂಭದಿಂದಲೇ ನಾವು ರೈತರ ಸಹಭಾಗಿತ್ವ ಅಂತ ಹೇಳ್ತಾ ಬಂದಿದ್ವಿ. ಈಗಾಗಲೇ ನಾವು ಇಲ್ಲಿವರೆಗೂ 2020-22 ಸುಮಾರು 1.5 crore ಸಂಖ್ಯೆಯಲ್ಲಿ ಸಸಿಗಳನ್ನು ರೈತರ ಜೊತೆ ರೈತರಿಗೆ ಕೊಟ್ಟು ಅವರ ಭೂಮಿಯ ಆಸುಪಾಸು ಅಂದರೆ ಕೃಷಿಗೆ ಯಾವುದೇ ರೀತಿ ಅಡ್ಡ ಬರದಾಗೆ ಬದುಗಳಲ್ಲಿ ಮತ್ತು ಇತರ ಪ್ರದೇಶಗಳಲ್ಲಿ ಈಗಾಗಲೇ ಬೆಳೆಸಿದ್ದೇವೆ. ಈಗ ಪ್ರತಿ ಕುಟುಂಬದಲ್ಲೂ ಕೂಡ ಈ ಒಂದು ಜೈವಿಕ ಇಂಧನ ಮರಗಿಡಗಳು ಇವೆ. ಬೀಜವನ್ನು ಕಾಲಕಾಲಕ್ಕೆ ಅದನ್ನು ಸಂಗ್ರಹಣೆ ಮಾಡಿ ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡೋದಕ್ಕೆ ಅವರಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಹಾಗೆ ವಿಶೇಷ ಕಾರ್ಯಕ್ರಮಗಳನ್ನೂ ನಾವು ರಚಿಸ್ತಾ ಇದ್ದೀವಿ ಅವರಿಗೆ ಹೋಗೋದಕ್ಕೆ. ನಾನೀಗಾಗಲೇ ಹೇಳಿದೆ, ಒಂದು ಕೆಲವು ಯಂತ್ರಗಳನ್ನು ಕೂಡ ನಾವು ರೂಪಿಸಿದ್ದೇವೆ. ಆ ಯಂತ್ರಗಳನ್ನು ಕೂಡ ಬಳಕೆ ಮಾಡಿಕೊಂಡು ಅವರು ಹೆಚ್ಚು ಉತ್ಪಾದನೆ ಮಾಡಿ ಅವರಿಗೆ ಹೆಚ್ಚಿನ ಅನುಕೂಲತೆನ ಮಾಡ್ಕೋಬೋದು. ಈಗ ನಾನು ಹೇಳಿದಾಗೆ 4.5 crore ಇಷ್ಟು ಸಸಿಗಳು ಈಗಾಗಲೇ ಇದೆ. ಮತ್ತು ನಾವು ಈ 4.5 crore ಸಸಿಗಳನ್ನು ಯಾವ ರೀತಿ ಮಾಡಿದ್ದೀವಪ್ಪ ಅಂತಂದರೆ ವಿಶೇಷವಾಗಿ ಆಯ್ಕೆ ಮಾಡಿದಂಥ ಅಂದರೆ ಹೆಚ್ಚು ಇಳುವರಿ ಕೊಡುವಂಥ ಹೆಚ್ಚು ಎಣ್ಣೆ ಅಂಶ ಇರುವಂಥ ಸಸಿಗಳನ್ನು ಅಭಿವೃದ್ಧಿಪಡಿಸಿ ಆ ಗಿಡಗಳನ್ನು ಸಸಿಗಳನ್ನು ನಾವು ರೈತರಿಗೆ ಈಗಾಗಲೇ ಕೊಟ್ಟಿದ್ದೇವೆ ಮತ್ತು ಈಗಲೂ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ವರ್ಷ ಇದರ ಸಂಖ್ಯೆ ಹೆಚ್ಚುತ್ತಾ ಇದೆ. ಉದಾಹರಣೆ ನಾನು ಹಾಸನ ಜಿಲ್ಲೆ ಹೇಳಬೇಕು ಅಂದರೆ ನಾವು ಪ್ರಾರಂಭದಲ್ಲಿ 2005-06 ಸುಮಾರು 4-5 ಸಾವಿರ ಟನ್ ವಾರ್ಷಿಕ ಈ ಎಣ್ಣೆಕಾಳು ಬೀಜ ಸಿಗ್ತಾ ಇತ್ತು. ಈಗ ಸುಮಾರು 22,000 ಟನ್ಗಿಂತ ಹೆಚ್ಚು ಎಣ್ಣೆಕಾಳು ಬೀಜ ಅಂದರೆ ವಿಶೇಷವಾಗಿ ಖಾದ್ಯವಲ್ಲದ ಅಂದರೆ ಜೈವಿಕ ಇಂಧನಕ್ಕೆ ಪೂರಕವಾಗದಂಥ ಎಣ್ಣೆಕಾಳು ಬೀಜಗಳಲ್ಲಿ ದೊರೀತಾ ಇದೆ. ಇದರಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಜೈವಿಕ ಇಂಧನ ಕಾರ್ಯಕ್ರಮದಿಂದ ಹೇಗೆ ನಾವು ಉತ್ಪಾದನೆ ಮಟ್ಟವನ್ನು ಹೆಚ್ಚಿದ್ದೀವಿ ಅಂತ. 2004 ನಮ್ಮ ರಾಜ್ಯದಲ್ಲಿ ಸುಮಾರು 0.9 million tons ಅಷ್ಟು ಎಣ್ಣೆಕಾಳು ಬೀಜ ಉತ್ಪಾದನೆ ಆಗ್ತಾ ಇತ್ತು. ಇವಾಗ ಸುಮಾರು 1.4 million tons ಅಷ್ಟು ಎಣ್ಣೆಕಾಳು ಬೀಜ ಉತ್ಪಾದನೆ ಆಗ್ತಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಜೈವಿಕ ಇಂಧನ ಕಾರ್ಯಕ್ರಮ ಈಗಾಗಲೇ ನಾವು

0: ಸಾಕಷ್ಟು ಪ್ರಚಾರ ಮಾಡಿ ಎಲ್ಲ ಕಡೆ ರೈತರಿಗೆ ಸಹಕಾರ ಕೊಟ್ಟು ಬೆಳೆಸ್ತಾ ಇರೋದ್ರಿಂದ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಬೀಜಗಳನ್ನು ಸಂಗ್ರಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಬೇಕಾದಂಥ ಅನುದಾನಗಳಿಗೂ ನಮಗೆ ಈಗ ವಿಶೇಷವಾಗಿ ಅಗತ್ಯವಾಗಿದೆ.
1: ಈ ಜೈವಿಕ ಇಂಧನ ನೀತಿ ಅಂತ ಹೇಳಿ ಒಂದು ಪ್ರಾರಂಭ ಮಾಡಿದ್ವಿ, ಅದನ್ನು ನಾವೇ ಡ್ರಾಫ್ಟ್ ಮಾಡಿಕೊಟ್ಟು ಅಂತೇಳಿ ತಾವು ಹೇಳಿದ್ರಿ ಸರ್. ಅದು ಜಾರಿಗೆ ಬಂದು ಈಗಾಗಲೇ ಅನೇಕ ವರ್ಷಗಳಾಗಿದ್ದಾವೆ, ಅದರ ಅನುಷ್ಠಾನದ ಬಗ್ಗೆ ತಮಗೆ ತೃಪ್ತಿ ಇದೆಯಾ?
0: ಆ ಒಂದು ನೀತಿಯನ್ನು ಅನುಷ್ಠಾನಕ್ಕೆ ತಗೊಂಡು ಬಂದು ಮಾಡ್ತಾ ಇದ್ವಿ. ಇತ್ತೀಚೆಗೆ ಈಗ ಕಳೆದ 2 ವರ್ಷದಿಂದ ಅದೇ ನೀತಿಯನ್ನು ಮತ್ತೆ ಪರಿಷ್ಕರಿಸಿ ಕೆಲವು ವಿಶೇಷ ಅಂಶಗಳನ್ನು ಸೇರಿಸಿ ಈಗ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಹೊಸ ಒಂದು ಜೈವಿಕ ಇಂಧನ ನೀತಿ ಶೀಘ್ರದಲ್ಲೇ ಬರೋ ಸಾಧ್ಯತೆ ಇದೆ. ಇದನ್ನು ನಮ್ಮ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯವರು ಈಗ ಹೊಸ ಅಂಶಗಳನ್ನು ಸೇರಿಸಿ ಅದನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದಿನ ನೀತಿಯಲ್ಲಿ ಬಂದಂಥದ್ದನ್ನು ಕಾರ್ಯರೂಪಕ್ಕೆ ಬರಬೇಕಾಗಿರುವಂಥ ಆ ಒಂದು ಕಳೆ ಹಂತದ ಕಾರ್ಯಕ್ರಮಗಳು ನಮ್ಮಲ್ಲಿ ಯಶಸ್ವಿಯಾಗಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಇಷ್ಟೇ, ಅದಕ್ಕೆ ಬೇಕಾದಂಥ ಹಣಕಾಸಿನ ಲಭ್ಯತೆ ಕೊರತೆ ಭಾಳ ಹೆಚ್ಚಾಗಿ ಕಂಡುಬರ್ತದೆ. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗಿಲ್ಲ. ಕೇವಲ ಒಂದು ಬಾರಿ ಆವರ್ತನ ನಿಧಿನಲ್ಲಿ ಇದನ್ನು ಈ ಒಂದು ಹಣಕಾಸಿನ ಸೌಲಭ್ಯ ಕೊಟ್ಟರೆ ಮುಂದಿನ ದಿವಸಗಳಲ್ಲಿ ನಮ್ಮ ಈ ಒಂದು ಹಾಲಿನ ಕ್ಷೀರಕ್ರಾಂತಿ ಹೇಗೆ ನಡೀತಿದೆಯೋ ಹಾಗೆ ಜೈವಿಕ ಇಂಧನ ಕ್ರಾಂತಿ ಕೂಡ ನಮ್ಮ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ನಡೆಯೋದು ವಿಶೇಷತೆ ಏನಿಲ್ಲ, ಖಂಡಿತ ಹಾಗೇ ಆಗ್ತದೆ. ಇದಕ್ಕೆ ಬೇಕಾದಂಥ ಅಪೂರಕ ಅಂಶವನ್ನು ನಮ್ಮಲ್ಲಿ ನಮ್ಮ ರಾಷ್ಟ್ರದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಕೆಲವೊಂದೆರಡು ಪ್ರಶ್ನೆ ಹೇಳ್ಬೋದು, ಏನಪ್ಪ ಅಂದರೆ ಎಥನಾಲ್ ಬಂದಿದೆಯಲ್ಲ ಅಂತ. ಎಥನಾಲ್ ನಾವು ಉತ್ಪಾದನೆ ಮಾಡಿದ್ದಲ್ಲ, ಅದೇನಿದ್ದರೂ ಸಕ್ಕರೆ ಕಾರ್ಖಾನೆಗಳಲ್ಲಿ ಉಪ ಉತ್ಪನ್ನದಿಂದ ಬಂದಂಥದ್ದು. ಹಾಗಾಗಿ ನಾವೇನು ವಿಶೇಷವಾದ ಕಾರ್ಯಕ್ರಮ ಏನು ರೂಪಿಸಿ ಮಾಡ್ದಂಗಂತಲ್ಲ. ಹಾಗಾಗಿ ಜೈವಿಕ ಇಂಧನದಲ್ಲಿ ನಾವು ಮಾಡಬೇಕಾದ್ರೆ ಈ ಒಂದು ಮರಗಿಡಗಳಿಂದ ಬರುವಂಥ ಎಣ್ಣೆ ಕಾಳದಿಂದ ಮಾಡೋದ್ರಿಂದ ಇದು ನಮಗೆ ಹೆಚ್ಚಿನ ಡೀಸೆಲ್ಗೆ ಪರ್ಯಾಯವಾದ ಇಂಧನ. ಮತ್ತು ಇದು ನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಮುಂದಿನ ವರ್ಷದಿಂದ ನಮ್ಮ ರಾಷ್ಟ್ರದಲ್ಲಿ ನಮ್ಮ ವಿಮಾನಕ್ಕೆ ಬೇಕಾದಂಥ ಇಂಧನ ಬಯೋ ATF ಅಂತ ಕರೀತಾರೆ, ಆ ಒಂದನ್ನು 2027 ಅದನ್ನು ಬಳಕೆ ಮಾಡಲೇಬೇಕಾಗಿದೆ. ನಿರ್ದಿಷ್ಟ ಪರ್ಸೆಂಟಲ್ಲಿ ನಮಗೆ ಸಮಯ ಇಲ್ಲ. ಹಾಗಾಗಿ ನಮ್ಮಲ್ಲಿರೋ ಉತ್ಪನ್ನಗಳನ್ನು ನಾವು ಇದನ್ನು ಸಂಗ್ರಹಣೆ ಮಾಡಿ ಬಳಕೆ ಮಾಡೋದಕ್ಕೆ ಈಗ ಪ್ರಾರಂಭ ಮಾಡಿದರೆ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಖಂಡಿತ ನಮ್ಮ ವಿಮಾನಗಳ ಹಾರಾಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಹಸಿರು ಇಂಧನ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಇದಕ್ಕೆ ವಿಶೇಷವಾದ ಒಂದು ಅನುದಾನವನ್ನು ಕೊಡಬೇಕಾಗಿದೆ. ಆ ಒಂದು ಅನುದಾನ ಬಂದರೆ ಖಂಡಿತವಾಗಿ ಇನ್ನು ಒಂದು ವರ್ಷದಲ್ಲಿ ನಾವು ಈ ಒಂದು ಜೈವಿಕ ಇಂಧನದಲ್ಲಿ ಹೆಚ್ಚಿನ ಮಟ್ಟದ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ ಆಗ್ತದೆ.
1: ಜೈವಿಕ ಇಂಧನದ ಬಳಕೆ ಹಾಗೂ ಅದರ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಇನ್ನೂ ಎಷ್ಟರ ಮಟ್ಟಿಗೆ ಉತ್ತೇಜನವನ್ನು ನೀಡಬೇಕು?
0: ಎಷ್ಟರ ಮಟ್ಟಿಗೆ ಅಂತಂದರೆ ನಾನು ಜೈವಿಕ ಇಂಧನಕ್ಕೆ ಎಷ್ಟು ಮಿತಿ ಇದೆ ಅಂತ ಪ್ರಶ್ನೆಗಳು ಕೇಳ್ತಾರೆ. ಇದಕ್ಕೆ ಆಕಾಶವೇ ಮಿತಿ. ನಾವು ಎಷ್ಟು ಉತ್ಪಾದನೆ ಮಾಡಿದ್ರೂ ಕಮ್ಮಿನೇ. ಇಡೀ ಭೂಮಂಡಲನೇ ಹಸಿರು ಮಾಡಿದ್ರೂ ಕೂಡ ನಾವು ಒಂದು 40-45% ಜೈವಿಕ ಇಂಧನ ಉತ್ಪಾದನೆ ಮಾಡೋಕೆ ಸಾಧ್ಯ ಆಗ್ಬೋದು. ಹಾಗಾಗಿ ನಾವು ಎಷ್ಟು ಉತ್ಪಾದನೆ ಮಾಡಿದ್ರೂ ಕಡಿಮೆನೆ. ಹಾಗಾಗಿ ನಮ್ಮ ರಾಜ್ಯಕ್ಕೆ ನಾನು ಒಂದು ಮನವಿ ಅಂತಂದರೆ ಕನಿಷ್ಠ ಒಂದು ಪ್ರಾರಂಭದಲ್ಲಿ ಒಂದು 500 ಕೋಟಿಯಷ್ಟು ಹಣವನ್ನು ಇದಕ್ಕೆ ಮೀಸಲಿಟ್ಟರೆ ಈ ಹಣ ಎಲ್ಲೂ ಹೋಗೋದಿಲ್ಲ, ಅಲ್ಲೇ ಇರ್ತದೆ. 4-5 ವರ್ಷದಲ್ಲಿ ಆ ಹಣ ವಾಪಸ್ ಸರ್ಕಾರಕ್ಕೆ ಹೋಗ್ತದೆ. ಈ ಒಂದು ಚಾಲನೆಗೆ ಬೇಕಾದಂಥ ಹಣ ಯಾತಕ್ಕೆ ಅಂತಂದರೆ ಸಾರ್ವಜನಿಕ ವಲಯದಲ್ಲಿ ಹಣವನ್ನು ಹೂಡಿಕೆ ಮಾಡುವಂಥವರು ಅದಕ್ಕೆ ಒಂದು ಖಚಿತವಾದ ಒಂದು ಭರವಸೆಯನ್ನು ಕೇಳ್ತಾರೆ. ಆ ಭರವಸೆಯನ್ನು ಸರ್ಕಾರ ಕೊಡಬೇಕು. ಇಲ್ಲ ಅಂತಂದರೆ ಸರ್ಕಾರ ಸ್ವಲ್ಪ ಮಟ್ಟಿಗೆ ಹೂಡಿಕೆ ಮಾಡಿ ನಂತರ ಅವರು ಹಿಂದಕ್ಕೆ ಹೋಗ್ಬೋದು. ಆ ರೀತಿ ಒಂದು ಕಾರ್ಯಕ್ರಮ ಸರ್ಕಾರದ ಕಡೆಯಿಂದ ಈ ದಿವಸದಲ್ಲಿ ಬೇಕಾಗಿದೆ. ಇದು ಬಹಳ ಮುಖ್ಯವಾದ ಮತ್ತು ಶೀಘ್ರವಾಗಿ ತೆಗೆದುಕೊಳ್ಬೇಕಾಗಿರುವಂಥ ಒಂದು ತೀರ್ಮಾನ ಅಂತ ನನ್ನ ವೈಯಕ್ತಿಕ ಅನಿಸಿಕೆ.
1: ಜೈವಿಕ ಇಂಧನದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ಸರ್?
0: ಟೆಲಿಫೋನ್ ಸಂಖ್ಯೆಗೆ ಫೋನ್ ಮಾಡ್ಬೋದು, 9448506060. ಈ ಸಂಖ್ಯೆಗೆ ಯಾರು ಬೇಕಾದ್ರೂ ಸಂಪರ್ಕ ಮಾಡ್ಬೋದು.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಸರ್.
0: 9448506060.
1: ಒಳ್ಳೆಯದು ಸರ್. ಇದುವರೆಗೆ ಈ ಜೈವಿಕ ಇಂಧನ ಕಾರ್ಯಕ್ರಮದ ಮುಂದಿನ ಹೆಜ್ಜೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಜೈವಿಕ ಇಂಧನ ಕಾರ್ಯಕ್ರಮದ ಮುಂದಿನ ಹೆಜ್ಜೆಗಳ ಕುರಿತಂತೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಲಕೃಷ್ಣಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದ್ರಲ್ಲ ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಜುಲೈ ತಿಂಗಳ 19ನೇ ತಾರೀಖಿನಂದು ಭಾನುವಾರ ಪ್ರಸಾರವಾಗುವ ಹಸಿರು ಇಂಧನ ಸರಣಿಯ ಕಡೆಯ ಕಂತಿನಲ್ಲಿ ಜೈವಿಕ ಇಂಧನ ಉದ್ಯಾನ ಮಡೆನೂರಿನ ಸಾಧನೆಗಳು, ಈ ಕುರಿತಂತೆ ಹಾಸನ ತಾಲೂಕು ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಮೂಡಿಬರುತ್ತೆ. ಆತ್ಮೀಯ ರೈತ ಬಾಂಧವರೇ, ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದಂತಹ ಪ್ರಶ್ನೆ, ಜೈವಿಕ ಇಂಧನದ ಪ್ರಮುಖ ಉಪ ಉತ್ಪನ್ನ ಯಾವುದು ಅಂಥೇಳಿ, ಸರಿಯಾದಂತಹ ಉತ್ತರ ಜೈವಿಕ ಇಂಧನದ ಹಿಂಡಿಗಳು. ಪ್ರಶ್ನೆಯನ್ನ ಕೆಲವರು ಕನ್ಫ್ಯೂಸ್ ಮಾಡಿಕೊಂಡಿದ್ದೀರಿ, ನಾವು ಕೇಳಿದಂತಹ ಪ್ರಶ್ನೆ ಪ್ರಮುಖವಾದಂತಹ ಉಪ ಉತ್ಪನ್ನ ಯಾವುದು ಜೈವಿಕ ಇಂಧನದ್ದು ಅಂಥೇಳಿ. ಹಾಗಾಗಿ ಸಾಕಷ್ಟು ಉಪ ಉತ್ಪನ್ನಗಳಿದ್ದಾವೆ, ಪ್ರಮುಖವಾದಂತಹ ಉಪ ಉತ್ಪನ್ನ ಹಿಂಡಿಗಳು. ತುಂಬಾ ಜನ ರೈತ ಬಾಂಧವರು ಸರಿಯಾದಂತಹ ಉತ್ತರಗಳನ್ನು ಬರೆದು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳಿಸ್ಕೊಟ್ಟಿದ್ದೀರಿ. ಸರಿ ಉತ್ತರವನ್ನು ಬರೆದಿರುವಂತಹ ಎಲ್ಲಾ ನಮ್ಮ ಕೇಳುಗರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ, ಲಾಟರಿ ಮೂಲಕ ಆಯ್ಕೆಯಾದ ಕಳೆದ ಸಂಚಿಕೆಯ ವಿಜೇತರು ಯಾರು ಅಂಥೇಳಿ ನೋಡಿದಾಗ, ಬೇಲೂರು ತಾಲೂಕು ಚಿಲ್ಕೂರು ಅಂಚೆ ರಾಮೇನಹಳ್ಳಿ ಗ್ರಾಮದ ಹರೀಶ್ ಕುಮಾರ್. ಹರೀಶ್ ಕುಮಾರ್ ಅವರಿಗೆ ಅಭಿನಂದನೆಗಳು. ಕೃಷಿಕ ಮಿತ್ರರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ. ಕರ್ನಾಟಕದಲ್ಲಿ ಸದ್ಯ ಉತ್ಪಾದನೆಯಾಗುತ್ತಿರುವ ಜೈವಿಕ ಇಂಧನ ಎಣ್ಣೆ ಬೀಜಗಳ ಸಂಖ್ಯೆ ಎಷ್ಟು? ಪ್ರಶ್ನೆಯನ್ನ ಗೊಂದಲ ಮಾಡಿಕೊಳ್ಳದೆ ಸರಿಯಾಗಿ ಆಲಿಸ್ಕೊಳ್ಳಿ, ಯಾಕೆಂತಂದ್ರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಲಕೃಷ್ಣಗೌಡ ಅವರು ಈ ವಿಚಾರಕ್ಕೆ ಪೂರಕವಾಗಿ ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಕರ್ನಾಟಕದಲ್ಲಿ ಸದ್ಯ ಉತ್ಪಾದನೆಯಾಗುತ್ತಿರುವ ಜೈವಿಕ ಇಂಧನ ಎಣ್ಣೆ ಬೀಜಗಳ ಸಂಖ್ಯೆ ಎಷ್ಟು? ಸರಿಯಾದಂತಹ ಉತ್ತರಗಳನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಮ್ಯ ರಸ್ತೆ, ಹಾಸನ 573-202. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಬರುವ ಭಾನುವಾರ ಹಸಿರು ಇಂಧನ ಸರಣಿಯ ಅಂತಿಮ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
3: ಇದುವರೆಗೆ ಹಸಿರು ಇಂಧನ ಹಸಿರು ಇಂಧನ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೆನೂರು ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್.
5: ಕೇಳುಗರೆ, ಕೃಷಿ ರಂಗದಲ್ಲಿ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ.

0: ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ.
1: ಅಣ್ಣ
2: ಶಂಕರಣ್ಣ
1: ನೋಡು, ಈಗ ಒಳ್ಳೆ ಮಳೆ ಶುರುವಾಯ್ತು.
2: ಒಳ್ಳೆ ಮಳೆ ಶುರುವಾಯ್ತು.
1: ಯಾಕೆಂತಂದ್ರೆ ನೋಡು, ಈಗ ಕಳೆದ ವಾರದಿಂದವ ಅಂತಂದ್ರೆ ಸೋಮವಾರದಿಂದವ ಹೊಸ ಮಳೆ ಹುಟ್ಟಿತು.
2: ಹೌದು,
1: ಪುಣೆ ರಾಶಿ ಐತಲ್ಲ, ಪುಣೆ ರಾಶಿ ಯಾವಾಗ ಶುರುವಾಯ್ತದೆ ನಮ್ ಹಿರಿಕರು ಹೇಳೋ ಮಾತು ನನಗೆ ಚೆನ್ನಾಗಿ ಜಪ್ತಿ ಬರ್ತದೆ.
2: ಹೇಳ ಹೇಳ
1: ಅಂದ್ರೆ ಹುಸಿಯಕುಲ್ಲ ಅಂತಂತ.
2: ಓಹೋ,
1: ಬಂದೇ ಬರ್ತದೆ ಅಂತಂತವ.
2: ಬಂದೇ ಬರುತ್ತೆ, ಯಾವ ಮಳೆ ಬರ್ತಿದ್ರು ಇದು ಗ್ಯಾರಂಟಿ. ಈ ಕೆರೆ ಹೊಳೆ ತುಂಬದೆ ಈ ಮಳೆಗೆ ನೋಡು.
1: ದಿಟ್ಟ. ಅದಕ್ಕೆ ನಮ್ ಹಿರಿಕರು ಹೇಳೋ ಮಾತು ಬಹಳ ಒಂದು ಬೆಲೆ ಇರ್ತದೆ ಅಂತನೋದಕ್ಕೆ ನೋಡು, ಪುಣೆ ರಾಶಿ ಒಳ್ಳೆ ಮಳೆ ಶುರುವಾಯ್ತು.
2: ಪುನರಾಸಿ ಮಳೆ ಇದ್ದಂಗೆ ನಮ್ ಮೀನಕ್ಕ, ಯಾವ್ದೇ ಸೌಂಡ್ ಇರಕ್ಕಲ್ಲ, ಸುಮ್ಮನೆ ಬಂದ್ ನಿಂತಿರ್ತಾಳೆ
1: ಮೀನಕ್ಕ. ಬಾಬಾ ಒಳಗ್ ಬೈಲಿ. ಈಗ ನೋಡು ಅಣ್ಣ, ಮೀನಕ್ಕನು ಬಂದ್ಲು. ಈಗ ಹುಸಿ ನನಗೆ ಇದ್ರು ಜೋಳ ಅಂತಾಗ್ಲೇ ಹೇಳ್ದೆ ನಿನ್ಗೆ.
2: ಹೌದೌದು,
1: ಆ ಜೋಳಕ್ಕೆ ಈಗ ಅದು ಹೊಸದ್ ಯಾವ್ದೋ ಒಂದು ರೋಗ ಬೇರೆ ಬರಕ್ ಶುರು ಆಗ್ಬಿಟ್ಟಿದಂತೆ.
2: ಹೊಸದೇನಲ್ಲ, ಅದು ಬಂದ ಸುಮಾರು ವರ್ಷ ಆಯ್ತು, ಈಗ ಜಾಸ್ತಿ ಕಾಡಿಸ್ತೈತೆ ಅಷ್ಟೇ.
1: ಅಂದ್ರೆ ಈಗ ಈ ಜೋಳ ಬೆಳೆಯ ಪ್ರದೇಶ ಹೆಚ್ಚಾಗ್ಬಿಡ್ತಲ್ಲ.
2: ಪ್ರದೇಶ ಹೆಚ್ಚು ಶಂಕರಣ್ಣ, ಪ್ರದೇಶ ಹೆಚ್ಚು ಅನ್ನೋದಕ್ಕಿಂತಲೂ ನಾನು ಬಡ್ಕತ್ತಾ ಇರ್ತೀನಿ ಅವಾಗ ಅವಾಗ. ಆಯ್ತಾ?

0: ಬೇಡ ಬೇಡ ಅದ್ನೇ ಹಾಕ್ಬೇಡಿ, ಏನ್ ಬರೀ ಜೋಳ ಬೆಳೆಯೋದು ಜೋಳ ಬೆಳೆಯೋದು ಜೋಳ ಬೆಳೆಯೋದು ಆಯ್ತು. ಮುಂಗಾರು ಶುರು ಆಗ್ಬಿಟ್ರೆ ಬಿತ್ತನೆ ಮಾಡ್ಬಿಟ್ರೆ ಅದ ಕುಯ್ಕೊಳ್ಳೋದು ಮತ್ತೆ ಜೋಳ ಹಾಕೋದು ಮತ್ತೆ ಅದು ಕುಯ್ಕೊಳ್ಳೋದು ಜೋಳ ಹಾಕೋದು.
1: ಇದು ಬಂದು ಸುಮಾರು ವರ್ಷ ಆಗೈತೆ,
0: ಸುಮಾರು ವರ್ಷ
1: ನಮ್ಮ ಪ್ರದೇಶಗಳಿಗೆ ಇತ್ತೀಚೆಗೆ ಕಾಣಿಸ್ಕೊತೈತೆ ಅಂತ ನಾನು ಅನ್ಕೊಂಡೆ.
0: ಈಗ ಇಲ್ಲ ಕಳೆದ ವರ್ಷಲೇ ಬಾರಿ ಅನುಭವಿಸಿದ್ವಲ್ಲ ಶಂಕರಣ್ಣ, ಬಂದು ಹೆಚ್ಚು ಕಮ್ಮಿ ಹಾಸನ ಜಿಲ್ಲೆಯಲ್ಲಿ ಅರ್ಧಕ್ಕರ್ಧ ಬೆಳೆ ಎಲ್ಲ ಹೋಗ್ಬಿಡ್ತು. ಬಿಳಿ ಸುಳಿ ಬಿಳಿ ಸುಳಿ ಅಂತ
1: ನೋಡೋದು ನನಗೆ ಅದೇ ಈಗ ನಾನು ಅದೇ ಕೇಳಕ್ಕಿದ್ದೆ. ಈಗ ಅದೆಂತದೋ ಸುಳಿ ಸುಳಿ ಅಂತಂತಾರೆ ಅಂತವ.
0: ಅದಕ್ಕಿಂತ ಮೊದಲು ಮೀನಕ್ಕ ಅದೆಂತದ ಒಂದು ಲದ್ದಿ ಹುಳ ಅಂತ ಅಂತ ಅಂತ ಅದು ಬಂದು ಒಂದು ನಾಲ್ಕು ವರ್ಷ ಹಾಳು ಮಾಡ್ತು.
1: ಆಮೇಲೆ ಸೈನಿಕ
0: ಅದೇ ಎರಡು ಒಂದೇ ಲದ್ದಿ ಸೈನಿಕ ಆಯ್ತಲ್ಲ ಎರಡು ಒಂದೇ. ಈ ಸರಿಯ ನಮ್ಮ ಕೃಷಿ ಇಲಾಖೆಲ್ಲವೇ ಏನೇನೋ ಮಾಡಿದ್ರು ಸರ್ಕಸ್ ಎಲ್ಲನೂ ತಡೆಯಕ್ಕೆ ಅಂತ ಅಂತಂದ್ರೆ ಆ ಬೀಜದಲ್ಲೇ ಬಂದ್ಬಿಡ್ತದೆ, ಬೀಜದಲ್ಲಿ ಬರಬಾರ್ದು ಅಂತ ಎಲ್ಲವ ಏನೇನೋ ಬಾರಿ ಪ್ರಯತ್ನ ಮಾಡಿದ್ರು ಆಯ್ತಾ. ಬೀಜಕ್ಕೆಲ್ಲ ಎಂತದ್ದು ಅಲ್ಲೇ ಉಪಚಾರ ಮಾಡೋದು, ಬೀಜೋಪಚಾರ ಮಾಡೋದು, ಔಷಧಿ ಪ್ಯಾಕೆಟ್ ಎಲ್ಲ ಒಳಕ್ಕೆ ಇಡೋದು ಈ ತರದೆಲ್ಲ ಮಾಡಿದ್ರು ನೋಡಿ. ಇಷ್ಟೆಲ್ಲ ಮಾಡಿದ್ಮೇಲೆ ಈಗ ಮೊನ್ನೆಯ ಇಲ್ಲೆಲ್ಲ ಅರಸಿಕರ ಅಥವಾ ಮತ್ತೆ ನಮ್ಮ ಬೇಲೂರ್ತವ ಈ ನೋಡು ಅಂತ ಬೀಜ ಅಲ್ದಾನೆ ಬೇರೆ ಬೀಜ ಬಂದಿದ್ವಂತೆ ಅಂತ ಅಂದ್ರೆ ಹಾಸನ ಜಿಲ್ಲೆಗೆ ಇಂತ ಬೀಜನ ಕೊಡ್ಬೇಕು ಅಂತ ಹೇಳ್ಬಿಟ್ಟು
1: ಮಾಡ್ಕೊಂಡು
0: ನಾನೆಲ್ಲ ಹೇಳಿದ್ನಲ್ಲ ಅಂತೂ ಅಲ್ಲಿ ಮೊನ್ನೆ ದಿವಸ 35-40 ಕೆಜಿ ಬಿತ್ತನೆ ಬೀಜ ಎಲ್ಲ ಸೀಜ್ ಮಾಡೋರೆ ನೋಡು. ಈಗ ಯಾರೋ ಒಬ್ರು ಮಾಡೋ ತಪ್ಪಿಗೆ ಇಡೀ ಜಿಲ್ಲೆಯಲ್ಲವ ಅನುಭವಿಸ್ಬೇಕು, ಇಡೀ ಊರ್ನಲ್ಲಿರಲ್ಲವ ಅನುಭವಿಸ್ಬೇಕು.
1: ಯಾಕಂದ್ರೆ ಒಂದ್ ಜಾಗಕ್ಕೆ ಬಂದ್ರೆ ಇಡೀ ಪುಟ್ಟಿಗೆ ಬೇರೆ ಬೇರೆ ಬೇರೆ ಬೇರೆ ಜಾಗಕ್ಕೆಲ್ಲ
0: ಬಂದ್ಬಿಡ್ತದಲ್ಲ
1: ಚೆನ್ನಾಗಿ ಹರಡ್ತದೆ ಅಂತ.
0: ಈಗ ಮೀನಕ್ಕ ನೋಡು ಆಗ್ಲೇ ಹೇಳಿದ್ಲು ಅಂತ ದುಡ್ಡು ದುಡ್ಡು ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಆಯ್ತು. ಈಗ ಜೋಳ ಹಾಕ ಮೀನಕ್ಕ ನಾನು ಬೇಡ ಅನ್ನಕ್ಲ, ಮುಂಗಾರಲ್ಲ ಹಾಕ, ಕುಯ್ಕ ಕುಯ್ಕೊಂಡು ಮತ್ತೆ ನೀನು
1: ಬೇರೆ ಬೆಳೆ ಮಾಡ್ಕ,
0: ಬೇರೆ ರಾಗಿ ಹಾಕ. ರಾಗಿ ಈಗ ನೋಡು ಸರ್ಕಾರದಲ್ಲಯ 5,100 ರೂಪಾಯಿ
1: ಕೊಡ್ತಾರೆ.
0: ಹೇಳು 5,100 ರೂಪಾಯಿ ಅದೇನು ಕಮ್ಮಿ ದುಡ್ಡಲ್ಲ, ಅಷ್ಟು ದುಡ್ಡು ಕೊಡ್ತಾ ಇರೋದು. ಅದಕ್ಕೋಸ್ಕರವ ಯಾಕೋ ಕೆಮ್ಮು ಬಾರಿ ಜಾಸ್ತಿ ಆಗ್ಬಿಟ್ಟು ಕನ್ಸಾಕ್ಕೆ.
1: ಅಲ್ಲ ಇದು ಕೆಮ್ಮ ಜಾಸ್ತಿ ಆಗಕ್ಕೇನು ಅಂತಂದ್ರೆ ನೀವು ಕಳೆದ ವಾರ ಆಚೆ ವಾರವ ಮೀನಕ ಕೊಟ್ಲು ಮೀನಕ ಕೊಟ್ಲು ಅಂತ ಹಣ್ಣು
0: ಅಲ್ಲಿಂದಲೇ ಶುರು ಆಗಿದ್ದು. ಅಲ್ಲಿಂದಲೇ ಶುರು ಆಗಿದ್ದು ಮೀನಕ್ಕ ನೋಡಿ ಹಿಂಗ ಒಂದೊಂದು ಮಾಡ್ಬಿಡ್ತಾಳೆ. ನಾವು
2: ಋತುಮಾನದ ಕೆಮ್ಮು ಒಳ್ಳೇದು ಬಿಡು, ನೆಗ್ಲೆಕ್ಟ್
0: ಮಾಡುವ.
1: ಈಗ ಮೀನಕ್ಕ ಕಿವಿ ಮಾತಾಡ್ತಾವಳೆ, ಏನ್ ಬಂದ್ರು ನಾವು ಸಹಿಸ್ಕೋಬೇಕು, ಯಾಕಂದ್ರೆ ಅವಳೆ ಮಾಡಿರೋದಲ್ವಾ
0: ಅಂತ ಆದ್ರೆ ಕೆಮ್ಮ ಕಂಡಿರೋ ಅಂತ ಹೇಳ್ಬಿಟ್ಟು ಇನ್ನೊಂದ್ ನಾಲ್ಕು ದಿವಸ
1: ಇಲ್ಲ ಸರ್ ಆಯ್ತದ್ ಬಿಡು, ಕಸಾಯ ಪಸಾಯ ಕುಡಿದ್ರೆ ಸರಿ ಹೋಯ್ತದೆ. ಈಗ ನಾನು ಜೋಳದ್ದು ಕೇಳೋದಕ್ಕೆ ನೀನು ಸರಿಯಾಗಿ ಒಂದು ವಿಚಾರವ ಹೇಳ್ದೆ. ಈಗ ಇನ್ನೊಂದೇನೋ ವಿಚಾರವ ಮೀನಕ್ಕಂಗ್ ಹೇಳ್ಬೇಕಾಗಿತ್ತು ನಾನು. ಈಗ ಮೀನಕ್ಕೊಂದು ತೆಂಗಿನ ತೋಟ ಐತಲ್ಲ, ಈಗ ತೆಂಗಿನ ತೋಟಕ್ಕೆ ಈಗ ಕೆಲಸ ಮಾಡಕ್ಕೆ ಅಂತಂದೇಳಿ ಬರ್ತಾರೆ, ಈಗ ಮರ ಹತ್ತೋರ್ ಬರ್ತಾರೆ, ಆಯ್ತಾ ನಾವು ಹೋಯ್ತಿರ್ತೀವಿ ಮಾಡ್ತಿರ್ತೀವಿ, ಅದಕ್ಕೆ ಏನೋ ಒಂದು ಇಮೆ ಐತೆ ಅಂತ ಕೇಳ್ಪಟ್ಟಿದ್ದೆ. ಅದ್ರದ್ದೇನಾದ್ರು ಒಂಚೂರು ಮಾಹಿತಿ ಇದ್ರೆ ಅವಳಿಗೊಂಚೂರು ಹೇಳು, ಯಾಕಂದ್ರೆ ತೋಟ ದೊಡ್ಡದವಳ್ದು.
0: ಅದು ನಮ್ಮ ಈ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಐತಲ್ಲ, ತೆಂಗು ಅಭಿವೃದ್ಧಿ ಮಂಡಳಿ ಅಂತ ಹೇಳ್ಬಿಟ್ಟು, ಅವರು ಈ ತೆಂಗಿನ ಬೆಳೆಗಾರರಿಗೆ ಅಂತ ಹೇಳ್ಬಿಟ್ಟು ಒಂದು ವಿಶೇಷವಾದ ವಿಮೆ ಮಾಡೋರೆ. ಆಮೇಲೆ ನೀನು ಕಳೆದ ವಾರ ಎಲ್ಲ ಮಾತಾಡಿದ್ವಲ್ಲಪ್ಪ ನಾವು ಬೆಳೆ ವಿಮೆ ಅವ ವಿಮೆ ಈ ವಿಮೆ ಅಂತ ಅಂತ ಅನ್ಕೊಂಡು ಅದರಂಗೆ ಅಂತ ಅನ್ಕೊಳಕ್ ಹೋಗ್ಬೇಡ ನೀನು, ಅದೇ ಬೇರೆ ವಿಮೆ,
2: ಇದೇ
0: ಬೇರೆ ವಿಮೆ ನೋಡ. ಅಲ್ಲಿ ಬೆಳೆಗಳಿಗೆ ವಿಮೆ ಕೊಡ್ತಾರೆ ಆಯ್ತಾ, ನಾವು ಬೆಳೆ ಅಂತ ರಾಗಿ ಜೋಳ ಭತ್ತ ಇಂಥವಕ್ಕೆಲ್ಲ ವಿಮೆ ಕೊಡ್ತಾರೆ. ನುಕ್ಸಾನ ಆದ್ರೆ ತೋಟಕ್ಕೂ ಕೊಡ್ತಾರೆ. ಈಗ ಬೇರೆ ಬೇರೆ ತರದವು ಮಾವು ದಾಳಿಂಬೆ ಎಲ್ಲ ಮಾತಾಡಿಸಲ್ಲ ಅಂತವಕ್ಕೂ ಕೊಡ್ತಾರೆ. ಇದು ನೋಡು ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ನವರು ಕೊಡ್ತಾ ಇರೋದು ಏನು ಅಂತ ಅಂತ ಅಂದ್ರೆ, ಈ ತೆಂಗಿನ ತೋಟದಲ್ಲಿ ಕೆಲಸ ಮಾಡ್ತಾರೆ ನೋಡು ಮೀನಕ್ಕ, ತೆಂಗಿನ ತೋಟದಲ್ಲಿ ಕೆಲಸ ಮಾಡೋ ಅಂತಾರು ನೋಡು. ತೆಂಗಿನ ತೋಟ ಸ್ವಲ್ಪ ಅಪಾಯಕಾರಿ, ಯಾಕೆ ಅಂತ ಅಂತ ಅಂತಂದ್ರೆ ಮರ ದೊಡ್ಡವಲ್ಲ, ಈಗ ಕರೆಕ್ಟ್ ಆಗಿ ನಾವು ಕಾಯಿ ಕೆಡ್ಕೋಬೇಕು ಅಂತ ಅಂತ ಅಂದ್ರೆ ಒಬ್ಬರು ಹತ್ತಿಸ್ಲೇಬೇಕು ಆಯ್ತಾ. ಅವು ಒಂದೊಂದು 30 ಅಡಿ 35 ಅಡಿ 50 ಅಡಿ ಹಿಂಗೆಲ್ಲ ಇರ್ತವೆ.
1: ಸಪೂರ್ ಆಗ್ಬಿಟ್ರಂತೂ ಇನ್ನು ಮ್ಯಾಕ್
0: ಹೋಗ್ಲೇಬೇಕು ಆಯ್ತಾ. ಹಿಂಗೆ ಈ ತೆಂಗಿನ ತೋಟದಲ್ಲಿ ಕೆಲಸ ಮಾಡ್ತಾರಲ್ಲ ಈ ಮರ ಹತ್ತ ಅಂತ ಕಾರ್ಮಿಕರು, ಆಮೇಲೆ ಈ ನೀರ ತಂತ್ರಜ್ಞರು ಅಂತ ಅಂತ ನೀರ ಇಲ್ಲೆಲ್ಲ ಇಳಿಸ್ತಾರೋ ಅವರು ಮರ ಹತ್ತಲೇಬೇಕು, ಹತ್ತಬೇಕು ಕಟ್ಟಬೇಕು ಇಳಿಸ್ಬೇಕು ಆಮೇಲೆ ಇಳಿಬೇಕು, ಈ ತರದಾಗ ಇರ್ತವೆ ಆಯ್ತಾ ಅಂತರ್ಗೆ. ಆಮೇಲೆ ತೆಂಗಿನ ತೋಟಗಳಲ್ಲಿ ಕೆಲಸ ಮಾಡೋ ಅಂತ ಯಾವುದೇ ಕಾರ್ಮಿಕರಿಗೆ ಆಯ್ತಾ, ತೆಂಗಿನ ತೋಟದಲ್ಲಿ ಕೆಲಸ ಮಾಡೋ ಅಂತ ಈಗ ನೀರ ಆಯ್ಸ ಅಂತ ಆಗ್ಬೋದು, ಪಾತಿ ಮಾಡೋ ಅಂತ ಆಗ್ಬೋದು ಆಯ್ತಾ. ಆಮೇಲೆ ಈಗ ತೆಂಗಿನಕಾಯಿ
1: ತೆಂಗಿನಕಾಯಿ
0: ಅಂತಾರು ಹೊತ್ಕೊಂಡೋಗ ಅಂತಾರು ಇಂತರ ಏನೋ ಒಂದ್ ಕೆಲಸ ಮಾಡ್ತಿರ್ತಾರಲ್ಲ ತೆಂಗಿನ ತೋಟದಲ್ಲಿ ಅಂತರ್ಗೆಲ್ಲವ ಈ ಅಪಘಾತ ವಿಮಾ ಯೋಜನೆ ಅಂತ ಅಂತ ಅನ್ಕೊಂಡ್ ಮಾಡವ್ರೆ ಶಂಕರಣ್ಣ. ಇದು ನೋಡು 18-65 ವರ್ಷದೊಳಗಡೆ ಇರಬೇಕು ಈ ಒಂದು ವಿಮಾ ಯೋಜನೆಗೆ ಸೇರ್ಕೋಬೇಕು, ಯುವಕರಿಂದಲೇ 18-65 ವರ್ಷದೊಳಗೆ ಇದ್ದರು ಇದಕ್ಕೆ ಸೇರ್ಕೋಬಹುದು. ಏನ್ ಬೆನಿಫಿಟ್ ಅಂತ ಅಂತ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಅಪಾಯಕಾರಿ ಅಂತ ಅನ್ಕೊಂಡು ಮರ ಹತ್ತ ಅಂತವು, ಅದರಲ್ಲೂ ಇಂಥ ಟೈಮಲ್ಲಿ ಮಳೆಗಳ ಟೈಮಲ್ಲಿ ಹತ್ಬಿಟ್ರೆ ಜಾರ್ ಬಿಡ್ತದೆ, ಎಷ್ಟೇ ಎಕ್ಸ್ಪರ್ಟ್ ಇದ್ರು ಏನಾರು ಆಯ್ತದೆ. ಹಿಂಗೆ ಸುಮಾರು ಜನ ಒಂದು ವರ್ಷದಲ್ಲಿ ಈ ತರವ ಬಿದ್ದು ಮಾಡಿ ಕೈಕಾಲು ಮುರ್ಕೊಳ ಅಂತದ್ದು, ಜೀವೇ ಹೋಗ ಅಂತದ್ದು, ಇನ್ನೆಲ್ಲ ಏಟಾಗ ಅಂತದ್ದು, ಈ ತರದೆಲ್ಲ ಮಾಡ್ತಾ ಇದ್ರು. ಈಗ ಯಾವುದೇ ಕೆಲಸ ಅಂತ ಅಂದ್ರೆ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಇದ್ದೇ ಇರ್ತದೆ ಶಂಕರ್. ಅಲ್ಲಿ ಏನಾದ್ರು ಅಪಘಾತಗಳು ಸಂಭವಿಸಿದಾಗ ಅವ್ರಿಗೆ ಯಾರೋ ದಿಕ್ಕಿಲ್ಲ ಅನ್ನೋ ತರ

0: ಆಗ್ಬಾರ್ದು ಅಂತ ಅನ್ಕೊಂಡು ನಮ್ ತೆಂಗು ಅಭಿವೃದ್ಧಿ ಮಂಡಳರು ಈ ತರದ ಒಂದು ಅಪಘಾತ ವಿಮಾ ಯೋಜನೆ ಅಂತ ಹೇಳ್ಬಿಟ್ಟು ಮಾಡವ್ರೆ. ಆಯ್ತಾ, ಇದಕ್ಕೆ ಒಂದು ವರ್ಷಕ್ಕೆ ಪ್ರೀಮಿಯಂ ಕಟ್ಬಿಟ್ಟು ಅವರು ಇದ ನೋಂದಾವಣೆ ಮಾಡ್ಕೋಬೇಕು. ನೋಂದಾವಣೆ ಅಂತ ವಿಮೆ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಾವು ವಿಮೆ ತಗೊಂಡಿದೀವಿ ಅಂತ ಅನ್ಕೊಂಡು ಇದೇನ್ ಅವರೇ ಹೋಗ್ತಾಬೇಕು ಅಂತ ಏನಿಲ್ಲ. ಈಗ ತೋಟದ ಕಾರ್ಮಿಕರು ಏನ್ ಕೆಲಸ ಮಾಡ್ತಿರ್ತಾರೋ ಅವ್ರ ತೋಟದ ಮಾಲೀಕರು ಇರ್ತಾರೆ, ಅವ್ರಾರು ಮಾಡಿಸ್ಕೊಡ್ಬೋದು. ಈಗ ನಿಮ್ಮಂತರೋ ನಮ್ಮಂತರೋ ಯಾರಾದ್ರೂ ಹಿಂಗೆ ಸ್ವಲ್ಪ ಅಪಾಯದ ಕೆಲಸ ಮಾಡ್ತಾನೆ ಅಂತ ಅಂದ್ರೆ ಅವ್ರಿಗಾದ್ರು ಮಾಡಿಸ್ಕೊಡ್ಬೋದು.
1: ದುಡ್ಡು ಎಷ್ಟು ಕಟ್ಬೇಕಾಯ್ತದೆ?
0: ದುಡ್ಡು ಭಾರಿ ಕಡಿಮೆ ಶಂಕರಣ್ಣ. ಅದು ಇಷ್ಟು ವಿಮೆ ಅಂತ ಹೇಳ್ಬಿಟ್ಟು ಮಾಡೋರು, ಅದ್ರಲ್ಲಿ ನೋಡು 85% ನಮ್ಮ ಗೌರ್ಮೆಂಟ್ ಅಂತ ಅಂದ್ರೆ ಇದು ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿ ಐತಲ್ಲ ಅವರೇ 85% ಕಟ್ಬಿಡ್ತಾರಂತೆ. ಆಯ್ತಾ, ಈಗ ರೈತರು ಅಥವಾ ಫಲಾನುಭವಿಗಳು ಕಟ್ಟಬೇಕಾಗಿರೋದು ಬರೀ 143 ರೂಪಾಯಿ, ಬರೀ 143 ರೂಪಾಯಿ. ಏನ ಪಾವತಿ ಅಂತ ಹೇಳಿ ಇದ್ ಮಾಡೋರು ವಿಮೆ ಇದು ಅಂತ ಕಂತು ಅಂತ ಅಂತ ಅನ್ಕೊಂಡು ಅದ್ರಲ್ಲಿ ಬರೀ 15% ನೋಡು ನಮ್ಮ ರೈತರು ನೋಡು ಇವೆಲ್ಲ ಅನುಕೂಲಗಳವೇ ಶಂಕರಣ್ಣ? ಇಲ್ಲ ಅಂತ ಅಲ್ಲ. ಎಷ್ಟು ಅನುಕೂಲವೇ ಅಂತ ಅಂತ ಅಂದ್ರೆ ನಾವು ಪಡ್ಕೋಬೇಕು, ಯೋಚನೆ ಮಾಡಬೇಕು, ಯೋಚನೆ ಮಾಡ್ಕೊಬೇಕು, ತಿಳ್ಕೋಬೇಕು, ತಿಳ್ಕೋಬೇಕು. ಇಲ್ಲ ಅಂತ ಅಂದ್ರೆ ಗೊತ್ತಾಗೋದಿಲ್ಲ ನೋಡಿ. ಇಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ಕೆಲಸ ಮಾಡಿ ಅವರು ಏನಾದ್ರು ವಿಮೆ ಪಡ್ಕೊಂಡಿದ್ರೆ ಹೆಚ್ಚು ಕಮ್ಮಿ ಆಯ್ತು ಅಂತ ಅಂತ ಅಂತ ಅಂದ್ರೆ ಈಗ ಏನಾದ್ರು ಜೀವ ಹೋಯ್ತು ಅಂತ ಅಂತ ಅಂದ್ರೆ ಶಂಕರ 7 ಲಕ್ಷ ರೂಪಾಯಿ ಕೊಡ್ತಾರ ಅಂತ ಅಂತ ಕುಟುಂಬಕ್ಕೆ. ಸಮಸ್ಯೆ ಆಯ್ತು ಅಂತ ಅಂತ ಅಂತ ಅಂದ್ರೆ ಈಗ ಅವ್ರು ನಂಬ್ಕೊಂಡಿರೋ ಇರ್ತಾರಲ್ಲಪ್ಪ, ಅವ್ರಿಗೆ ಆರ್ಥಿಕವಾಗಿ ನಷ್ಟ ಆಗ್ಬಾರ್ದು ಅಂತ ಅನ್ಕೊಂಡು 7 ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ತಾರೆ. ಆಯ್ತಾ, ಇನ್ನೇನಾರ ಸಣ್ಣ ಪುಟ್ಟ ಗಾಯಗಳಾದ ಕೈ ಮುರಿದೋಯ್ತು, ಕಾಲೆ ಮುರಿದೋಯ್ತು, ಇನ್ನೊಂದಾಯ್ತು ಅಂತವಾದಾಗ 3.5 ಲಕ್ಷ ಕೊಡ್ತಾರೆ ಶಂಕರಣ್ಣ. ಆಯ್ತಾ, ಆಮೇಲೆ ಹಿಂಗೆ ಬಿದ್ದಂತ ಟೈಮಲ್ಲಿ ಏನಾದ್ರು ಸ್ವಲ್ಪ ಜಾಸ್ತಿ ಏಟಾಗಿ ಈ ಕೈ ಕಾಲು ಮುರಿದೋಯ್ತು ಅಂತ ಅಂದ್ರೆ ತಿಂಗಳಗಟ್ಟಲೆ ಮನೆಯಲ್ಲಿ ಮಲ್ಕೊಂಡಿರ್ಬೇಕು, ಓಡಾಡಕ್ ಹಾಕಲ್ವ? ಅಂತ ಟೈಮಲ್ಲೆಲ್ಲ ಬ್ಯಾಂಡೇಜ್ ಪ್ಯಾಂಡೇಜ್ ಎಲ್ಲ ಹಾಕ್ತಾರಲ್ಲ, ನಾವೆಲ್ಲ ಅನುಭವಸ್ತರಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ. ಈಗ ಅಷ್ಟು ದಿವಸ ಕೆಲಸ ಮಾಡಕ್ ಹಾಕಲ್ಲಪ್ಪ, ಕೆಲಸ ಮಾಡ್ಲಿಲ್ಲ ಅಂತ ಮತ್ತೆ ಅವ್ರ ಬದುಕ ಹೆಂಗ್ ನಡೀಬೇಕು? ಕಷ್ಟ ಆಯ್ತದೆ. ಅಂತ ಟೈಮಲ್ಲಿ ಅದಕ್ಕೆ ಚಿಕಿತ್ಸೆಗೆ ಅಂತ ಅಂತ ಅನ್ಕೊಂಡು ಶಂಕರಣ್ಣ, ಅದಕ್ಕೆ ವೈದ್ಯಕೀಯ ವೆಚ್ಚ ಅಂತ ಅನ್ಕೊಂಡು 2 ಲಕ್ಷ ರೂಪಾಯಿವರೆಗೂ ಅಂತ ಅಂದ್ರೆ ಎಷ್ಟು ಖರ್ಚಾಗಿರ್ತದೆ? ಅದಕ್ಕೆ ಅಷ್ಟು ದುಡ್ಡ ಕೊಡ ಅಂತ ಒಂದು ಯೋಜನೆ.
1: ಈಗ ಆಸ್ಪತ್ರೆ ಖರ್ಚು ಅವರೇ ಭರಿಸ್ತಾರೆ ಅಂತ ಹೇಳ್ತಿದ್ಯಾ?
0: ಅವರೇ ಭರಿಸ್ತಾರೆ,
2: ಖರ್ಚು ಆಯ್ತು. ಈಗ ಏನ್ ಮಾಡೋಣ ಅಂದ್ರೆ ನಮ್ ಶಾಂತಣ್ಣಂಗೂ ಬೀರಣ್ಣಂಗೂ ಮೊದ್ಲು ನಾನೇ ವಿಮೆ
0: ಮಾಡಿಸ್ತೀನಿ.
1: ಅದಕ್ಕೆ ನಿಂದು ತೋಟ ಆಯ್ತಲ್ಲ ಅಂತ ಅದಕ್ಕೆ ಮೊದ್ಲೇ ಹೇಳಿದ್ದು.
2: ಜಾಣ ಮತ್ತೆ ನಮ್ ಸಂಕ್ರಣ.
0: ಈಗ ನಮ್ದು ತೋಟ ಇರೋದ್ರಿಂದ ನಾವು ಅದ್ ಮಾಡಿಸ್ಕೊಳ್ಬಿಡು ಮೀನಕ್ಕ ಮಾಡ್ಕೊಡಕ್ಕೆ.
1: ನಮ್ಮಿಬ್ರು ಸೇರ್ಸ್ ಮಾಡ್ತಾರೆ
0: ಅಷ್ಟೇ ಅಷ್ಟೇ. 3 ಜನಕ್ಕೊಂದು 500 ರೂಪಾಯಿ ಆಯ್ತದೆ ಅಷ್ಟೇ. ರೂಪಾಯಿ ಅಲ್ವಾ, ಅದಕ್ಕೋಸ್ಕರ ಅದ್ ಮಾಡಿಸ್ಕೊಡು ಮೀನಕ್ಕ. ಆಮೇಲೆ ನೋಡು ನಾಳೆ ದಿವಸ ಏನಾಯ್ತದೆ ಬಿಡ್ತದೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಯ್ತಾ, ಏನಾರು ಆಗ್ಬೋದು, ಆಗ್ದನೇನು ಇರ್ಬೋದು,
1: ಎಚ್ಚರಿಕೆ
0: ಎಚ್ಚರಿಕೆ. ಇದೊಂದು ರಕ್ಷಣೆ ಅಂತ ಹೇಳಿದ್ರೆ ವಿಮೆ ಅಂತ ಅಂತ ಇದ್ಬಿಡ್ರಿ ಶಂಕರ್. ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತ ಅಂತ ಅಂತ ಅಂದ್ರೆ ನಮ್ಮ ನಂಬ್ಕೊಂಡ್ರ ಅಂತವ್ರಿಗೆ ಅನುಕೂಲ ಆಯ್ತದೆ ಅನ್ನೋ ಕಾರಣಕ್ಕೆ ಇದು ಈ ತರ ಮಾಡ್ರ ಅಂತದ್ದು.
1: ಲಾಸ್ಟ್ ಡೇಟ್ ಆತರ ಏನು ರೈತ ಹಿಂಗೆ
0: ಲಾಸ್ಟ್ ಡೇಟ್ ಅವೆಲ್ಲ ಅವೇ ಶಂಕರಣ್ಣ. ನನಗೆ ಅದು ಈಗೆಲ್ಲ ಸ್ವಲ್ಪ ವಯಸ್ಸಾಯ್ತಲ್ಲಪ್ಪ, ಮರ್ತು ಕನ್ಫ್ಯೂಸ್ ಆಯ್ತವೆ.
1: ಒಟ್ಟು ನೀನು ಹೇಳ್ದಲ್ಲ ಹಿಂಗೊಂದು ವಿಮೆ ಮಾಡಿಸ್ಕೊಳ್ಳಿ, ತೆಂಗಿನ ಮರ ಹತ್ತಂತವ್ರು ತೋಟದಲ್ಲಿ ಕೆಲಸ ಮಾಡಂತವ್ರಿಗೆ ಅದೇ ದೊಡ್ಡ ವಿಚಾರ.
0: ಅದೇ ದೊಡ್ಡ ವಿಚಾರ ಏನು ಅಂತ ಏನಿಲ್ಲ. ನಮ್ಮ ಈ ತೆಂಗು ಅಭಿವೃದ್ಧಿ ಮಂಡಳಿ ಐತಲ್ಲ, ಇದೇನ್ ಮಾಡ್ತದೆ ಅಂತ ಅಂದ್ರೆ ನಮ್ಮ ತೋಟಗಾರಿಕೆ ಇಲಾಖೆ ಐತಲ್ಲ ಅಲ್ಲಿಗೆ ಅರ್ಜಿ ಕಳ್ಸ್ಬಿಡ್ತದೆ. ಅಲ್ಲಿಗೆ ಅರ್ಜಿ ಕಳ್ಸ್ಬಿಟ್ಟು ಅದೇನೇನ್ ಬೇಕೋ ಅವೆಲ್ಲ ತಗೊಂಡು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಹಂಗೆ ತೋಟಗಾರಿಕೆ ಇಲಾಖೆ ಹತ್ರದಲ್ಲಿ ಎಲ್ಲಿ ರೈತ ಸಂಪರ್ಕ ಕೇಂದ್ರ ಇರುತ್ತೆ ಅಥವಾ ಎಲ್ಲಿ ತೋಟಗಾರಿಕೆ ಇಲಾಖೆ ಇರ್ತದೆ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ನಾವು ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಇಂದು ಇಲ್ಲ ಅಂತ ಅಂದ್ರೆ ಈ ತೆಂಗು ಅಭಿವೃದ್ಧಿ ಮಂಡಳಿ ಏನಿದೆಯೋ
1: ಹೇಳಿ ಅಂತಂದ್ರೆ ಹೇಳ್ತಾರೆ.
0: ಕೇರಾ ಸುರಕ್ಷಾ ವಿಮಾ ಯೋಜನೆ ಅಂತ ಇದು ಹೆಸರು ಇಟ್ಟವ್ರೆ, ಕೇರಾ ಸುರಕ್ಷಾ ವಿಮಾ ಯೋಜನೆ ಅಂತ ಹೇಳ್ಬಿಟ್ಟು ಮಾಡೋರೆ. ಅದ್ ಬೇಕು ಅಂತ ಅಂತಂದ್ರೆ ಮಾಡ್ಕೊಡ್ತಾರೆ, ಮಾಡಿಸ್ಕೊಂಡು ನಾವು ಆರಾಮಾಗಿ ನಮ್ ಕೆಲಸ ಮಾಡ್ಕೊಂಡು.
2: ಇನ್ನೊಮ್ಮೆ ಹೇಳೋ, ತೆಂಗು ಅಭಿವೃದ್ಧಿ ಮಂಡಳಿಯವರು ಎಷ್ಟು ಬರ್ಸ್ತಾರೆ ಅಂತ ಹೇಳ್ದಲ್ಲ?
0: ಏ ಅದೇ 85% ನಾವು ಕಟ್ಟಬೇಕಾಗಿರೋ ಬಗ್ಗೆ ತಲೆ ಕೆಡಿಸ್ಕೊಂಡ್ ಮೀನಕ್ಕ ನಾವು 143 ರೂಪಾಯಿ ಎಷ್ಟು ಹೇಳು?
2: 143
0: 143 ಇಷ್ಟರ ಬಗ್ಗೆ ನೀನು ಯೋಚನೆ
1: ಮಾಡಿ. ನೀನು ಹೇಳಿದ್ಕೆ ನಂಗೆ ಈ ಜಪ್ತಿ ಆಯ್ತು. ತೋಟಗಾರಿಕೆ ಇಲಾಖೆಯಿಂದ ನಾವು ವಿಚಾರ ತಿಳ್ಕೋಬೇಕು ಅಂತ ಅಂದಲ್ಲ, ಈಗ ಈಗೊಂದು 15 ದಿನದಲ್ಲಿ ನಮ್ಮ ತೋಟಗಾರಿಕೆ ಸಾಹೇಬರು ಸಿಕ್ಕಿರಲ್ಲ, ಯೋಗೇಶ್ ಸಾಹೇಬರು, ಅವ್ರು ಸಿಕ್ತಾಗ ಅವತ್ತು ಹೇಳಿದ್ರು ಕಳೆದ ತಿಂಗಳು 30ನೇ ತಾರೀಕಿಗೆ ಮುಗ್ದೋಯ್ತದೆ ಡೇಟು. ಆದ್ರೆ ಮತ್ತೆ ಅದು ಎಕ್ಸ್ಟೆಂಡ್ ಅಂತಂದ್ರೆ
0: ಎಕ್ಸ್ಟೆಂಡ್ ಮಾಡಕ್ಕೆ ಕಳಿಸಿದ್ವಿ ಅಂತ.
1: ಆದ್ರೂ ನೀವು ಅಲ್ಲಿಗಂಟ ಕಾಯಕ್ ಹೋಗ್ಬೇಡಿ, ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವೋ
0: ಕಾಯಬೇಡಿ,
1: ಮಾಡಿಸಿ ಅಂತಂತ ಹೇಳಿದ್ರು. ಅದೇ ಏನು ಅವ್ರು ಹೇಳಿದ್ದಕ್ಕೋ ಅಥವಾ ಕಳಿಸಿದ್ದಕ್ಕೋ ಏನೋ ಗೊತ್ತಿಲ್ಲ. ನೋಡ, ತೋಟಗಾರಿಕೆ ಬೆಳೆಗಳಿಗೆ ಈ ತಿಂಗಳು 15ನೇ ತಾರೀಕು ಅಂತ ಡೇಟ್ ಮತ್ತೆ ಮುಂದುವರ್ಸವ್ರೆ?
0: ಏ ಮಾಡೋರೆ ಮಾಡೋರೆ, ಅದೇ ನಾನು ಅವತ್ತು ಹೇಳಿದ್ನಲ್ಲ, ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ವಿಮಾ ಯೋಜನೆ ಅಂತ ಹೇಳ್ಬಿಟ್ಟು ಅದು ಎಕ್ಸ್ಟೆಂಡ್ ಮಾಡೋರು ಶಂಕರಣ್ಣ. ಈಗ ಈ ತಿಂಗಳು 15ನೇ ತಾರೀಕು ವರ್ಗೂ ಒಂದೈತೆ,
1: ಇನ್ನು 4 ದಿನ ಐತೆ ಟೈಮ್.

0: ಟೈಮ್ ಐತೆ, ಮತ್ತೆ 30ನೇ ತಾರೀಕು ಒಂದ್ ಎರಡ್ ಬೆಳಗವೆ.
1: ಹೌದು,
0: ಅದೇ ನಾನು ಹೇಳಿದ್ನಲ್ಲ ವಯಸ್ಸಾಯ್ತು ಅಂತ ಅನ್ಕೊಂಡು. ವಯಸ್ಸಿಗಿಂತಲೂ ಮಿನಕ ಈ ಡೇಟ್ ಅಲ್ಲೂ ಓದಿ ಓದಿ ಓದಿ ಕನ್ಫ್ಯೂಸ್ ಆಯ್ತು ನಂಗೆ, ಅದ್ಯಾವ್ದು ಇದ್ಯಾವ್ದು ಇದ್ಯಾವ್ದು ಅಂತ ಅಂತ ಅನ್ಕೊಂಡು.
1: ಸಲದಕ್ಕೆ ಎಲ್ಲಾ ಬೆಳೆಗಳಿಗೂ ಕೊಟ್ಬಿಟ್ಟಿರ್ತಾರಲ್ಲ, ಬೆಳೆದು ಕನ್ಫ್ಯೂಸ್ ಆಯ್ತದೆ. ಕೆಲವೊಂದ್ಸಲ ನೀನ್ ಹೇಳ್ದಂಗೆ ಡೇಟು ಕನ್ಫ್ಯೂಸ್ ಆಯ್ತದೆ. ಜೊತೆಗೆ ನೋಡಿ ನನ್ಗೆ ನೀನ್ ಕಳ್ದಪ್ಪ ಹೇಳಿದ್ ನೆನಪಾಯ್ತು, ಆಗ 15ನೇ ತಾರೀಕುವರೆಗೂ ಇನ್ನೊಂದು ಕೆಲದಕ್ಕೂ ಕೊಟ್ಟವ್ರೆ
0: ಕೊಟ್ಟವ್ರು ಕೊಟ್ಟವ್ರು. ಹೌದು ಹೌದು, ನಾನು ಎಲ್ಲನೂ ಕ್ಯಾಲೆಂಡರ್ ಬರ್ದಿಟ್ಟಿರ್ತೀನ ಮಿನಕ್ಕ, ನೆನಪಾಕಲ್ಲ ಅಂತ ಅಂತ ಅನ್ಕೊಂಡು. ನನ್ನ ಮಗ ಏನ್ ಮಾಡ್ತಾನೆ, ಅದ್ರ ಮೇಲೆ ಬಂದು ಬರೀತಾನೆ. ಯಾಕೆ ಅಂತ ಕೇಳಿದ್ರೆ ಇದು ಇಂಪಾರ್ಟೆಂಟ್ ಬಾರಿ ಅಂತಾನೆ. ಏನ್ ಮಾಡ್ತೀಯಪ್ಪ
2: ಅಲ್ಲ, ಇನ್ನೊಂದಣ್ಣಯ್ಯ ನಿನ್ ಮಗಂದೇ ಸರಿ, ಯಾಕೆ ಹೇಳು, ಹಿಂಗ್ ರೌಂಡ್ ಹಾಕಿದ್ರೆ ಏನೋ ಗುರ್ತು ಮಾಡಿದೀವಿ ಅಂತ ಗೊತ್ತಾಯ್ತದೆ.
0: ಅದ್ರ ಜೊತೆಗೆ ಅದೇ ಕೃಷಿ ಇಲಾಖೆದು ಇತ್ತಲ್ಲ ಶಂಕರಣ್ಣ, ಅವತ್ತೆಲ್ಲ ಹೇಳಿದ್ನಲ್ಲ ನಾನು, ಅದು ನಾವ್ ಯಾವ್ಯಾವ ಬೆಳೆ ಮಾಡ್ತೀವಿ ಏನು ಅಂತ ನೋಡ್ಕೊಂಡು ಅದಕ್ಕೂ ಒಂದು ವಿಮೆ ಮಾಡಿಸ್ಕೊಬಿಟ್ರೆ ಒಳ್ಳೇದ್. ಯಾಕೆ ಬೇಕು ಯಾಕೆ ಅಂತ ಅಂದ್ರೆ ಮಳೆ ಸರಿಯಾಗಿ ಆಯ್ತಾ ಇಲ್ಲ ಶಂಕರಣ್ಣ, ಆಯ್ತಾ. ಈಗ ಈಗೇನೋ ಈಗ ಎರಡ್ ಮೂರ್ ದಿವಸದಿಂದ ಹೋಯ್ತಾ ಐತೆ, ನಾವು ಇದೇ ಸ್ವರ್ಗ ಅಂತ ಅಂತ ಅನ್ಕೊಂಡಿದ್ವಿ, ನರಕ ಇನ್ನು ಮುಂದ್ಕೈತಂತೆ.
1: ಅಲ್ಲ ಅದು ದಿಟ ಅನ್ನೋ, ಯಾಕೆ ಅಂತಂದ್ರೆ ಮಳೆ ಹುಯ್ತದೋ ಇಲ್ವೋ ಗೊತ್ತಿಲ್ಲ. ಅಣ್ಣ ನೀನ್ ಹೇಳ್ದಂಗೆ ನಾವೀಗ ಏನು ಬೆಳ್ಕಂದಿರ್ತೀವಿ ಅದಕ್ಕೆ ವಿಮೆ ಮಾಡಿಸ್ಕೊಳ್ಳೋದು ಒಂದ್ ರೀತಿ ಒಳ್ಳೇದು.
0: ಅದ್ರಲ್ಲೂ ಈ ವರ್ಷ ಅಂತ ನೀನ್ ಮಾಡಿಸ್ಲೇಬೇಕು, ನೀನ್ ಬೆಳೆ ಮಾಡ್ತೀವ ಬಿಡ್ತೀಯ
2: ವಿಮೆ ಅಂತ ಮಾಡಿಸ್ಕೋಬೇಕು.
1: ಆಮೇಲೆ ನೋಡು, ನೀನು ಆಗ್ಲಿಂದ ಬರ್ದಿಟ್ಟಿರ್ತೀನಿ ಬರ್ದಿಟ್ಟಿರ್ತೀನಿ ಅಂತ ಹೇಳ್ಬೇಕಾರೆ ನನಗೆ ಒಸಿ ಜಪ್ತಿ ಆಯ್ತು. ಇವತ್ತೇನೋ ವಿಶೇಷ ದಿನ ಇತ್ತಂತಲ್ಲ, ಏನ್ ಇವತ್ತು
0: ಇವತ್ತ ನೋಡು, ಅದು ನಾನ್ ಬೆಳಗ್ಗಿಂದ ನೆನ್ಪಿಟ್ಕೊಂಡಿದ್ದೆ ನಿನ್ಗೆ ಹೇಳ್ಬೇಕು ಹೇಳ್ಬೇಕು ಅಂತ.
1: ಜಾಸ್ತಿ ಮಾತಾಡ್ದೆ ನಿಂಗೆ ಮರ್ತೇ ಹೋಗ್ಬಿಡ್ತಾ?
0: ಇಲ್ಲ ಇಲ್ಲ, ಅದೇ ಹೇಳಿದ್ನಲ್ಲ ಶಂಕರಣ್ಣ, ಮದೇ ಪದೇ ಹೇಳಕ್ ನನಗೂ ಬೇಜಾರಾಯ್ತದೆ. ಆಯ್ತಾ, ವಯಸ್ಸಾಯ್ತಲ್ಲ, ಇನ್ನೇನು ಮಾಡಕ್ಕಾಗಲ್ಲ. ಅದೇ ಈಗ ಈ ನಬಾರ್ಡ್ ಅಂತ ಹೇಳ್ಬಿಟ್ಟು ಒಂದೈತ್ ನೋಡು. ನಬಾರ್ಡ್ ಅಂತ ಅಂದ್ರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳ್ಬಿಟ್ಟು. ಇದು ನೋಡು, ನಮ್ಮ ದೇಶ ಕೃಷಿ ಆಧಾರಿತ ದೇಶ ಅಲ್ವಾ, ಆಮೇಲೆ ಜಾಸ್ತಿ ಜನ ಇರೋದು ಗ್ರಾಮೀಣ ಭಾಗದಲ್ಲಿ.
1: ಹೌದು,
0: ಆಯ್ತಾ. ಆಮೇಲೆ ಜಾಸ್ತಿ ಚಟುವಟಿಕೆಗಳು ನಡೆಯುವಂತದ್ದು ಕೂಡ ಗ್ರಾಮೀಣ ಭಾಗದಲ್ಲಿ. ಆಯ್ತಾ, ಈ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಕೃಷಿಗೆ ಸಂಬಂಧಪಟ್ಟಂಗೆ ಒಂದು ಬ್ಯಾಂಕ್ ಮಾಡಬೇಕು. ಅಲ್ಲಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳಿರ್ಬೋದು, ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಇವೆಲ್ಲನೂ ಮಾಡಬೇಕು ಅಂತ ಅಂತ ಅನ್ಕೊಂಡು ಇದು ಒಂದು ನಬಾರ್ಡ್ ಅಂತ ಹೇಳ್ಬಿಟ್ಟು ಶುರು ಮಾಡ್ಬಿಟ್ರು ಶಂಕರಣ್ಣ. ಇದು ನೋಡು, ಅದಕ್ಕಿಂತ ಮೊದಲು ರಿಸರ್ವ್ ಬ್ಯಾಂಕ್ ಐತಲ್ಲ, ರಿಸರ್ವ್ ಬ್ಯಾಂಕ್ ನ ಒಂದು ಭಾಗ ಆಗಿತ್ತು. ಅದರಲ್ಲಿ ಕೃಷಿ ಮತ್ತೆ ಗ್ರಾಮೀಣ ಅಭಿವೃದ್ಧಿಗೆ ಒಂದಷ್ಟು ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅಂತ ಹೇಳರು. ಆಮೇಲೆ ಒಂದು ವರದಿ ತರಿಸ್ಕೊಂಡು ಇದು ಹಂಗಲ್ಲ, ಇದಕ್ಕಾಗೆ ಒಂದು ಸಪರೇಟ್ ಆಗಿ ಬ್ಯಾಂಕ್ ಬೇಕು ಅಂತ ಹೇಳಿ ಮಾಡ್ಕೊಂಡು ಇದನ್ನ ನೋಡು, ಇವತ್ತು ಅಂತ ಅಂದ್ರೆ ಜುಲೈ ತಿಂಗಳ 12ನೇ ತಾರೀಕು 1982 ಇಸ್ವಿನಲ್ಲಿ ಶುರು ಮಾಡಿದ್ರಂತೆ. ಇವತ್ತು ಅದರದ್ದು ಸಂಸ್ಥಾಪನಾ ದಿವಸ ಶಂಕರಣ.
1: ಇವತ್ತೇನೋ ವಿಶೇಷ ಐತೆ, ಇವತ್ತೇನೋ ವಿಶೇಷ ಐತೆ ಅಂತ ಅಂದ್ರೆ ಇವತ್ತು ನಬಾರ್ಡ್ ಸಂಸ್ಥಾಪನಾ ದಿನ.
0: ಸಂಸ್ಥಾಪನಾ ದಿನ ಅಂತ ಅಂದ್ರೆ ಈಗ ಎಲ್ಲ ಏನ್ ಮಾಡ್ತಾರೆ ಅಂತ ಅಂದ್ರೆ ಸಿಟಿಗಳ ಕಡೆ ನೋಡ್ತಾರೆ. ಆಯ್ತಾ, ಸಿಟಿಗಳಿಗೆ ಈಗ ಅಲ್ಲೆಲ್ಲ ಹೆಚ್ಚಾಗಿ ಆದಾಯ ಬರೋದ್ರಿಂದ ಅಲ್ಲಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ ಅಂತದ್ದು. ಈಗ ನೋಡು, ನಮ್ಮೂರಲ್ಲವ ಕರೆಂಟು ದಿವಸಕ್ಕೆ 3-4 ಸರಿ ಹೋಯ್ತದೆ, ಸಿಟಿಲಿ ಹೋಗದೇ ಇಲ್ಲ ಅಂತ ಅಂದ್ರೆ ಅರ್ಥ ಮಾಡ್ಕೊಂಡಿನ ಹೆಂಗಿರ್ತದೆ, ಅಲ್ಲಿ ಮೂಲಭೂತ ಸೌಕರ್ಯ ಹೆಂಗಿರ್ತದೆ, ಇಲ್ಲಿ ಮೂಲಭೂತ ಸೌಕರ್ಯ ಹೆಂಗಿರ್ತದೆ. ಗ್ರಾಮೀಣ ಭಾಗದಲ್ಲೂ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಅಂತ ಅನ್ಕೊಂಡು ಈ ಒಂದು ಬ್ಯಾಂಕ್ ಅನ್ ಮಾಡಿ ಎಲ್ಲಾ ತರದಲ್ಲೂ ಶಿಕ್ಷಣ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಎಲ್ಲಾ ತರದಲ್ಲೂ ಅದಕ್ಕೆ ಬೇಕಾಗಿರೋಂತ ಒಂದು ಅಂಶಗಳನ್ನ ಅಭಿವೃದ್ಧಿ ಪಡಿಸಕ್ಕೋಸ್ಕರ ಹಣಕಾಸು ಆಗಿರ್ಬೋದು, ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು, ಆಮೇಲೆ ಅದು ಎಷ್ಟು ಮಟ್ಟಿಗೆ ಆಯ್ತೈತೆ ನಾವು ಕೊಟ್ರ ಅಂತ ದುಡ್ಡು. ಈಗೆಲ್ಲ ಗೋಡನ್ನು ಗೋಡನ್ನು ಅಂತ ಸಿಕ್ಕಾಪಟ್ಟೆ ಮಾಡ್ತಾರಲ್ಲ ಶಂಕರಣ್ಣ, ಅವೆಲ್ಲ ನೋಡಿ ಇದೇ ತರ ಆಗಿರೋದು. ಆಮೇಲೆ ನೋಡಿ, ಸ್ವಸಹಾಯ ಸಂಘಗಳು, ಸ್ವಸಹಾಯ ಸಂಘಗಳು ಇವತ್ತು ಎಷ್ಟು ಬಲಿಷ್ಠವಾಗವೆ. ಸ್ವಸಹಾಯ ಸಂಘ ಅನ್ನೋ ಕಾನ್ಸೆಪ್ಟ್ ಶುರು ಮಾಡಿದ್ದೇ ನಬಾರ್ಡ್. 10 ಜನ ಸೇರ್ಕೊಂಡು ನೀವು ಉಳಿತಾಯ ಮಾಡಿ ನಾವು ನಿಮಗೆ ಸಾಲ ಕೊಡ್ತೇವೆ. ನೋಡಿ, ಇಲ್ಲ ಸಕಲೇಶ್ಪುರದಲ್ಲಿ ಮೀನಕ್ಕ ಒಂದು ಒಮ್ಮ ಪಾಪ ಏನು ಇರ್ಲಿಲ್ವಂತೆ ಅಂತ ಅಂದ್ರೆ ಯಾವ್ದು ಸರಿಯಾಗಿ ಕೆಲಸ ಹಾಕಲ್ಲ, ಬರೀ ಕೂಲಿ ಹೋಗೋದು ಈ ತರ ಮಾಡ್ಕೊಂಡಿದ್ದ ಅಮ್ಮಗೆ ಬರೀ 40,000 ರೂಪಾಯಿ ಬಂಡವಾಳ ಕೊಟ್ಬಿಟ್ಟು ಈ ನರ್ಸರಿ ಮಾಡೋ ಅಂತ ಅಂದಿದ್ದಕ್ಕೆ ಇವತ್ತು ವರ್ಷಕ್ಕೆ 5-6 ಲಕ್ಷ ರೂಪಾಯಿ ಅಂತ ಟರ್ನ್ ಓವರ್ ಆಯ್ತು. ಅಂತಂದ್ರೆ ಅದ್ರ ಎಷ್ಟು ಪವರ್ಫುಲ್ ಆಗಿರ್ತದೆ ಅಂತ. ಇನ್ನ ನಮ್ಮ ಪ್ರಧಾನ ಮಂತ್ರಿಗಳು ಹೇಳಂಗೆ ಈಗೆಲ್ಲ ಈ FPO ಮಾಡ್ಬೇಕು ಅಂತ ಅನ್ಕೊಂಡು ಆ FPOನು ಕೂಡ ಮಾಡಿಸ್ತಾರೆ. ನಮ್ಮ ಹಾಸನದಲ್ಲೇ ನಬಾರ್ಡ್ನರು ಸುಮಾರು 10 FPO ಮಾಡ್ತಾರ ಅಂತ. 10 FPO ಇವತ್ತು ಅಂತ ಹೆಂಗ್ ಸ್ಥಾಪನೆ ಮಾಡ್ಬೇಕು, ಅದ್ ಹೆಂಗ್ ಪ್ರಾರಂಭ ಮಾಡ್ಬೇಕು, ಏನ್ ಚಟುವಟಿಕೆ ಮಾಡ್ಬೇಕು, ಚಟುವಟಿಕೆ ಮಾಡಕ್ಕೆ ಬೇಕಾಗಿರೋಂತ ದುಡ್ಡು ಕಾಸು ಇದೆಲ್ಲಾನು ಕೊಟ್ಟು ಮಾಡ ಅಂತ ಒಂದು ಪ್ರಮುಖವಾದಂತ ಬ್ಯಾಂಕ್ ಇದು. ಪ್ರಾರಂಭ ಆಗಿ ಈಗ 44 ವರ್ಷ ಆಯ್ತು ಶಂಕರಣ್ಣ. ಇವತ್ತು 44 ವರ್ಷ ತುಂಬಿ 45ನೇ ವರ್ಷಕ್ಕೆ ಕಾಲಿಡ್ತೈತೆ ಮೀನಕ್ಕ. ಅಂತ ಅಂದ್ರೆ ಇಂತ ಬ್ಯಾಂಕ್ ನೋಡು, ಅದು ಎಲ್ಲೂ ಕಾಣಿಸ್ಕೊಳಕಿಲ್ಲ ಶಂಕರಣ. ಎಲ್ಲೂ ಬೋರ್ಡ್ ಇರೋದಿಲ್ಲ, ನಬಾರ್ಡ್ ಬ್ಯಾಂಕ್ ಎಲ್ಲೈತೆ ಎಲ್ಲೈತೆ ಅಂತ ಅಂದ್ರೆ ಯಾರು ತೋರ್ಸಕ್ಕಿಲ್ಲ. ಇದು ಹೆಂಗೆ ಅಂತ ಅಂದ್ರೆ ಜಿಲ್ಲೆಗೆ ಒಬ್ರು ಇರ್ತಾರ ಅಷ್ಟೇ, ಪ್ರಬಂಧಕರು ಅಂತ ಅಂತ ಅನ್ಕೊಂಡು DDM ಅಂತ ಹೇಳಿ ಕರಿತೀವಿ ಅವ್ರು. ಆಯ್ತಾ, ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಅಂತ ಅನ್ಕೊಂಡು ಒಬ್ರೇ ಒಬ್ರು ಇರ್ತಾರ ಅವರು. ಆಯ್ತಾ, ಅವರು ಎಲ್ಲಾ ತರದಲ್ಲೂ ಈಗ ನೀವೆಲ್ಲ ಸಾಲ ಪಾಲ ತಗತ್ತಿಲ್ಲಪ್ಪ, ಶುಂಠಿ ಬೆಳೆದ್ರೆ ಇಷ್ಟು ಸಾಲ, ತೆಂಗ್ ಬೆಳೆದ್ರೆ ಇಷ್ಟು ಸಾಲ,

0: ಆಲೂಗಡ್ಡೆ ಬೆಳೆದ್ರೆ ಇಷ್ಟ ಸಾಲ, ಜೋಳ ಬೆಳೆದ್ರೆ ಇಷ್ಟ ಸಾಲ, ಇದೆಲ್ಲ ನಿರ್ಧಾರ ಮಾಡ್ರೆ ಅವರು. ಇದಕ್ಕಿಷ್ಟು ಖರ್ಚಾಯ್ತದೆ, ಇಷ್ಟು ಪ್ರಮಾಣದಲ್ಲಿ ನಾವು ಸಾಲ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ ಅಂತಾರ. ಆಯ್ತಾ, ಆಮೇಲೆ ನಬಾರ್ಡ್ ಅಂತ ಹೇಳ್ದೆ ಅಂತ ಅನ್ಕೊಂಡು ನೀನ್ ಎಲ್ಲೆಲ್ಲ ಹುಡಿಕೊಂಡು ಹೋಗ್ಬಿಡ. ಆಮೇಲೆ ಅವ್ರು ಬೇರೆ ಅವ್ರಂತೆ, ನಬಾರ್ಡ್ ಅಲ್ಲಿ ಸಾಲ ಕೊಡಿಸ್ತೀವಿ, ನಬಾರ್ಡ್ ಅಲ್ಲಿ ಕೆಲಸ ಮಾಡಿಸ್ಕೊಡ್ತೀವಿ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಅನ್ಕೊಂಡು ಓಡಾಡ್ ಇರ್ತಾರ. ಅದಕ್ಕೆ ಹೇಳ್ತಾ ಇದ್ದೀನಿ, DDM ಒಬ್ಬರೇ, ನಮ್ಮ ಹಾಸನಜಿಲ್ಲೆ ರೇಣುಕಾ ಮೇಡಮ್ ಅಂತ ಅವ್ರೆ, ಅವ್ರೊಬ್ಬರೇ ಇರೋರು. ಅವ್ರು ಅವ್ರು ಬಿಟ್ರೆ ಯಾರು ಇರೋದಿಲ್ಲ, ಅವ್ರ ಆಫೀಸ್ ನಲ್ಲಿ ಯಾರು ಹಾಕಲ್ಲ, ಒಬ್ಬರೇ. ಹಂಗಾಗಿ ಆಮೇಲೆ ನೇರವಾಗಿ ಸಾಲ ಕೊಡ ಅಂತದ್ದು, ನೇರವಾಗಿ ಬೇರೆ ಇನ್ನೇನು ಸಹಾಯಧನ ಕೊಡ ಅಂತದ್ದು ಇಂತ ಯಾವ ಕೆಲಸನೂ ಮಾಡೋದಿಲ್ಲ. ಅವ್ರದ್ದೇನೇ ಇದ್ರು ಸರ್ಕಾರದ ಮೂಲಕ, ಒಂದು ಕೇಂದ್ರ ಸರ್ಕಾರ ಇಲ್ಲ ರಾಜ್ಯ ಸರ್ಕಾರ, ಅದ್ರಲ್ಲಿರೋ ಇಲಾಖೆಗಳು ಅದ್ರ ಮೂಲಕ ಕೊಡಿಸ್ಕೊಡ ಅಂತ ಕೆಲಸನ ಮಾಡ್ತಾರೆ.
1: ಅಣೆಯ ನೋಡು, ಅದಕ್ಕೆ ಮತ್ತೆ ಖುಷಿ ಆಗೋದು, ಇಂಥ ವಿಚಾರಗಳನ್ನ ಒಂಚೂರು ಗೊತ್ತಿರಲಿಲ್ಲ ನೋಡು. ಈ ನಬಾರ್ಡ್ ಬಗ್ಗೆ ನಂಗೆ
0: ನಿನಗೆ ಬ್ಯಾಂಕ್ ಬಗ್ಗೆ ಗೊತ್ತಿಲ್ಲ ಅಂತ
1: ಇಷ್ಟೊಂದು ಸವಿಸ್ತಾರವಾಗಿ ವಿಚಾರ ಗೊತ್ತಿರಲಿಲ್ಲ,
0: ನಬಾರ್ಡ್ ಗೊತ್ತಿರಲಿಲ್ಲ
1: ಗೊತ್ತಿರಲಿಲ್ಲ. ಮತ್ತೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸ್ಬೋದಾ, ನೀನು ಒಬ್ಬರೇ ಒಬ್ರು ಅವರೇ ಅಂದಲ್ಲ, ಎಷ್ಟು ಖುಷಿ ಆಯ್ತದೆ. ಈಗ ನಮ್ ರೈತರು ಕೆಲವರು ಮೋಸ ಹೋಗೋದು ಆತರ ಎಲ್ಲ ಇರ್ತದೆ, ಅದ್ ಮಾಡಿಸ್ಕೊಡ್ತೀನಿ ಇದ್ ಮಾಡಿಸ್ಕೊಡ್ ದುಡ್ತತ್ತ ಅಂದ್ರೆ ಕೊಟ್ಬಿಟ್ಟು ಪಾಪ ಸುಮ್ ಕೂತಿರ್ತಾರೆ. ಅಂತವ್ರನ್ನ ಎಲ್ಲ ಇದ್ರಲ್ಲಿ ನಾವು ಇದ್ ಮಾಡ್ಕೋಬಹುದಲ್ವಾ?
2: ಸರಿ ಅಣ್ಣ, ಒಳ್ಳೆ ವಿಚಾರಗಳನ್ನ ಇವತ್ತು ಬಹಳ ನನಗೆ ಮನ ಮುಟ್ಟಂಗ್ ಹೇಳಿದೀಯಾ. ಈ ಒಂದು ಸಿಹಿ ವಿಚಾರಕ್ಕೆ ನನಗೆ ಈಗ ಏನಾದ್ರೂ ಬಿಸಿ ಬಿಸಿಯಾಗಿ.
0: ಏ, ಇವತ್ತು ನಬಾರ್ಡ್ ಬೇರೆ 45 ವರ್ಷ ಆಯ್ತಾ ಶಂಕರಣ್ಣ, ನಮ್ಮ ರಮೇಶ್ ಅಣ್ಣ ಹೊಸ ಕರ ಹಾಕಿತ್ತು ಅಂತ ಹೇಳ್ಬಿಟ್ಟು ಗಿಣ್ಣಲ್ ಕೊಟ್ಟಿತ್ತು. ಬರೀ ಗಿಣ್ಣಲ್ ಅಷ್ಟೇ ಅಲ್ಲ, ಜೊತೆಗೆ 2 ಲೀಟರ್ ಹಾಲು ಕೊಟ್ಟಿತ್ತು. ಅದರಲ್ಲಿ ರಾತ್ರಿ ಗಿಣ್ಣ ಮಾಡಿ ಮಡಗ್ಸಿದೀನಿ ಆಯ್ತಾ. ಬೆಳಗ್ಗೆ ಅದೇನ್ ಹೇಳದ್ ಬೇಡವಲ್ಲ, ಒಂದೆರಡು ರೊಟ್ಟಿ ಹಾಕಿ ಕೇಳ್ತೀನಿ ಆಯ್ತಾ. ರೊಟ್ಟಿ ಗಿಣ್ಣ ತಿನ್ಕೊಂಡು ಹೋಗ್ಬೇಕು ಇವತ್ತು.
2: ನಡಿ ಮೀನಕ್ಕ,
1: ನಡಿ ನಡಿ. ಮತ್ತೆ
3: ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: 5x3 ಡೈನಿಂಗ್ ಟೇಬಲ್, 6 ಚೇರ್, ಪ್ಲೇನ್ ಗ್ಲಾಸ್ ಟಾಪ್ ಇವೆಲ್ಲವೂ ಸೇರಿದ ಡೈನಿಂಗ್ ಸೆಟ್ ಕೇವಲ 22,000 ರೂಪಾಯಿಗೆ. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
4: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. FM 102.2 MHz.

ರೈತರಿಗಾಗಿನ ಕಾರ್ಯಕ್ರಮ ಕೃಷಿರಂಗ ಈವರೆಗೂ ಪ್ರಸಾರವಾಯಿತು. ಕೇಳಿದರೆ ನಾಳಿನ ಕೃಷಿರಂಗದಲ್ಲಿ ಕೇಳಿ ಫಲಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ. ಮುಂಗಾರು ಹಂಗಾಮಿನಲ್ಲಿ ಕಾಳುಮೆಣಸು ಹಾಗೂ ಅಡಿಕೆ ಬೆಳೆಗಳಲ್ಲಿ ಕೈಗೊಳ್ಳಬೇಕಾದ ಪ್ರಮುಖ ಬೇಸಾಯ ಕ್ರಮಗಳ ಕುರಿತು ಆಲೂರಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಗೋರಾ ರವಿಶಂಕರ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ.

ಕಾರ್ಯಕ್ರಮ 8:30 ಗಜಲ್ಗಳು, 9:30 ದೆಹಲಿ ಕೇಂದ್ರದಿಂದ ರಾಷ್ಟೀಯ ನಾಟಕ ತಿದ್ದಿ ಬರದ ನಾಟಕ ಬಿತ್ತರವಾಗಲಿದೆ. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾರದ ಸಂಗೀತ ಸಭಾದಲ್ಲಿ ಕುಮಾರ್ ಮರ್ದೂರ್ ಅವರ ಗಾಯನವನ್ನು ಕೇಳಲಿದ್ದೀರಾ.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ದೇಶದ ಸಮಾಜ ಸುಧಾರಕ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ: ದೇಶದ ಸಮಾಜ ಸುಧಾರಕರ ಮಹಾನ್ ಪರಂಪರೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸಮಾಜ ಸುಧಾರಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಮನ್ನತ್ತು ಪದ್ಮನಾಭನ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಮತ್ತು ಮನ್ನಂ ಸ್ಮೃತಿ ಮಂಟಪವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಮಾಜಿಕ ನ್ಯಾಯ, ಸಮಾನತೆ, ಶಿಕ್ಷಣ ಮತ್ತು ಸಮುದಾಯ ಸೇವೆಗಾಗಿ ಮನ್ನತ್ತು ಪದ್ಮನಾಭನ್ ತಮ್ಮ ಜೀವನ ಸಮರ್ಪಿಸಿಕೊಂಡಿದ್ದರು. ಅವರು ಆದರ್ಶಗಳ ನಿರಂತರ ಸ್ಫೂರ್ತಿದಾಯಕ ಎಂದರು. ಸಮಾಜ ಸುಧಾರಣೆಯ ಪರಿಕಲ್ಪನೆಯು ಅಷ್ಟಾಗಿ ಪ್ರಚಲಿತದಲ್ಲಿಲ್ಲದ ಕಾಲಘಟ್ಟದಲ್ಲಿ ಮನ್ನತ್ತು ಪದ್ಮನಾಭನ್ ಸಮಾಜ ಸೇವೆಗೆ ಮುಂದಾದರು. ಮಹಾತ್ಮ ಗಾಂಧೀಜಿಯವರೊಂದಿಗೆ ವಂಚಿತರ ಪರವಾಗಿ ಧ್ವನಿ ಎತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಉಪರಾಷ್ಟಪತಿ ಸ್ಮರಿಸಿದ್ದಾರೆ. ಮನ್ನಂ ಸ್ಮೃತಿ ಮಂಟಪದ ಲೋಕಾರ್ಪಣೆಯು ಕೇವಲ ಒಂದು ಕಟ್ಟಡದ ಉದ್ಘಾಟನೆಯಲ್ಲ, ಬದಲಿಗೆ ಶಾಶ್ವತ ಪರಂಪರೆಯ ಪ್ರತಿಷ್ಠಾಪನೆಯಾಗಿದೆ ಎಂದು ಹೇಳಿದ ಅವರು, ಈ ಸ್ಮೃತಿ ಮಂಟಪದ ಮೂಲಕ ದೇಶವು ತನ್ನ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರಿಗೆ ಗೌರವ ನಮನ ಸಲ್ಲಿಸುತ್ತಿದೆ ಎಂದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ನಾಳೆಯಿಂದ ಈ ತಿಂಗಳ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ನಾಳೆ ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಂತರ ಈ ತಿಂಗಳ 14 ಮತ್ತು 15ರಂದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಈ ತಿಂಗಳ 16 ಮತ್ತು 17ರಂದು

0: ಇಂಗ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ದ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಮಂಗಳವಾರ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ನಗರ್, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರ್ಮಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಒಪಿಡಿ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯತೆಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯ ಒಪಿಡಿ ಬ್ಲಾಕ್ ನಿರ್ಮಾಣಕ್ಕೆ ಶ್ರಮಿಸಿದ ಕಟ್ಟಡ ಕಾರ್ಮಿಕರನ್ನು ಅವರ ಪಾತ್ರ ಗುರುತಿಸಿ ಗೌರವಿಸಲಿದ್ದಾರೆ. ಉದ್ಯೋಗಿಗಳ ಕಲ್ಯಾಣಕ್ಕೆ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸುವ ಭಾಗವಾಗಿ ಅವರು ಇಎಸ್ಐ ಫಲಾನುಭವಿಗಳಿಗೆ ನಗದು ಸೌಲಭ್ಯಗಳನ್ನು ವಿತರಿಸಲಿದ್ದಾರೆ. ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಕಣಿಯನಹುಂಡಿಯ ಅವರ ತೋಟದ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅವರ ಮೊಮ್ಮಗಳು ಅಪ್ಸರಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಟಿಎಸ್ ಶ್ರೀವತ್ಸ, ಅನಿಲ್ ಚಿಕ್ಕಮಾಧು, ಸಂಗೀತ ನಿರ್ದೇಶಕ ಹಂಸಲೇಖ, ನಟಿಯರಾದ ಜಯಮಾಲಾ, ಭಾರತಿ ವಿಷ್ಣುವರ್ಧನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಗಣ್ಯರು ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿದರು. ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾದ 88 ವರ್ಷದ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂದು ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 7 ಗಂಟೆಗಳ ಕಾಲ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿತ್ತು. ರಾಜಕೀಯ ಮುಖಂಡರು, ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಕಲಾವಿದರು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಮೈಸೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳ ಹಾಗೂ ನೆರೆಯ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು. ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ನಿರ್ಮಾಣ ವಲಯದಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಲೋಕೋಪಯೋಗಿ ಇಲಾಖೆಯ 172ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಯಾವುದೇ ಕಟ್ಟಡ ಅಥವಾ ರಚನೆಯನ್ನು ನಿರ್ಮಿಸುವಾಗ ಅದರ ಬಾಳಿಕೆ ಮತ್ತು ಸದೃಢತೆಯೊಂದಿಗೆ ರಾಜಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಾದಿಸಿದ್ದಾರೆ. ಇಲಾಖೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ನೈತಿಕತೆಯಿಂದ ಕಾರ್ಯನಿರ್ವಹಿಸುವಂತೆ ಅವರು ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ರಾಷ್ಟೀಯ ಲೋಕೋಪಯೋಗಿ ಮಂಡಳಿ ಕಟ್ಟಡಕ್ಕೆ ವರ್ಚುವಲ್ ಮಾದರಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ದಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯ

0: ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತ್ ರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ವಾಹನದ ಇಂಧನ ಟ್ಯಾಂಕ್ನಲ್ಲಿ ಸಮಸ್ಯೆ ಉಂಟಾಗಬಹುದು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯ ಶೋಧನಾ ಘಟಕ ತಿಳಿಸಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ಪೂರೈಸುವ ಇ20 ಇಂಧನವು ಭಾರತೀಯ ಮಾನಕ ಬ್ಯೂರೋ ಬಿಐಎಸ್ ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಎಥನಾಲ್ ಮತ್ತು ಪೆಟ್ರೋಲ್ ಸಂಪೂರ್ಣವಾಗಿ ಒಂದಕ್ಕೊಂದು ಬೆರೆಯುವಂತಹದ್ದಾಗಿದ್ದು ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿದ್ದಲ್ಲಿ ಅವು ಪ್ರತ್ಯೇಕಗೊಳ್ಳುವುದಿಲ್ಲ ಅಥವಾ ಪದರಗಳನ್ನು ರೂಪಿಸುವುದಿಲ್ಲ ಎಂದು ಸಚಿವಾಲಯ ಹೇಳಿದೆ. ಭಾರತದಲ್ಲಿ ಗುಣಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿರುವ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಪೂರೈಸಲಾಗುವುದು ಮತ್ತು ಗ್ರಾಹಕರಿಗೆ ಲಭ್ಯವಾಗುವ ಮುನ್ನ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಲಾಗುವುದು ಎಂದು ಸಚಿವಾಲಯ ಭರವಸೆ ನೀಡಿದೆ. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಆತಿಥೇಯ ಇಂಗ್ಲೆಂಡ್ ಮತ್ತು ಭಾರತ ವನಿತೆಯರ ನಡುವೆ ಐತಿಹಾಸಿಕ ಏಕೈಕ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಪ್ರಗತಿಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಪ್ರವಾಸಿ ಭಾರತ ತಂಡ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 327 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತ್ತು. ನಿನ್ನೆ ಇಂಗ್ಲೆಂಡ್ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕರ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ.
2: ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಂಗಕಲಾವಿದೆಯರ ಆತ್ಮಕಥೆಗಳ ಅವಲೋಕನ, ಈ ಕುರಿತು ಮಾತನಾಡುತ್ತಾರೆ ರವಿ ಎನ್ಸಿ.
3: ಆತ್ಮಕಥೆ ಹೊಸಗನ್ನಡ ಸಾಹಿತ್ಯದ ಒಂದು ಪರಿಣಾಮಕಾರಿಯಾದ ಅಭಿವ್ಯಕ್ತಿಯ ಪ್ರಕಾರ. ಬೇರೆ ಎಲ್ಲ ಸಾಹಿತ್ಯ ಪ್ರಕಾರಗಳಿಗಿಂತ ಈ ಆತ್ಮಕಥೆಯ ರಚನೆಯ ಕೆಲಸ ಸೃಜನಶೀಲತೆಗೆ ಬಹುದೊಡ್ಡ ಸವಾಲಿನ ಕೆಲಸ ಅಂಥೇಳಿ ನನಗೆ ಅನಿಸ್ತದೆ. ಯಾಕಂದ್ರೆ ಅಲ್ಲಿ ಫಿಕ್ಷನ್ ಇಲ್ಲ, ಕೇವಲ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನ ಅನ್ವಯ ಮಾಡಿಕೊಂಡು ಬರಿಬೇಕು ಎಂಬುದು ಮಾತ್ರ ಸಮಸ್ಯೆ ಅಲ್ಲ. ಲೇಖಕ ತನ್ನ ಬದುಕಿನಿಂದ ತಾನು ಒಂದು ನಿರ್ದಿಷ್ಟ ದೂರದಲ್ಲಿ ಹೊರ ನಿಂತುಕೊಂಡು ಒಂದು ಉದಾತ್ತವಾದ ಸಮತೋಲನ ದೃಷ್ಟಿಯಲ್ಲಿ ತನ್ನನ್ನು ಮತ್ತೆ ತನ್ನ ಬದುಕನ್ನ ಮರು ನಿರ್ವಚನಕ್ಕೆ ಒಳಪಡಿಸಬೇಕಾದಂತಹ ಒಂದು ಪರಿಶ್ರಮದಾಯಕವಾದ ಕೆಲಸ ಈ ಆತ್ಮಕಥೆಯ ರಚನೆಯ ಕೆಲಸ. ಡಾಕ್ಟರ್ ವಿನಯ ಒಕ್ಕುಂದ ಒಂದ್ ಕಡೆ ಹೇಳ್ತಾರೆ, ಈ ಆತ್ಮಕಥೆ ರಚನೆಯ ಕೆಲಸ ಹೇಗೆ ಅಂದ್ರೆ ಒಂದು ರೀತಿಯ ಹಿಂಗಾಲಿನ ನಡಿಗೆ ಇದ್ದಂತೆ, ಅದು ಕಷ್ಟದಾಯಕ. ಅದರಲ್ಲೂ ಈ ಆತ್ಮಕಥೆಯ ರಚನೆಯ ಕೆಲಸ ಮಹಿಳೆಯರದ್ದಾದರೆ ಅದು ಇನ್ನೂ ಹೆಚ್ಚಿನ ತ್ರಾಸದಾಯಕ ಅಂತೇಳಿ. ಯಾಕೆಂದ್ರೆ ಮಹಿಳೆ ಮತ್ತು ಆತ್ಮಕಥೆ ಎನ್ನುವ ಈ ಪದ ಜೋಡಣೆಯೇ ಕೆಲವೊಮ್ಮೆ ಅಸಂಗತವಾಗಿ ಕಾಣ್ತದೆ. ಯಾಕೆಂದ್ರೆ ಮೊದಲು ಆಕೆ ಈ ಸಮಾಜದಲ್ಲಿ ಹೆಣ್ಣಾಗಿ ನಿಂತಿರುವುದು, ಯಾಕೆಂದ್ರೆ ಹೆಣ್ಣಿಗೆ ಮಾತು ಎಂಬುದು ನಿಷಿದ್ಧವಾದ ಜಗತ್ತು ನಮ್ಮದಾಗಿತ್ತು. ಮಾತು ಮಾತ್ರ ಅಲ್ಲ, ಸ್ವತಂತ್ರವಾಗಿ ಆಲೋಚನೆ ಮಾಡುವಂತ ಸ್ವಾತಂತ್ರ್ಯನು ಕೂಡ ನಮ್ಮ ಸಮಾಜದಲ್ಲಿ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡ ರಂಗಭೂಮಿಯ ಕಲಾವಿದೆಯರು ತಮ್ಮ ಅನುಭವಗಳನ್ನ ಆತ್ಮಕಥೆಯ ಸ್ವರೂಪದಲ್ಲಿ ಹಂಚಿಕೊಂಡಿದ್ದಾರೆ ಅನ್ನೋದೇ ಒಂದು ರೀತಿಯ ಸೋಜಿಗದ ಕೆಲಸ. ಯಾಕೆಂದ್ರೆ ಅಲ್ಲಿ ಹೆಚ್ಚು ಹೆಣ್ಮಕ್ಳು ಓದ್ಕೊಂಡವರು ಇಲ್ಲ. ಬಹುತೇಕ ರಂಗನಟಿಯರಿಗೆ ಸಿಕ್ಕಿರುವುದು ಪ್ರಾಥಮಿಕ ವಿದ್ಯಾಭ್ಯಾಸ ಮಾತ್ರ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಜೀವನದ ಅನುಭವಗಳನ್ನ ದಾಖಲಿಸುತ್ತಿದ್ದಾರೆ ಎಂಬುದೇ ಒಂದು ರೀತಿಯ ವಿಶೇಷವಾದ ವಿಸ್ಮಯಕ್ಕೆ ಕಾರಣ ಆಗ್ತದೆ. ಯಾಕೆಂದ್ರೆ ಇಡೀ ಮಹಿಳಾ ಆತ್ಮಕಥೆಗಳ ಒಟ್ಟು ನಕಾಶೆಯಲ್ಲಿ ಈ ರಂಗಭೂಮಿಯ ಕಲಾವಿದೆಯರ ಆತ್ಮಕಥೆಗಳು ಸ್ವಲ್ಪ ವಿಭಿನ್ನವಾಗಿ ನಿಲ್ತಾವೆ. ಯಾಕೆಂದ್ರೆ ಅವರಿಗೆ ಒದಗಿ ಬಂದಂತ ಸಂಸ್ಕಾರ.

ಅವರಿಗೆ ಸಿಕ್ಕಂತ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ನಾವು ಈ ಮಾತನ್ನ ಯೋಚನೆ ಮಾಡಬೇಕಾಗ್ತದೆ. ಕನ್ನಡ ರಂಗಭೂಮಿಯಲ್ಲಿ ವೃತ್ತಿ ರಂಗಭೂಮಿ ಮತ್ತೆ ಹವ್ಯಾಸಿ ರಂಗಭೂಮಿಗಳು ಎರಡರಲ್ಲೂ ಕೂಡ ಇಂದು ಸಾಕಷ್ಟು ಮಹಿಳೆಯರು ದುಡಿತಿದ್ದಾರೆ. ಕೇವಲ ಸಾಹಿತಿಗಳು ಅಥವಾ ಲೇಖಕರ ಆತ್ಮಕಥೆಗಳೇ ಹೆಚ್ಚಾಗಿ ಬಂದಿರುವುದರಿಂದ ಅವುಗಳಿಗೆ ಒಂದು ವಿಶಿಷ್ಟವಾದ ಸಂವೇದನೆ ಇರುತ್ತದೆ. ಹಾಗಾಗಿ ಅವು ಓದುಗರ ವಲಯದಲ್ಲಿ ಮಹತ್ವದಾಗಿ ಗುರುತಿಸಲ್ಪಡ್ತವೆ. ಆದರೆ ಸಾಹಿತ್ಯೇತರ ವ್ಯಕ್ತಿಗಳು ಕೂಡ ಕೆಲವರು ತಮ್ಮ ಆತ್ಮಕಥೆಗಳನ್ನು ರಚಿಸಿದ್ದಾರೆ. ಅವುಗಳಲ್ಲೂ ಕೂಡ ವೈವಿಧ್ಯಮಯವಾದ ಅಧ್ಯಯನದ ಸಾಮಗ್ರಿ, ವಿಶಿಷ್ಟವಾದ ಸಂವೇದನೆಗಳು ಇರ್ತವೆ. ಹಾಗೆ ಅದೇ ಮಾತನ್ನ ಮುಂದುವರಿಸಿ ಈ ಮಾತನ್ನ ಕನ್ನಡ ರಂಗಭೂಮಿ ಮಹಿಳೆಯರಿಗೆ ಅನ್ವಯಿಸುವುದಾದ್ರೆ, ಕರ್ನಾಟಕದ ರಂಗಭೂಮಿ ಚರಿತ್ರೆಗೆ ಶತಮಾನಗಳಷ್ಟು ದೀರ್ಘ ಇತಿಹಾಸ ಇದೆ. ಅನೇಕ ನಟನಟಿಯರು ಬದುಕಿನ ಏರಿಳಿತಗಳನ್ನ ಅಲ್ಲಿ ಅನುಭವಿಸಿದ್ದಾರೆ. ಬಹುಶಃ ಎಲ್ಲ ಕಲಾವಿದೆಯರ ಬದುಕಿನ ಅಭಿವ್ಯಕ್ತಿಯೇ ಹಿಂದೆ ವ್ಯಕ್ತಿಗತವಾದ ಅನೇಕ ಕತೆ ವ್ಯಥೆಗಳು ದಟ್ಟವಾಗಿರ್ತವೆ. ಯಾವುದೇ ರಂಗಕಲಾವಿದೆಯರ ಆತ್ಮಕಥೆಯನ್ನ ಓದುವಾಗ ಅದು ಕೇವಲ ಆ ಕಲಾವಿದೆಯೊಬ್ಬಳ ಆತ್ಮಕಥೆ ಮಾತ್ರ ಆಗಿರದೆ ಎಲ್ಲ ರಂಗಭೂಮಿ ಕಲಾವಿದೆಯರ ಬದುಕಿನ ಕಥೆಯೂ ಕೂಡ ಇದೇ ಆಗಿದೆ ಅನ್ನಿಸ್ತದೆ. ಇಡೀ ಮಹಿಳಾ ಆತ್ಮಕಥೆಗಳ ಚರಿತ್ರನಲ್ಲೇ ಆ ಅಂಶವನ್ನು ನಾವು ಗುರುತಿಸಬಹುದು. ರಂಗಭೂಮಿ ಕಲಾವಿದೆಯರಲ್ಲಿ ಹೆಚ್ಚಿನವರು ಅನಕ್ಷರಸ್ಥರಾಗಿರೋದ್ರಿಂದ ತಮ್ಮ ಆತ್ಮಕಥೆಗಳನ್ನ ತಾವೇ ಬರೆದಿಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಬರೀದೇ ಇರುವಾಗ ಅವರ ಜೀವನದ ಅನುಭವಗಳು ಅವರೊಂದಿಗೆ ಕಣ್ಮರೆಯಾಗ್ತವೆ. ಆದರೆ ಅದೃಷ್ಟವಶಾತ್ ಕೆಲವು ಕಲಾವಿದೆಯರ ಆತ್ಮಕಥೆಗಳು ನಿರೂಪಕರ ನೆರವಿನಿಂದ ದಾಖಲಾಗಿ ನಿಂತಿದೆ. ಮಳವಳ್ಳಿ ಸುಂದರಂನವರ ಆತ್ಮಕಥೆ ಅಭಿನಯ ವಿಶಾರದೆ, ಬಿ ಜಯಮ್ಮನವರ ಆತ್ಮಕಥೆ ಅಭಿನೇತ್ರಿ, ಚಿಂದೋಡಿ ಲೀಲರವರ ಆತ್ಮಕಥೆ ಚಿಂದೋಡಿ ಲೀಲಾ, ಅನ್ಪೂರ್ಣ ಸಾಗರರ ಆತ್ಮಕಥೆ ನನ್ನ ಬದುಕಿನ ಪುಟಗಳಿಂದ, ಪಂಡರಿ ಬಾಯಿಯವರ ಆತ್ಮಕಥೆ ಅಮ್ಮ, ಆರ್ ನಾಗರತ್ನಮ್ಮನವರ ಆತ್ಮಕಥೆ ಜೀವನವೆಂಬುದು ನಾಟಕವಲ್ಲ ಇದೇ ಬೇರೆ ಆಟ ಎಂಬುದು, ಭಾರ್ಗವಿ ನಾರಾಯಣರವರ ಆತ್ಮಕಥೆ ನಾನು ಭಾರ್ಗವಿ, ಉಮಾಶ್ರೀವರ ಆತ್ಮಕಥೆ ಬೆಂಕಿ ಬೆಡಗು, ಮಾಲ್ತಿಶ್ರೀ ಮೈಸೂರು ಅವರ ಆತ್ಮಕಥೆ ತೆರೆ ಸರಿಯಿತು, ಮಂಜಮ್ಮ ಜೋಗ್ತಿಯವರ ಆತ್ಮಕಥೆ ಮಂಜಮ್ಮ ಜೋಗತಿ. ಹಿರಿಯ ನಟಿ, ಮೂಲತಃ ಗುಬ್ಬಿ ಕಂಪನಿಯಲ್ಲಿದ್ದು ನಂತರ ಮರಾಠಿ ಚಲನಚಿತ್ರ ಕ್ಷೇತ್ರದಲ್ಲಿ ಅದ್ಭುತವಾದ ಯಶಸ್ಸನ್ನು ಸಾಧಿಸಿದಂಥವರು ಶಾಂತಾ ಹುಬ್ಳೀಕರ, ಇವರ ಆತ್ಮಕಥೆ ನಾಳಿನ ಚಿಂತ್ಯಾಕ. ಬಿ ಜಯಶ್ರೀಯವರ ಆತ್ಮಕಥೆ ಕಣ್ಣಾಮುಚ್ಚೆ ಕಾಡೇಗೂಡೆ, ಪ್ರೇಮಾ ಕಾರಂತರ ಸೋಲಿಸಬೇಡ ಗೆಲಿಸಯ್ಯ, ಮರಿಯಂನಳ್ಳಿ ಕೆ ನಾಗರತ್ನಂನವರ ಆತ್ಮಕಥೆ ಮರಿಯಂನಳ್ಳಿ ರಂಗಸಿರಿ ಎಂಬುದು, ಹಾಗೆ ಗಿರ್ಜಾ ಲೋಕೇಶ್ವರವರ ಆತ್ಮಕಥೆ ಗಿರ್ಜಾ ಪರಸಂಗ. ಇದಿಷ್ಟು ಆತ್ಮಕಥೆಗಳ ಜೊತೆಗೆ ಆತ್ಮಕಥೆಯ ಮಾದರಿಯಲ್ಲೇ ರಚನೆಯಾಗಿರುವಂಥದ್ದು, ಬಹುಶಃ ಅದನ್ನ ಜೀವನ ಚರಿತ್ರೆಯ ರೀತಿಯಲ್ಲಿ ದಾಖಲಾಗಿರುವ ಕೃತಿಗಳು ಅಂತ ಅನ್ಬೋದು. ರಂಗನಟಿ ಜಿ ಎನ್ ಅಂಜನೇಯಿ ದೇವಿ, ರಂಗ ಅಭಿನೇತ್ರಿ ರಹಿಮಾನವ್ವ ಕಲ್ಮನಿ, ಪ್ರಮೀಳಾ ಗುಡೂರು, ಕಲ್ಪನಾರವರ ಆತ್ಮಕಥೆ ಕಲ್ಪನಾ ವಿಲಾಸ, ಗಾನ ಕೋಗಿಲೆ ಅನುಪಮ ಅಭಿನೇತ್ರಿ ಸುಭದ್ರಮ್ಮ ಮನ್ಸೂರು, ಇಂಥವರ ಕೃತಿಗಳನ್ನು ಕೂಡ ನಾನು ಪ್ರಾಸಂಗಿಕವಾಗಿ ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೇನೆ. ಮೊದಲಿನಲ್ಲೂ ಇತಿಹಾಸವನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ದೇ ಕಡಿಮೆ. ಅಸಂಖ್ಯ ರಂಗಕಲಾವಿದೆಯರ ಬದುಕು ಇತಿಹಾಸ ಪುಟಗಳಲ್ಲಿ ಸೇರಿ ಕಾಲ ಕಳೆದಂತೆ ಮಸುಕ್ಕಾಗುತ್ತಾ ಹೋಗಿರುವುದು ಸಹಜ. ಈಗಲಾದರೂ ಕೂಡ ನಾವು ಲಭ್ಯವಿರುವ ಅವರ ವಿವರಗಳನ್ನು ಸಂಗ್ರಹಿಸಿ ಅವರ ಬದುಕಿನ ವರ್ಣಮಯ ನೆನಪುಗಳನ್ನ ಇತಿಹಾಸದ ಅರ್ಥಪೂರ್ಣ ಪುಟಗಳನ್ನಾಗಿ ಪರಿವರ್ತಿಸಲು ಯೋಚಿಸಬೇಕಾದ್ದು ತೀರಾ ಅಗತ್ಯ ಆಗಿದೆ. ಕರ್ನಾಟಕ ರಂಗಭೂಮಿಯ ಚರಿತ್ರೆಯಲ್ಲಿ ಹೀಗೆ ಅನೇಕ ರಂಗಕಲಾವಿದೆಯರು ತಮ್ಮ ಅನುಭವ ಮತ್ತು ವೃತ್ತಿಯಲ್ಲಿನ ಅನಿಸಿಕೆಗಳನ್ನ ಹಂಚಿಕೊಂಡಿರುವುದೇ ಬಹಳ ಅಪರೂಪ. ಇಂಥ ಸಮಯದಲ್ಲಿ ಕೆಲವು ಕಲಾವಿದೆಯರಾದರೂ ಕೂಡ ತಮ್ಮ ಆತ್ಮಕಥೆಗಳನ್ನು ನಿರೂಪಕರ ನೆರವಿನಿಂದ ದಾಖಲಿಸಿ, ಕೆಲವರು ಸ್ವತಃ ದಾಖಲಿಸುವ ಮೂಲಕ ಈ ಕೊರತೆಯನ್ನು ಸ್ವಲ್ಪ ಮಟ್ಟಿಗಾದರೂ ತುಂಬಿದ್ದಾರೆ ಎನ್ನುವುದೇ ಸಂತೋಷದ ವಿಷಯ. ಒಬ್ಬೊಬ್ಬ ಕಲಾವಿದೆಯರ ಆತ್ಮಕಥೆಗಳು ಕೂಡ ವಿಶಿಷ್ಟ, ವಿಭಿನ್ನ, ವಿಶೇಷ ಅನುಭವ ಹೆಪ್ಪುಗಟ್ಟಿರುವಂಥದ್ದು. ಸ್ತ್ರೀ ಸಂವೇದನೆಯು ಪುರುಷ ಸಂವೇದನೆಗಿಂತಲೂ ವಿಭಿನ್ನ. ಬಹುಶಃ ಕವಿತೆ, ಕತೆ, ಕಾದಂಬರಿ ಪ್ರಕಾರಗಳಲ್ಲಿ ಓರ್ವ ಮಹಿಳೆ ತನ್ನನ್ನು ತಾನು ಅಭಿವ್ಯಕ್ತಿಸಿಕೊಳ್ಳುವುದಕ್ಕೂ ಆತ್ಮಕಥೆ ಬರೆಯುವುದಕ್ಕೂ ವ್ಯತ್ಯಾಸ ಇದೆ. ನೋಡಿ, ಅನೇಕ ಜನರಿಗೆ ರಂಗನಟಿಯರು ಕೇವಲ ಕಲಾವಿದೆಯರಾಗೆ ಕಂಡಿರುತ್ತಾರೆ. ಆದರೆ ತೆರೆಯ ಹಿಂದೆ ಅವರು ಇಡೀ ಕಂಪನಿಯನ್ನು ಕಟ್ಟುವ, ಕಂಪನಿ ಮಾಲೀಕರಿಗೆ ಹೆಗಲು ಕೊಟ್ಟು ದುಡಿದಿರುವಂತಹ ವಿವರಗಳನ್ನು ದಾಖಲಿಸ್ತಾರೆ. ಕನ್ನಡ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳು ಕಲಾಸಕ್ತರಿಗೆ ಅಧ್ಯಯನ ಯೋಗ್ಯ ಗ್ರಂಥಗಳಾಗಿದೆ. ಸುಮಾರು ಅರ್ಧ ಶತಮಾನಗಳ ಕಾಲ ಅಥವಾ ಆಯಾ ಕಾಲಘಟ್ಟದ ರಂಗಭೂಮಿಯ ಸ್ವರೂಪ ಸ್ಥಿತಿಗಳನ್ನು ಇವು ಪರಿಚಯ ಮಾಡಿಕೊಡ್ತವೆ. ಕನ್ನಡ ರಂಗಭೂಮಿಯ ವಸ್ತುವನ್ನ ಅಧ್ಯಯನ ಮಾಡುವವರಿಗೆ ಉಪಯುಕ್ತ ಆಕರ ಗ್ರಂಥಗಳಾಗಿ ನಿಂತಿದ್ದಾವೆ. ಉದಾಹರಣೆ, ಮಳವಳ್ಳಿ ಸುಂದರಂನವರ ಅಭಿನಯ ವಿಶಾರದ ಕೃತಿ ಇದೆಯಲ್ಲ, ಅದು ಮೈಸೂರು ಭಾಗದ ರಂಗಭೂಮಿಯ ಚರಿತ್ರೆಯನ್ನ ದಾಖಲಿಸ್ತದೆ. ಹಾಗೆ ಬಿ ಜಯಮ್ಮನವರ ಕೃತಿ, ಬಿ ಜಯಶ್ರೀಯವರ ಕಣ್ಣಾಮುಚ್ಚೆ ಕಾಡೇಗೂಡೆ ಎನ್ನುವ

ಕಂಪನಿಗಳಿದೆಯಲ್ಲ, ಇದು ತಮ್ಮ ಆತ್ಮಕಥೆಯನ್ನ ಹೇಳ್ತಾ ಹೇಳ್ತಾ ಪರೋಕ್ಷವಾಗಿ ಗುಬ್ಬಿ ಕಂಪನಿಯ ಇತಿಹಾಸವನ್ನ ಕಟ್ಕೊಡುತ್ತದೆ ಓದುಗರಿಗೆ. ಅನೇಕ ರಂಗ ಕಲಾವಿದೆಯರು ರಂಗಭೂಮಿ ಒಳಗಿನ ಶೋಷಣೆಗಳನ್ನ ನೇರವಾಗಿ ಹೇಳದೆ ಆ ಬಗ್ಗೆ ದಿವ್ಯ ಮೌನವನ್ನ ವಹಿಸಿದ್ದಾರೆ. ಆದ್ರೆ ಅವರು ಹೆಚ್ಚು ಓದ್ಕೊಂಡವರಲ್ಲ, ಅವರಿಗಿದ್ದಂತಹ ಪರಿಮಿತಿಯಲ್ಲಿ ಇಷ್ಟು ಬರಿಲಿಕ್ಕೆ ಸಾಧ್ಯ ಆಗಿದ್ದೇ ಹೆಚ್ಚು ಅಂತೇಳಿ ಅನಿಸ್ತದೆ. ರಂಗಭೂಮಿಯಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಸದಾ ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಎಡತಾಕುತ್ತಾ ತಮ್ಮೊಳಗಿನ ಕಲಾವಿದೆಯನ್ನ ಸಾಯ್ಲಿಕ್ಕೆ ಬಿಡದೆ ಅದ್ಭುತವಾಗಿ ಕಲಾರಾಧನೆ ಮಾಡಿದ್ದಾರೆ. ನಮಗೆ ರಂಗಭೂಮಿಯಲ್ಲಿ ರಂಗದ ಮೇಲಿನ ಬಣ್ಣ ಬಣ್ಣದ ಮಾಯಾಲೋಕ ಮಾತ್ರ ಕಾಡುತ್ತದೆ, ಆದರೆ ತೆರೆಯ ಹಿಂದಿನ ಅವರ ಬದುಕಿನ ಕಟುವಾಸ್ತವಗಳೇನು ಎಂಬುದನ್ನು ಅವರ ಕೃತಿಗಳು ಪರಿಚಯಿಸುತ್ತವೆ. ನನ್ನ ಬದುಕಿನಲ್ಲಿ ಒದಗಿದ ಕಹಿ ಪ್ರಸಂಗಗಳಿಂದ ಬಣ್ಣದ ಬದುಕಿಗೆ ಕೊನೆಯ ನಮಸ್ಕಾರ ಹಾಕಬೇಕೆಂದು ತೀರ್ಮಾನಿಸಿದ್ದೆ, ಆದರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೆ ಬಣ್ಣದ ಬದುಕಿನಲ್ಲಿ ಸಾಗಿದ್ದೇನೆ ಎನ್ನುತ್ತಾರೆ ಹಿರಿಯ ಕಲಾವಿದೆ ಮಳವಳ್ಳಿ ಸುಂದರಮ್ಮ. ಮಾಲ್ತಿ ಮೈಸೂರು, ತಮಗೆ ಜನಿಸಿದಂತ ಎಳೆಯ ಮಗುವಿಗೆ ಆರೈಕೆ ಮಾಡಲಾಗದೆ ಮಗು ಕಾಯಿಲೆ ಬಂದು ತೀರ್ಕೊಂಡಿದ್ದನ್ನ ತಮ್ಮ ಕೃತಿಯಲ್ಲಿ ದಾಖಲಿಸುತ್ತಾರೆ. ಕೆಲವು ಸಾರ್ತಿಯ ಸ್ಟೇಜ್ ಮೇಲೆ ಇರ್ತಾರೆ, ಮಗು ಅಳ್ತಾ ಇರುತ್ತೆ, ಹಾಲು ಕುಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ತಾವು ಆಗ ತೊಟ್ಟಿರುವುದು ಪುರುಷ ವೇಷ. ಮತ್ತೊಬ್ರು ರಹಿಮಾನವ ಕಲ್ಮನಿ ಅಂತೇಳಿ ಕುಕನೂರ್ನವರು, ತಾನು ಮಗು ಹಡದ ಮೂರನೇ ದಿನಕ್ಕೆ ಹೋಗಿ ಪಾತ್ರ ಮಾಡುವಂತ ಅನಿವಾರ್ಯತೆ ಇರುತ್ತದೆ ಅವರಿಗೆ. ನಾಟಕದ ಕ್ಯಾಂಪ್ ನಡೆಯುವಾಗ ಮಗುವಿಗೆ ಹಾಲು ಕೊಡಿಸದೆ ಇದ್ದಿದ್ರಿಂದ ಕೂಸು ಸತ್ತಿರುತ್ತದೆ. ನಾಟಕ ಶುರುವಾಗಿರ್ತದೆ, ನಾಟಕ ಮುಗಿಸುವವರೆಗೆ ಆ ಸಾವಿನ ವಿಷಯವನ್ನ ಪ್ರಸ್ತಾಪ ಮಾಡೋದಿಲ್ಲ. ಸೈಡ್ ವಿಂಗ್ ನಲ್ಲಿ ಮಗುವಿನ ಶವವನ್ನ ಇಟ್ಟು ನಾಟಕ ಮುಗಿದ ಮೇಲೆ ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡದ ವಿವರಗಳನ್ನ ಅಲ್ಲಿ ದಾಖಲಿಸ್ತಾರೆ. ಮತ್ತೊಂದು ಸಾರ್ತಿ ತುಂಬು ಗರ್ಭಿಣಿ ತಾರಾಮತಿ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹೆರಿಗೆಗೆ ಅಂತೇಳಿ ರಜಾ ಹಾಕೋಂಗಿಲ್ಲ, ನಾಟಕ ಅಭಿನಯಿಸ್ತಾ ಅಭಿನಯಿಸ್ತೇ ಆಕೆಗೆ ಸುಸ್ತಾಗತ್ತೆ. ಗ್ರೀನ್ ರೂಮ್ ನಲ್ಲಿ ಹೋಗಿ ಆ ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಅವರ ಮಗ ಬಾಬಣ್ಣ ಆ ತಾರಾಮತಿಯ ಪಾತ್ರವನ್ನ ಮುಂದುವರಿಸ್ತಾರೆ. ಇಂತ ಅನೇಕ ಹಸಿ ಹಸಿಯಾದ ವಿವರಗಳು ಅವರ ಕೃತಿನಲ್ಲಿ ದಾಖಲಾಗಿದ್ದಾವೆ. ರಂಗದ ಮೇಲೆ ಬಣ್ಣ ಹಚ್ಚಿಕೊಂಡು ಕಾಣುವ ವೈಭವ ಅವರ ಬದುಕಿನಲ್ಲಿಲ್ಲ. ತಮ್ಮ ಜೀವನದುದ್ದಕ್ಕೂ ನಿರಂತರ ಅಲೆಮಾರಿಗಳಂತೆ ಬದುಕಿದ್ದಾರೆ. ತಮ್ಮ ಮಕ್ಕಳಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸದಾ ವೃತ್ತಿರಂಗ ನಟಿಯರು ಒಂದು ಊರಿನ ಕ್ಯಾಂಪ್ನಿಂದ ಮತ್ತೊಂದು ಊರಿಗೆ ಅಲಿಯಬೇಕಂತ ಪ್ರಸಂಗ ಇರ್ತದೆ. ತಮ್ಮ ಮಕ್ಕಳನ್ನು ಅನಿವಾರ್ಯವಾಗಿ ಸಂಬಂಧಿಕರ ಸ್ನೇಹಿತರ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸಬೇಕಂತ ತುರ್ತು ಇರ್ತದೆ. ಮಾತ್ರ ಅಲ್ಲ, ತಮ್ಮ ನಿವೃತ್ತಿಯ ದಿನಗಳಿಗೆ ಸರಿಯಾದ ಆರ್ಥಿಕ ಯೋಜನೆಗಳನ್ನು ಅವರು ರೂಪಿಸಿಕೊಂಡಿಲ್ಲ. ಕಲಾಲೋಕದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತ ಶಾಂತ ಹುಬ್ಳಿಕರ್ ಎನ್ನುವ ಕಲಾವಿದೆ ತಮ್ಮ ಕೊನೆಯ ದಿನಗಳನ್ನ ವಸಾಯಿ ಎನ್ನುವ ಪ್ರದೇಶದಲ್ಲಿ ಒಂದು ಅನಾಥಾಶ್ರಮದಲ್ಲಿ ಅಜ್ಞಾತವಾಗಿ ಕಳೀತಾರೆ. ಆಕೆ ಕಡೆಗೆ ಹೇಳುವಂತ ಒಂದು ಮಾತು, ನನಗೆ ಪುನರ್ಜನ್ಮ ಅನ್ನೋದಿದ್ರೆ ಮತ್ತೊಮ್ಮೆ ಕಲಾವಿದೆಯಾಗೆ ಹುಟ್ಟುತ್ತೀನಿ, ಯಾಕೆಂದ್ರೆ ಕಲಾವಿದೆಯಾಗಿ ನನಗೆ ಈ ಸಮಾಜ ಬೇಕಾದಷ್ಟನ್ನ ತುಂಬಿಕೊಟ್ಟಿದೆ, ಅವರ ಋಣವನ್ನು ನಾನು ತೀರಿಸಲಿಕ್ಕೆ ಮತ್ತೆ ಹುಟ್ಟಿ ಬರ್ತೀನಿ ಕಲಾವಿದೆಯಾಗಿ ಅಂತೇಳಿ ದಾಖಲಿಸ್ತಾರೆ. ಅವರ ಜೀವನ ಪ್ರೀತಿಯನ್ನು ನಾವು ಗಮನಿಸಬೇಕು. ಅನೇಕ ಕಲಾವಿದೆಯರಿಗೆ ಅನಾರೋಗ್ಯ ಪೀಡಿತರಾದಾಗ ಕಂಪನಿಗಳವರ ಸಹಾಯಸ್ಥಕ್ಕೆ ಬಂದಿಲ್ಲ, ವೃದ್ಧಾಪ್ಯದ ದಿನಗಳಲ್ಲಿ ಸವಾಲುಗಳನ್ನು ಎದುರಿಸಿದ್ದಾರೆ. ಮಳವಳ್ಳಿ ಸುಂದರಮ್ನವರು ದೀರ್ಘಕಾಲ ಕಲಾ ಸೇವೆ ಮಾಡಿಯೂ ಕಡೆಗೆ ಆರ್ಥಿಕ ಭದ್ರತೆ ಇಲ್ಲದೆ ಕಂಗಲಾಗಿರುವುದನ್ನು ದಾಖಲಿಸ್ತಾರೆ. ಮತ್ತೊಂದು ಈ ರಂಗ ಕಲಾವಿದರ ಆತ್ಮಕಥೆಗಳಲ್ಲಿರುವಂತಹ ಗುಣ ಏನು ಅಂತಂದ್ರೆ ಸ್ವಾಯತ್ತತೆಯ ಶೋಧ. ಅಂದ್ರೆ ತಾನು ಯಾರು, ತಾನು ಏಕೆ ಹೀಗಿದ್ದೀನಿ, ತನ್ನ ಅಸ್ಮಿತೆ ಏನು ಅನ್ನೋದನ್ನು ಹೇಳ್ತಾ ಅಲ್ಲಿಗೆ ವಿರಮಿಸದೆ ನಾನು ನಡೆಯಬೇಕಾದ ಮುಂದಿನ ದಾರಿ ಯಾವುದು ಎಂಬ ಪ್ರಶ್ನೆಗಳನ್ನು ಕೇಳಿಕೊಂಡ ಪ್ರಜ್ಞಾವಂತಿಕೆಯ ಚಹರೆಗಳು ಈ ಎಲ್ಲ ಕಲಾವಿದೆಯರ ಆತ್ಮಕಥೆಗಳಲ್ಲಿ ಇದ್ದಾವೆ. ಯಾವುದೇ ರಂಗ ಕಲಾವಿದರ ಆತ್ಮಕಥೆಗಳು ತನ್ನನ್ನು ತಾನು ವೈಭವೀಕರಿಸಿಕೊಳ್ಳಬೇಕೆಂಬ ಯಾವುದೇ ಪ್ರಯತ್ನಗಳಿಲ್ಲ, ಯಾವುದೇ ಹುನ್ನಾರಗಳಿಲ್ಲದ ಮನಸ್ಥಿತಿಯಲ್ಲಿ ಇವು ಚಿತ್ರಿತ ಆಗ್ತವೆ. ಇವರ ಆತ್ಮಕಥೆಗಳ ವಿವರಗಳನ್ನು ಗಮನಿಸಿದಾಗ ಇವರ ಬದುಕಿನಲ್ಲಿ ಬೆಲ್ಲಕ್ಕಿಂತ ಬೇವಿನ ಅಂಶಗಳೇ, ಅಂದರೆ ಕಹಿಯ ಅಂಶಗಳೇ ಹೆಚ್ಚಾಗಿ ವ್ಯಾಪಿಸಿದ್ದಾರೆ. ಅದರ ನಡುವೆಯೂ ಕೂಡ ರಂಗ ಬದುಕಿನ ಎಲ್ಲ ಸಾಧ್ಯತೆಗಳನ್ನು ಸವಾಲುಗಳನ್ನು ಪ್ರೀತಿಸಿದ್ದಾರೆ. ಇದು ಇವರ ಬದುಕಿನ ಧನಾತ್ಮಕ ಅಂಶ. ಸ್ವಾಭಿಮಾನದಿಂದ ಬದುಕುವ ಅನೇಕ ಸಾಧ್ಯತೆಗಳು ಈ ಸಮಾಜದಲ್ಲಿ ಇದ್ದಾವೆ, ಆದರೆ ಸಾಧಿಸಲಿಕ್ಕೆ ಸ್ವಲ್ಪ ಸಹನೆ ಬೇಕು, ತಾಳ್ಮೆ ಬೇಕು, ಧೈರ್ಯ ಬೇಕು, ಎದೆಗಾರಿಕೆ ಬೇಕು ಎನ್ನುವ ಧನಾತ್ಮಕ ನಿಲುವನ್ನ ಪ್ರಸ್ತುತ ಮಹಿಳೆಯರಿಗೆ ಸಾರಿ ಹೇಳ್ತಾವೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಬಹುತೇಕ ರಂಗ ಕಲಾವಿದೆಯರಿಗೆ ಕಲೆಯಲ್ಲದ ಒಂದು ಸಾರ್ವಜನಿಕ ಬದುಕು ಅನ್ನೋದಿದೆ. ಉದಾಹರಣೆ ಮರಿಯಮ್ನಳ್ಳಿ ನಾಗರತ್ನಮ್ಮ, ಅವರ ಕಲಾ ಸೇವೆಯ ಮೂಲಕ ಹೆಚ್ಚು ಜನರಿಗೆ ಪರಿಚಯ ಆಗ್ತಾರೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ, ನಂತರ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನೋಡಿ ಅವರಿಗೆ ಒದಗಿ ಬಂದಂತ ಅವಕಾಶಗಳನ್ನು ಗಮನಿಸಿ. ರಹಿಮಾನವ ಕಲ್ಮನಿ ತಾಲೂಕು ಪಂಚಾಯತಿ ಸದಸ್ಯರಾಗಿ ದುಡಿತಾರೆ, ಸಾರ್ವಜನಿಕರ ಪ್ರೀತಿ ವಿಶ್ವಾಸ ನಂಬಿಕೆಗಳಿಗೆ ಇವರು ಪಾತ್ರರಾಗ್ತಾರೆ, ಹಾಗಾಗಿ ಚುನಾವಣೆಗಳಲ್ಲಿ ಆಯ್ಕೆಗೊಳ್ತಾರೆ. ಚಿಂದೋಡಿ ಲೀಲಾ ಎನ್ನುವ ಕಲಾವಿದೆ ಮೊದಲ ಬಾರಿಗೆ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಹತ್ತರವಾದ ಸೇವೆಯನ್ನು ಸಲ್ಲಿಸ್ತಾರೆ. ಗುಬ್ಬಿ ಕಂಪನಿಯ ಮೇರು ನಟಿ ಬಿ ಜಯಮ್ಮ ಅವರು 1980 1986 ರಾಜ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರೆ. ಹಾಗೆ ಬಿ ಜಯಶ್ರೀ ಅವರು ಪಾರ್ಲಿಮೆಂಟಿನ ರಾಜ್ಯಸಭೆಗೆ ನೇಮಕಗೊಂಡು ಸೇವೆ ಸಲ್ಲಿಸ್ತಾರೆ. ಇವರೆಲ್ಲರ ಕಲೆಯಲ್ಲ

0: ಮೂಲಕ ಸಾಧನೆಯನ್ನ ಮಾಡ್ತಾರೆ. ಅಂದ್ರೆ ಬಂಡಾಯದ ಬೀಜವನ್ನು ಒಳಗಿಟ್ಕೊಂಡೆ ಕೆಲಸ ಮಾಡಿದ್ದಾವೆ ಅಂತೇಳಿ ಅನಿಸ್ತದೆ. ಪುರುಷ ಮಾಲೀಕರು ನಿರ್ವಹಿಸುವ ರೀತಿಗಿಂತಲೂ ಭಿನ್ನ ರೀತಿಯಲ್ಲಿ ಈ ಮಹಿಳೆಯರು ನಿರ್ವಹಣೆ ಮಾಡ್ತಾರೆ. ಅಲ್ಲಿ ಹೆಚ್ಚು ಮಾನವೀಯ ಅಂಶಗಳಿಗೆ ಒತ್ತನ್ನು ಕೊಡ್ತಾರೆ. ತಿಂಗಳಿಗೆ ಪೇಮೆಂಟ್ ಕೊಡುವ ಬದಲು ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ, ಕೆಲವೊಮ್ಮೆ ಆ ದಿನದ ಪೇಮೆಂಟ್ ಅನ್ನು ಅವತ್ತೇ ಕೊಡುವ ಮೂಲಕ ಅವರಿಗೆ ಕೈತುಂಬ ಹಣವನ್ನು ಸಂಪನ್ನ ಮಾಡಿಕೊಳ್ಳುವ ದಾರಿಯನ್ನ ಕೊಡ್ತಾರೆ. ದುಡ್ಡಿದ್ದಾಗ ಪೇಮೆಂಟ್ ಕೊಡ್ತಾರೆ, ದುಡ್ಡಿಲ್ಲದೆ ಇರುವಂತಹ ಸಂದರ್ಭಗಳಲ್ಲಿ ಕೇವಲ ಪುರಿ ಚರ್ಮರಿತಿರುವಂತಹ ವಿವರಗಳನ್ನು ಕೂಡ ದಾಖಲಿಸ್ತಾರೆ. ಹಾಗಾಗಿ ಈ ಕಂಪನಿಗಳನ್ನ ಕಟ್ಟಿ ಮುನ್ನಡೆಸಿರುವಂತಹ ಈ ರಂಗ ಕಲಾವಿದೆಯರ ಬದುಕಿನ ವಿವರಗಳಿದ್ದಾವಲ್ಲ, ಅವುಗಳನ್ನ ವಿಶೇಷವಾದ ದೃಷ್ಟಿನಲ್ಲಿ ರಂಗಭೂಮಿಯ ಚರಿತ್ರೆಯನ್ನ ಕಟ್ಟುವಾಗ ಆ ನೆಲೆಯಲ್ಲೂ ಕೂಡ ಯೋಚನೆ ಮಾಡಬೇಕು, ಗಮನಿಸಬೇಕು ಎನ್ನುವ ಒತ್ತಾಯವನ್ನ ಇವು ತರ್ತಾವೆ. ಇವುಗಳಲ್ಲದೆ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹಾಗೂ ಕರ್ನಾಟಕದ ಏಕೀಕರಣ ಚಳವಳಿಯ ಸಂದರ್ಭದಲ್ಲಿ ಕಲಾವಿದೆಯರು ತಮ್ಮನ್ನ ಪರೋಕ್ಷವಾಗಿ ತೊಡಗಿಸಿಕೊಂಡಿರುವಂತಹ ವಿವರಗಳನ್ನ ಪ್ರಾಸಂಗಿಕವಾಗಿ ದಾಖಲಿಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ ಈ ಕುರಿತು ಮಾತನಾಡಿದವರು ರವಿ ಎನ್ಸಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ

ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ 8:26. ಇನ್ನು ಮುಂದೆ ಆಲಿಸಿ ಕನ್ನಡ ಚಿತ್ರಗೀತೆಗಳು. ಕೇಳಿದರೆ ಕನ್ನಡ ಚಿತ್ರಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವ, ಚಿ ಉದಯಶಂಕರ್ ಅವರ ಸಾಹಿತ್ಯದ ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆ.

ಕನ್ನಡ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವ ಬಯಲುದಾರಿ ಚಿತ್ರದ ಗೀತೆ.

0: ಆತ್ಮೀಯ ಕೇಳುಗರೆ,
1: ಗೆಲುವಿನ ಹೆಜ್ಜೆ
0: ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
2: ಕೇಳಿದರೆ ಇದು ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿ 102.2 MHz. ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ಆಲಿಸಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವ, ಜೆ ಉದಯಶಂಕರ್ ಅವರ ಸಾಹಿತ್ಯದ ಅವಳ ಹೆಜ್ಜೆ ಚಿತ್ರದ ಗೀತೆ.

ಅವಳ ಹೆಜ್ಜೆ ಚಿತ್ರದ ಒಂದು ವಿಶೇಷವಾದಂಥ ಗೀತೆಯ ನಂತರ ಕನ್ನಡ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಸೀತಾ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ವಿಜಯಭಾಸ್ಕರ್ ಅವರಿಂದ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು.

ಕನ್ನಡ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಆಲಿಸಿ ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ವಿಜಯವಾಣಿ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ಆಲಿಸಿ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವ ವಿಜಯ ನಾರಸಿಂಹ ಅವರ ಸಾಹಿತ್ಯದ ಗೆಜ್ಜೆ ಪೂಜೆ ಚಿತ್ರದ ಗೀತೆ.

ಕನ್ನಡ ಚಿತ್ರಗೀತೆಗಳಲ್ಲಿ ಕೊನೆಯದಾಗಿ ಕೇಳಿ ವಾಣಿ ಜಯರಾಮ್ ಅವರು ಹಾಡಿರುವ ತೀರದ ಬಯಕೆ ಚಿತ್ರದ ಗೀತೆ. ಶ್ಯಾಮ್ ಸುಂದರ್ ಕುಲಕರ್ಣಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯಭಾಸ್ಕರ್.

ಆಕಾಶವಾಣಿ ಹಸನೆ ಎಫ್ಎಂ, ಸಮಯ ಹೊಂದಿಸಿಕೊಳ್ಳಿ 8:30:27. ಇನ್ನು ಮುಂದೆ ಕೇಳಿ ಗಜಲ್ಗಳು. ಗಜಲ್ಗಳಲ್ಲಿ ಆರಂಭಕ್ಕೆ ಕೇಳಿ ಇಕ್ಬಾಲ್ ಅಜ್ಮಿ ಅವರ ರಚನೆ, ಹಾಡಿದ್ದಾರೆ ಜಗಜಿತ್ ಸಿಂಗ್.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಗಜಲ್ಗಳಲ್ಲಿ ಕೊನೆಯದಾಗಿ ಕೇಳಿ ಭೂಪಿಂದರ್ ಸಿಂಗ್ ಮತ್ತು ಮಿಥಾಲಿ ಸಿಂಗ್ ಅವರು ಹಾಡಿರುವ ಉಸ್ತಾದ್ ನಜೀಂ ಅಜ್ಮೀರಿ ಅವರ ರಚನೆ.

0: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 9:30.05 ಕೇಳಿದರೆ ಇನ್ನು ಮುಂದೆ ಆಲಿಸಿ ನಾಟಕ ತಿದ್ದಿ ಬರೆದ ನಾಟಕ.
1: ಆಕಾಶವಾಣಿ ಹಾಸನ.

0: ತಿದ್ದಿ ಬರೆದ ನಾಟಕ. ರಚನೆ ಎಚ್ ಎನ್ ಪ್ರಕಾಶ್. ನಿರ್ಮಾಣ ಎನ್ ರಘು. ಕೇಳಿ ತಿದ್ದಿ ಬರೆದ ನಾಟಕ.
1: ಇಲ್ಲಪ್ಪ ನೀನ್ ಇಟ್ಕೊಂಡಿದ್ದಾರೆ ಅಲ್ಲೇ ಹೋಟ್ಲ್ ಬಿಟ್ಬಂದ ಏನಾರ ಹೋಗ್ಬರ್ಲ ಬೇಗ ಬರ್ತೀನಿ
2: ಬಂದ್ರು ಬಂದ್ರು ಸರಿ. ಏನು ನಮ್ ಕೃಪಿನೇ ಕಾಣ್ತಾ ಇಲ್ವಲ್ಲ ಏನಯ್ಯ ದ್ರೋಣ?
1: ಏನ್ ಸರ್
2: ಎಲ್ಲಿ ಕಳಿಸ್ದೆ ನಿನ್ ಹೆಂಡತಿ ಕೃಪಿನ?
1: ಆಗ್ಲೇ ಬಂದ್ಲು ಸರ್, ಇಲ್ಲೇ ಎಲ್ಲೋ ಹೋಗಿರ್ಬೇಕು.
3: ನಾನು ಕೃಪಿಗ್ ಮಸ್ಕ ಹೊಡಿತಾ ಇದ್ದೆ. ನಾನು ಕೃಪಿ ಹೋಗಿ ಐಸ್ ಕ್ರೀಮ್ ತಿಂದು
1: ಭಲೆ ಶಿಷ್ಯ ನಿನ್ನ ಗುರುಭಕ್ತಿ ಮೆಚ್ಚತಕ್ಕದ್ದೇ.
2: ಅಲ್ಲ ಅರ್ಜುನ ಮಹಾಶಯ, ನಿನ್ ಬಿಲ್ ಎಲ್ಲಯ್ಯ?
3: ಸರ್ ನನ್ ಬಿಲ್ಲನ್ನ ಆ ಏಕಲವ್ಯನ್ಗೆ ಕೊಟ್ಟು ಬಂದೆ. ಪಾಪ ನಿಧಾನಕ್ ಬಂದ. ನಮ್ಮೆಲ್ಲರೂ ಹೋಟೆಲ್ ಬಿಲ್ ಹೊರಲಾರ್ದೆ ಅಗೋ ಬಂದ ನೋಡಿ ಸರ್.
4: ಅಲ್ಲ ಸರ್, ನಾನು ಇವ್ರ ಜೊತೆ ಕೂತಿದ್ದಕ್ಕೆ ಸರಿಯಾಗಿ ಮಾಡಿದ್ರು. ಸುಮ್ಮನೆ 20 ರೂಪಾಯಿ ಖರ್ಚು ಮಾಡಿಸಿದ್ರು ಸರ್.
5: ಸುಮ್ಮನೆ ಮಿಂಚೋದಕ್ಕಾಗುತ್ತಾ ಏಕಲವ್ಯ? ನಮ್ಮ ನಿರ್ದೇಶಕರು ನಿನ್ನ ಹೀರೋ ಮಾಡಲ್ವಾ? ನಿನಗೆ ನಾವು ಕೊಟ್ಟ ಬಿಲ್ಲೂ ಕಡಿಮೆನೆ ಅಲ್ವಾ ಸರ್?
2: ಹ್ಞೂ ಓಕೆ ಸಾಕು ಸಾಕು, ಈಗ ರಿಹರ್ಸಲ್ ಪ್ರಾರಂಭ ಮಾಡೋಣ. ನೋಡಿ ಇವತ್ತು ಎಲ್ಲರೂ ಸೌಂಡ್ ಎಫೆಕ್ಟ್ ಜೊತೆನಲ್ಲೇ ರಿಹರ್ಸಲ್ ಮಾಡಬೇಕು. ನಾಟಕದ ಶೋ ಮಾಡೋವಾಗ ಸೈಡ್ ವಿಂಗ್ಸ್ನಲ್ಲಿ ನಿಂತು ಪ್ರಾಂಪ್ಟ್ ಮಾಡೋದಕ್ಕೆ ಯಾರೂ ಇರೋದಿಲ್ಲ.
1: ಆಯ್ತಲ್ಲಪ್ಪ, ಈಗ
2: ರಾಜೀವ ನಿಮ್ಗಳು ಮೂವ್ಮೆಂಟ್ನೆಲ್ಲ ಟೈಮಿಂಗ್ಸ್ ನೋಡಿಕೊಂಡು ಟೇಪ್ ರೆಕಾರ್ಡ್ನಿಂದ ಎಫೆಕ್ಟ್ಸ್ ಎಲ್ಲ ಪ್ಲೇ ಮಾಡ್ತಾ ಇರ್ತಾನೆ. ಎಲ್ಲರೂ ರೆಡಿ ತಾನೆ?
4: ರೆಡಿ ಸರ್, ರೆಡಿ ಸರ್,
5: ರೆಡಿ ಸರ್.
2: ಓಕೆ ಎಲ್ಲಿ? ಹಾಂ ಹಾಂ, ಟೇಕ್ ಪೊಸಿಷನ್. ಹಾಂ ಓಕೆ
4: ರೆಡಿ ಸರ್,
2: ಸ್ಟಾರ್ಟ್ ಆಕ್ಷನ್.
5: ಗಾಢವಾಗಿ ಯೋಚನೆ ಮಾಡ್ತಾ ಇರೋ ಹಾಗಿದೆಯಲ್ಲ ಆ ಶಪಥ, ಇನ್ನು ನಿಮ್ಮನ್ನು ಕಾಡ್ತಿದೆಯೇ?
1: ಅದ್ಯಾವುದು ಇಲ್ಲ ಕೃಪಿ. ಈ ಸಂಜೆ ನಡೆದ ಒಂದು ಘಟನೆ ನನ್ನನ್ನು ಮೂಕ ವಿಸ್ಮಿತನನ್ನಾಗಿ ಮಾಡಿದೆ. ಏನು ವಿಚಿತ್ರ ಆ ದೇವನ ಲೀಲೆ!
5: ಬಿಡಿಸಿ ಹೇಳಬಾರ್ದೆ. ನಿಮ್ಮ ಶಿಷ್ಯರ ಸಾಹಸ ಮತ್ತು ಕುಮಾರನ ಶೌರ್ಯವನ್ನು ಬಿಟ್ರೆ ಬೇರೇನಾದ್ರೂ ಇದ್ರೆ ತಾನೆ? ನನಗೂ ಅದನ್ನೇ ಕೇಳಿ ಕೇಳಿ.
1: ಅದನ್ನು ಮೀರಿಸುವಂತಹ ರೋಚಕವಾದ ಅನುಭವ ನನಗಾಗಿತ್ತು. ಇಂದು ಸಂಜೆ ನನ್ನ ಶಿಷ್ಯರ ಜೊತೆ ಬರುತ್ತಿರುವಾಗ ಏನಾಯಿತು ಅಂದ್ರೆ.
2: ಫ್ರೀಸ್, ಲೈಟ್ಸ್ ಆಫ್. ಓಕೆ ಓಕೆ, ಚೆನ್ನಾಗಿ ಬರ್ತಿದೆ. ಎರಡನೇ ದೃಶ್ಯದ ಸೆಟ್ ರೆಡಿ ಮಾಡಿ ಬೇಗ ಬೇಗ. ಬನ್ನಿ, ಪೊಸಿಷನ್ ಪೊಸಿಷನ್. ಹಾ ಓಕೆ, ಲೈಟ್ಸ್ ಆನ್, ಆಕ್ಷನ್.

0: ನಿನ್ನ ಪ್ರಾಣ ಇವತ್ತು ನನ್ನ ಕೈಗೆ ಸಿಕ್ತು, ಈಗ ಹೇಳು ನನ್ನ ಮೊಲನ ನಾಯಿನ ಹೇಗೆ ತಿಂತೀಯ ಅಂತ. ಈಗ ಹೇಳು, ಆ ಪ್ರಾಣಗಳ ರುಚಿಗಿಂತ ನನ್ನ ಬಾಣದ ರುಚಿ ಚೆನ್ನಾಗಿರ್ಬೋದಲ್ಲ.
1: ಯಾರು ಬಾಲಕ ನೀನು? ಈ ರೀತಿಯ ಬಿಲ್ವಿದ್ಯೆಯನ್ನು ನಿನಗಾರು ಕಲಿಸಿದವರು?
0: ನಾನು ಏಕಲವ್ಯ.
1: ಏಕಲವ್ಯ?
0: ಪ್ರತಿದಿನ ನಮ್ಮ ಮೊಲ ನಾಯಿಯನ್ನು ತಿಂದು ಹಾಕುತ್ತಿದ್ದ ಈ ತೋಳ ಬಂದು ಸದ್ದು ಕೇಳಿ ಆ ಶಬ್ದವನ್ನೇ ಅನುಸರಿಸಿ ಬಾಣ ಬಿಟ್ಟೆ.
2: ಏನು, ಬರೀ ಶಬ್ದ ಕೇಳಿ ಬಾಣ ಬಿಡುವಷ್ಟು ಚಾಕಚಕ್ಯತೆಯೇ? ಓ, ಯಾರಪ್ಪ ನಿನ್ನ ಆ ಗುರು? ಬಹಳ ವಿಚಿತ್ರವಾಗಿದೆಯಲ್ಲವೇ ಗುರುಗಳೇ.
1: ಅರ್ಜುನ, ಗುಣಕ್ಕೆ ಮತ್ಸರವೇ, ಈತನ ಸಾಮರ್ಥ್ಯದ ಬಗ್ಗೆಗೆ ಎರಡನೇ ಮಾತಿಲ್ಲ. ನೋಡು, ಆ ಬಾಣಗಳೆಲ್ಲವೂ ಆ ತೋಳದ ಬಾಯಿ ಬಿಟ್ಟು ಬೇರೆಡೆಗೆಲ್ಲೂ ತಾಗಿಲ್ಲ. ಭಲೇ ಭಲೇ. ಏ ಬಾಲಕ, ಈ ಪ್ರಯೋಗಕ್ಕೆ ಏನು ಹೇಳುತ್ತಾರೆ ಎಂದು ನಿನಗೆ ಗೊತ್ತೇ?
0: ಖಂಡಿತ ತಿಳಿಯದು. ಈ ವಿದ್ಯೆಯನ್ನು ನಾನು ನೋಡಿ ಕಲಿತಿರುವೆ ದೂರದಿಂದ.
2: ದೂರದಿಂದ ನೋಡಿ ಕಲಿತಿರುವುದೇ? ಸಾಧ್ಯವೇ ಇಲ್ಲ, ಸುಳ್ಳು ಬೊಗಳುತ್ತಿರುವೆ.
1: ಅರ್ಜುನ, ನೀನು ತಕ್ಷಣ ನಿರ್ಧಾರಕ್ಕೆ ಬರುತ್ತೀಯೇ? ಹೇಳು ಬಾಲಕ, ಯಾರು ನಿನ್ನ ಗುರು?
0: ನನ್ನ ಗುರು ಅವರು ಅವರು ನೀವೇ.
1: ಏನಂದೆ? ನಾನು ನಿನ್ನ ಗುರು?
2: ಇವರನ್ನು ಯಾರೆಂದು ತಿಳಿದಿರುವೆ? ರಾಜಗುರುಗಳಾದ ಆಚಾರ್ಯರು, ನಿನ್ನಂತಹ ಕ್ಷುಲ್ಲಕ ಹುಳುವಿನ ಗುರುವೆ. ಚೆನ್ನಾಗಿ ನಾಟಕವಾಡುತ್ತಿರುವೆ.
0: ನಾನೇಕೆ ನಾಟಕವಾಡಬೇಕು? ಅದರಿಂದ ನನಗೆ ಸಿಗುವುದಾದರೂ ಏನು? ಆಚಾರ್ಯರು ರಾಜಗುರುಗಳೇ ಸರಿ, ಆದರೆ ಇವರೇ ನನ್ನ ಮಾನಸ ಗುರುಗಳು.
2: ಮಾನಸ ಗುರು? ಮಾನಸ ಗುರು? ಎಂತಹ ಕಲ್ಪನೆ, ಎಂತಹ ಸುಳ್ಳಿನ ಸರಪಳಿ! ಭಲೇ ಬೇಡ. ಗುರುವರ್ಯ, ಎಂತೆಂತಹ ಶಿಷ್ಯರಿದ್ದಾರೆ ನಿಮಗೆ.
1: ಪಾರ್ಥ, ನಿಲ್ಲಿಸು ನಿನ್ನ ಈ ಅಟ್ಟಹಾಸವನ್ನು. ಸತ್ಯವನ್ನು ಅರಿಯಬೇಕೇ ಹೊರತು ಇನ್ನೊಬ್ಬರನ್ನು ಹೀಗೆ ಹೀಯಾಳಿಸಬಾರದು. ಏಕಲವ್ಯ, ಹೇಳು, ನಾನು ಹೇಗೆ ನಿನ್ನ ಗುರು? ಸತ್ಯವನ್ನು ಹೇಳು.
0: ಗುರುವರ್ಯ, ಸತ್ಯವನ್ನು ಹೇಳಲು ಮಾತ್ರ ನನಗೆ ಕಲಿಸಿದ್ದಾಳೆ ನನ್ನ ತಾಯಿ. ನೀವೇ ನನ್ನ ಮಾನಸ ಗುರು. ಪ್ರತಿದಿನ ನೀವು ರಾಜಕುಮಾರರಿಗೆ ಹೇಳಿಕೊಡುವ ಪಾಠವನ್ನು ಗಮನವಿಟ್ಟು ದೂರದ ಮರದ ಮರೆಯಿಂದ ನೋಡಿ ಅದನ್ನೇ ಅನಂತರ ಮನನ ಮಾಡುತ್ತಾ ನನ್ನ ಮನೆಯ ಹತ್ತಿರ ಇಟ್ಟಿರುವ ನಿಮ್ಮ ಪ್ರತಿರೂಪದ ಮುಂದೆ ನೀವು ಕಲಿಸಿದ ಪಾಠವನ್ನು ಒಪ್ಪಿಸುವೆ. ಇಂದು ನಾನು ಏನು ಕಲಿತಿರುವೆನೋ ಅದೆಲ್ಲ ನೀವು ಕಲಿಸಿರುವ ವಿದ್ಯೆಯೇ.
1: ಭಲೇ ಭಲೇ. ಏಕಾಗ್ರತೆ ಎಂದರೆ ಇದು, ಕಲಿಯುವ ಹಂಬಲವೆಂದರೆ ಇದು. ನಿನ್ನ
2: ಓ, ಅವನು ಹೇಳಿದ ನೀವು ಕೇಳಿದಿರಿ. ಯಾವುದು ಸಾಧ್ಯ ಯಾವುದು ಅಸಾಧ್ಯ ಎಂಬುದು ನಿಮಗೂ ಅರಿವಾಗದೆ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡಬೇಕೆಂದು ನೀವೇ ನನಗೆ ಹೇಳಿದ್ದೀರಲ್ಲವೇ ಗುರುಗಳೇ. ನಡೆಯಿರಿ, ಇವನ ಆ ಕಲ್ಲಿನ ಮೂರ್ತಿಯನ್ನ ನೋಡೇ ಬಿಡೋಣ.
1: ಅರ್ಜುನ ಅರ್ಜುನ, ನಿನ್ನ ಮನಸ್ಸನ್ನು ಹರಿಯೇ ಬಿಡಬೇಡ, ಲಗಾಮು ಹಾಕು. ಪ್ರಮಾಣಿಸಿ ನೋಡಲು ಕಾಲ ಬೇಕಾದಷ್ಟಿದೆ.
0: ಗುರುವರ್ಯ, ನೀವುಗಳು ನನ್ನ ಗುಡಿಸಿಲಿನ ತನಕ ಬರುವ ಕೃಪೆ ಮಾಡಿದರೆ ನನ್ನ ಭಾಗ್ಯ ಎಂತಹುದು. ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಆಹಾ, ಅವ್ವೆ ಅದೆಷ್ಟು ಸಂತೋಷ ಪಟ್ಟಾಳು. ಗುರುವರ್ಯ, ದಯಮಾಡಿ ಬನ್ನಿ, ದಯಮಾಡಿ ಬನ್ನಿ.
3: ಫ್ರೀಸ್, ಲೈಟ್ಸ್ ಆಫ್.
4: ಗುಡ್ ಗುಡ್. ಏಕಲವ್ಯ, ಇನ್ನು ಸ್ವಲ್ಪ ಇನ್ವಾಲ್ವ್ಮೆಂಟ್ ಬರಬೇಕು. ಅರ್ಜುನ ಸರಿ ಇದೆ, ಸ್ವಲ್ಪ ಗತ್ತು ಕಡಿಮೆ ಇರಲಿ. ಹಾ, ಓಕೆ. ಈಗ ದೃಶ್ಯ ಮೂರು, ದ್ರೋಣನ ಮನೆ ಸೆಟ್ ರೆಡಿ ಮಾಡಿ. ಹಾಗೆ ಅದು ಅದನ್ನ ಈ ಕಡೆ ಇಡು. ಓಕೆ ಓಕೆ, ಇಟ್ಸ್ ರೈಟ್, ಕರೆಕ್ಟ್. ಹಾ, ದ್ರೋಣ ಕೃಪಿ ಬನ್ನಿ ಬನ್ನಿ, ಪೊಸಿಷನ್ ಬನ್ನಿ.
5: ಹಾಯ್ ಸರ್.
4: ಓಕೆ, ಲೈಟ್ಸ್ ಆನ್, ಆಕ್ಷನ್.
1: ಹೀಗೆ ಆತನ ಗುಡಿಸಿಲಿನ ಬಳಿಗೆ ಕರೆದೊಯ್ದು
6: ಅಲ್ಲಿ ನಿಮ್ಮ ಮೂರ್ತಿ ಇದ್ದೆ. ಆತನು ಹೇಳಿದ್ದೆಲ್ಲ ನಿಜವೇ?
1: ಅಕ್ಷರಶಃ ನಿಜ ಕೃಪಿ. ಆತನ ಶಕ್ತಿ ಸಾಮರ್ಥ್ಯಗಳಿಗೆ ನಾನು ಬೆರಗಾಗಿ ಹೋದೆ. ಎದುರಿಗಿದ್ದು ಹೇಳಿದ್ದನ್ನು ಕೇಳದ ಶಿಷ್ಯರಿಗಿಂತ ಈತನೇ ಹೆಚ್ಚಿನವನೆಂದು ಸಾಬೀತು ಮಾಡಿ ತೋರಿಸಿದ್ದಾನೆ.
6: ಅದು ಸರಿ. ನಿಮಗಿನ್ನೇನು ಯೋಚನೆ? ಇಂತಹ ಶಿಷ್ಯನಿದ್ದಾನಲ್ಲ ಎಂದು ಸಂತೋಷ ಪಡುವುದು ಬಿಟ್ಟು ಯೋಚನೆ ಏಕೆ ಮಾಡುತ್ತಿರುವಿರಿ?
1: ದೂರದಿಂದ ನೋಡಿಯೇ ಕಲಿತು ಅರ್ಜುನನಿಗೆ ಸರಿಸಾಟಿಯಾಗಿ ಶಬ್ದವೇದಿಯನ್ನು ಪ್ರಯೋಗಿಸಿದ್ದು ನಮ್ಮೆಲ್ಲರಿಗೂ ಚಿಂತೆಗೀಡು ಮಾಡಿದೆ. ಈಗ ಅರ್ಜುನನಿಗೊಬ್ಬ ಪ್ರತಿಸ್ಪರ್ಧಿ ಹುಟ್ಟಿಕೊಂಡ ಹಾಗಾಯ್ತಲ್ಲವೇ ಮುಂದೆ?
2: ಹೌದು ಗುರುವರ್ಯ, ನನ್ನನ್ನು ಇದೇ ಚಿಂತೆ.

0: ಕಾಡುತ್ತಿದೆ.
1: ಅರ್ಜುನ, ನೀನು ಯಾವಾಗ ಬಂದೆ? ಬಂದ ಸದ್ದು ತಿಳಿಯಲೇ ಇಲ್ಲ.
2: ಮನಸ್ಸು ಹರ್ಷದಿಂದಿದ್ದರೆ ಎಲ್ಲವೂ ಸರಾಗವಾಗಿ ತಿಳಿಯುತ್ತದೆ ಅಲ್ಲವೇ?
1: ಮುಂದೇನಾಯ್ತು?
2: ಆ ಹುಡುಗನ ಪರಾಕ್ರಮವನ್ನು, ಚಾಕಚಕ್ಯತೆಯನ್ನು, ಶ್ರದ್ಧೆಯನ್ನು.
3: ಗುರುಗಳೇ, ಆ ಬೇಡನ ಗುಣಗಾನ ಮಾತ್ರ ನಾನು ಸಹಿಸಲಾರೆ. ದಯಮಾಡಿ ದಯಮಾಡಿ ನನ್ನೆದುರು ಆ ಹುಳುವಿನ.
2: ಸತ್ಯವನ್ನು ಹೇಳಲು ಮರೆಮಾಚೇಕೆ? ಆತನ ಗುಣವೈಶಿಷ್ಟ್ಯದಿಂದ ನೀನೇಕೆ ಸಹನೆಯನ್ನು ಕಳೆದುಕೊಳ್ಳಬೇಕು? ವಿದ್ಯಾ ದದಾತಿ ವಿನಿಯಂ, ಅದನ್ನು ಬೆಳೆಸಿಕೋ.
3: ಕ್ಷಮಿಸಿ ಗುರುಗಳೇ, ಅದೇನು, ಆತನ ಬಿಲ್ಗಾರಿಕೆ ನೋಡಿದಾಗಿನಿಂದಲೂ ನನ್ನಲ್ಲೇನೋ ಕಳವಳ, ನನ್ನಲ್ಲೇನೋ ಆತಂಕ ಜಾಸ್ತಿಯಾಗಿದೆ. ಇದನ್ನು ನೀವೇ ಪರಿಹರಿಸಬೇಕು.
1: ಹೇಗೆ ಪರಿಹರಿಸಬೇಕು? ನಿಮ್ಮ ಗುರುಗಳು ಆತನಿಗೆ ಬಿಲ್ವಿದ್ಯೆಯನ್ನು ತ್ಯಜಿಸಿ ತಪಸ್ಸು ಮಾಡಬೇಕೆಂದು ಹೇಳಬೇಕೆ? ಬೇಡ. ಎಲ್ಲೋ ತನ್ನ ಹೊಟ್ಟೆ ಹೊರೆಯಲು ಕರಿತ ನಾಲ್ಕಾರು ವರಸೆಗಳಿಂದ ನೀನು ಚಿಂತಿತನಾಗಬೇಕೆ? ಆತನೆಲ್ಲಿ, ನೀನೆಲ್ಲಿ?
3: ಹಾಗಲ್ಲ ಗುರುಮಾತ, ನನ್ನ ಅಂತರಂಗ ಮಾತ್ರ ಏನೋ ಅಪಶಕುನವನ್ನು ಸೂಚಿಸುತ್ತಲೇ ಇದೆ. ಬೆಳಗಿನಿಂದಲೂ ನನ್ನ ಎಡಗಣ್ಣು ಅದುರುತ್ತಿದೆ. ನನ್ನ ಎದೆಯಲ್ಲಿ ಒಂದು ರೀತಿಯ ಉರಿ, ಏನೋ ಸಂಕಟ.
2: ನಿನಗಾಗುತ್ತಿರುವ ಸಂಕಟಕ್ಕೆ ಕಾರಣವಿದೆ ಅರ್ಜುನ.
1: ಇದೇನಿದು ಅನ್ಯಾಯ? ನೀವು ಇದನ್ನು ಸಮರ್ಥಿಸುತ್ತೀರಾ?
2: ಹಾಗಲ್ಲ ಕೃಪಿ, ಅರ್ಜುನ ಮಹತ್ವಾಕಾಂಕ್ಷಿ. ಈತನ ಸಾಮರ್ಥ್ಯಕ್ಕೆ, ಪೌರುಷಕ್ಕೆ ಇನ್ನೊಬ್ಬ ಸರಿಸಾಟಿಯಾಗಿ ಬಂದಾಗ ಈತನಿಗೆ ಈ ಬದಲಾವಣೆಗಳೆಲ್ಲ ಆಗುತ್ತದೆ. ವಿಧಿಯ ಆಟ ಏನಿರುವುದೋ ಯಾರಿಗೆ ತಿಳಿಯಬೇಕು?
3: ಹೀಗೆ ಕೈ ಚೆಲ್ಲಿದರೆ ನನ್ನ ಕತೆ ಮುಗಿದಂತೆಯೇ. ಏನಾದರೊಂದು ಮಾಡಲೇಬೇಕು ಗುರುವರ್ಯ. ನನ್ನ ಪ್ರತಿಸ್ಪರ್ಧಿಯನ್ನ ಹಿಂದೆ ಹಾಕಬೇಕು. ಇದಕ್ಕಾಗಿ ನೀವೇನಾದರೂ ಮಾಡಲೇಬೇಕು. ನೀವು ಮನಸ್ಸು ಮಾಡಿದರೆ.
2: ಇಬ್ಬಂದಿಗೆ ಸಿಕ್ಕಿಸಬೇಡ ಅರ್ಜುನ, ನಾನೀಗಾಗಲೇ ಸಾಕಷ್ಟು ಸಿಕ್ಕಿಬಿಟ್ಟಿದ್ದೇನೆ, ಇನ್ನು ಯಾಕೆ ನನ್ನನ್ನು ಹಿಂಸಿಸುತ್ತೀ?
3: ಇಲ್ಲ ಗುರುಗಳೇ, ನಿಮ್ಮ ಶಿಷ್ಯನ ಪುರೋಭಿವೃದ್ಧಿಗಾಗಿ ನೀವು ಏನಾದರೊಂದು ಮಾಡಲೇಬೇಕು.
2: ನಡಿ ಅರ್ಜುನ, ನಡಿ, ಎಲ್ಲವೂ ದೈವಿಚ್ಛೆ.
4: ಫ್ರೀಸ್, ಲೈಟ್ಸ್ ಆಫ್. ರೀ ರೀ ರೀ, ಏನ್ರಿ ಅಲ್ಲಿ ನೋಡ್ತಾ ಇದ್ದೀರಾ? ಈ ಕಡೆ ನೋಡ್ರಿ
3: ಸರ್, ಪ್ಲೇ ರೈಟರ್ ಶಂಕರ್ ಬಂದ್ರು ಸರ್.
5: ನಮಸ್ಕಾರ. ನಮಸ್ಕಾರ ನಿರ್ದೇಶಕರಿಗೆ. ನಮಸ್ಕಾರ.
6: ನಮಸ್ಕಾರ.
5: ತೊಂದರೆ ಕೊಟ್ಟೆ ಅನ್ಸುತ್ತೆ, ಕ್ಷಮಿಸಿ ಕ್ಷಮಿಸಿ. ನಿನ್ನೆ ನೀವು ಫೋನ್ ಮಾಡಿದಾಗ ನಾನು ಇರಲಿಲ್ಲ, ಅದಕ್ಕೋಸ್ಕರನೇ ಇವತ್ತು ಬಂದೆ. ಏನಾದರೂ ಚೇಂಜಸ್ ಇತ್ತಾ? ಓಹ್, ಅಂದಹಾಗೆ ಇವರು ನನ್ನ ಅಸಿಸ್ಟೆಂಟು ಶ್ರೀಧರ್ ಅಂತ. ನಾನು ಹೇಳ್ತಾ ಹೋದ ಹಾಗೆ ಇವರು ಸ್ಕ್ರಿಪ್ಟ್ನ ಬರ್ಕೋತಾ ಹೋದ್ರು. ಹೇಳಿ, ಏನಾದರೂ ಚೇಂಜಸ್ ಇತ್ತಾ?
4: ಇಲ್ಲ, ಅದು ನಿನ್ನೆ ದಿನ ರಿಹರ್ಸಲ್ ಆದ್ಮೇಲೆ ನಾನು ಸ್ವಲ್ಪ ಬದಲಾವಣೆ ಮಾಡೋಣ ಅಂತ ಸ್ಕ್ರಿಪ್ಟ್ನ ಮುಂದುವರಿಸಲಿಲ್ಲ.
5: ಓಹೋ,
4: ನೀವು ಜೊತೆಗಿದ್ರೆ ಚೆನ್ನ ಅಲ್ವೇ, ಹಾಗಾಗಿ ನಿಮಗೆ ಬರೋದಕ್ಕೆ ಹೇಳಿದೆ.
7: ಸರ್, ತಾವು ಕಥೆಯಲ್ಲಿ ಬದಲಾವಣೆ ಬಯಸ್ತೀರೋ ಅಥವಾ ನಮ್ಮ ಸ್ಕ್ರಿಪ್ಟ್ನಲ್ಲೋ?
4: ಎರಡರಲ್ಲೂ. ಏನೇ ಬದಲಾವಣೆ ಮಾಡೋದಾದರೂ ಕೂಲಂಕುಷವಾಗಿ ಚರ್ಚೆ ಮಾಡಿ ನಂತರ ಸರಿ ಕಂಡದ್ದು ಮಾಡೋಣ ಅಂತ ನನ್ನ ಆಸೆ. ಹಾಗಾಗಿ ನೋಡಿ, ನಮ್ಮ ಕಲಾವಿದರೆಲ್ಲ ಇಲ್ಲೇ ಇದ್ದಾರೆ, ಚರ್ಚೆ ಪ್ರಾರಂಭ ಮಾಡೋಣೇನು?
5: ಪಾತ್ರಗಳಿಗೆ ಜೀವ ತುಂಬೋ ಬ್ರಹ್ಮ ನೀವು. ಏನಾದರೂ ಬದಲಾವಣೆ ಬಯಸಿದ್ದೀರಿ ಅಂದರೆ ಚೆನ್ನಾಗಿ ಯೋಚನೆ ಮಾಡಿಯೇ ಇರ್ತೀರ. ಆದರೂ ಚರ್ಚೆ ಮಾಡಬೇಕು ಅಂತ ಇರೋದು ನೋಡಿದ್ರೆ ಏನೋ ಗಹನವಾಗಿಯೇ ಇರಬೇಕು ಅಂತ ಅನ್ಸುತ್ತೆ. ಆಯಿತು ಸರ್, ಶ್ರೀಧರ್ ಪಾಯಿಂಟ್ಗಳನ್ನೆಲ್ಲ ನೋಟ್ ಮಾಡ್ಕೋತಾ ಹೋಗಿ, ಆಮೇಲೆ ಸ್ಕ್ರಿಪ್ಟ್ ಮಾಡೋಣಂತೆ.
7: ಆಗಲಿ ಸರ್.
8: ಸರ್, ನೀವು ಏನಾದರೂ ಮಾಡಿ ಈ ಬಡ ಏಕಲವ್ಯನ ಹೆಬ್ಬೆರಳು ಮಾತ್ರ ಉಳಿಸೋ ಕೃಪ ಮಾಡಿ ಸರ್.
5: ಅಲ್ಲ ಇವರೇ, ಓಹ್ ಏಕಲವ್ಯ, ಮಿಸ್ಟರ್ ಏಕಲವ್ಯ, ಈ ನಾಟಕ ಇರೋದೇ ನಿಮ್ಮ ಹೆಬ್ಬೆರಳು ಕತ್ತರಿಸೋದಕ್ಕೆ. ಇಲ್ಲಿ ಅದನ್ನೇನಾದ್ರೂ ಉಳಿಸ್ಬಿಟ್ವಿ ಅಂತ ಅಂದ್ರೆ ಅಲ್ಲಿಗೆ ನಾಟಕನೇ ಇರೋಲ್ಲ ಕಣ್ರಿ. ಏನಂತೀರಿ?
9: ನಾನಿರೋದೆ ನಿನ್ ಬೆರಳು ಕತ್ತರಿಸ ಹಾಕು ಅಂತ ಹಠ ಮಾಡೋಕೆ, ದ್ರೋಣ ಇರೋದೆ ನಿನ್ ಬೆರಳನ್ ಕತ್ತರಿಸಿ ಗುರುದಕ್ಷಿಣೆ ಅಂತ ಬಿಸಾಡೋಕೆ.
8: ಇನ್ನೇನ್ ಕೆಲಸ ನಿನ್ಗೆ, ಬರೀ ಅದೇ.
4: ಓ, ಇಲ್ಲಿ ಸುಮ್ಮನೆ ಹರಟೋ ಬದಲು ಆಗಬೇಕಾಗಿರೋ ಕೆಲಸದ ಬಗ್ಗೆ ಯೋಚನೆ ಮಾಡೋಣ. ನೋಡಿ, ಏಕಲವ್ಯ ತನ್ನ ಹೆಬ್ಬೆರಳನ್ನ ಗುರುದಕ್ಷಿಣೆಯಾಗಿ ದ್ರೋಣರಿಗೆ ಕೊಟ್ಟು ತನ್ನ ಗುರುಭಕ್ತಿಯನ್ನ ಜಗತ್ತಿಗೆ ಸಾರೋದ್ರ ಮೂಲಕ ತಾನೂ ನಿಜವಾದ ಶಿಷ್ಯ ಅಂತ ಪ್ರಖ್ಯಾತ ಆದ. ಆದ್ರೆ ಇಲ್ಲಿ ನನ್ನ ತಾಕಲಾಟ ಏನು ಅಂದ್ರೆ, ಯಾವ ರೀತಿ ಪಾಠಾನೂ ಹೇಳ್ಕೊಡದೆ ತಾನು ಗುರು ಅಂತ ಹೇಳ್ಕೊಂಡಿದ್ದು ದ್ರೋಣರಿಗೆ ಹೇಗ್ ಸರಿ? ಹೀಗೆ ತಾನು ಯಾರಿಂದ ಪಾಠಾನೂ ಕೇಳದೆ ಅಥವಾ ಹೇಳಿಸ್ಕೊಳ್ಳದೆ ಗುರುದಕ್ಷಿಣೆ ಕೊಟ್ಟದ್ದು ಹೇಗ್ ಸರಿ? ಈ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಬೇಕಾಗಿರೋ ವಿಚಾರ. ಏನ್ ಹೇಳ್ತೀರಾ ಶಂಕರ್?
5: ಏನಂತೀರಿ ಶ್ರೀಧರ್?
7: ಇದೇನ್ ಸರ್ ಹೀಗಂದ್ಬಿಟ್ರಿ? ಅಲ್ಲ ಸರ್, ಪಾಠ ಹೇಳ್ಕೊಡದೆ ಏನ್ ಸರ್, ದ್ರೋಣಾಚಾರ್ಯರು ಬಾಯಿ ಬಿಟ್ಟು ಪಾಠ ಹೇಳ್ಕೊಡದೆ ಇರಬಹುದು, ಆದ್ರೆ ಆತ ಏನ್ ಕಲ್ತಿದಾನೋ ಅದೆಲ್ಲ ಈ ದ್ರೋಣಾಚಾರ್ಯ ನೋಡ್ತಾನೆ. ಅಲ್ಲಿಗೆ ಅವರು ಗುರು ಶಿಷ್ಯರು ಆದ ಹಾಗೆ ತಾನೇ?

0: ಶ್ರೀಧರ್, ನೀವು ಹೇಳೋದನ್ನು ನೋಡಿದ್ರೆ ನಾವು ಈ ಜಗತ್ತಿನಲ್ಲಿ ಎಷ್ಟು ಜನರಿಗೆ ಶಿಷ್ಯರಾಗ್ತೀವಿ ಗೊತ್ತಾ? ಎಷ್ಟು ಜನ ನಮಗೆ ಗುರುಗಳಾಗ್ತಾರೆ ಅಲ್ವಾ?
1: ಅದು ಹೇಗೆ ಸರ್?
0: ನೋಡಿ, ನಮ್ಮ ಜೀವನದ ಪ್ರತಿ ಕ್ಷಣ ಕ್ಷಣದಲ್ಲೂ ನಮ್ಮನ್ನು ತಿದ್ದುತ್ತಾ ಇರುವಂತಹ ಹಲವಾರು ವ್ಯಕ್ತಿಗಳನ್ನ ಮತ್ತು ವಸ್ತುಗಳನ್ನು ಕಾಣ್ತೇವೆ. ಇವರೆಲ್ಲರೂ ನಮ್ಮ ಗುರುಗಳೇ.
2: ಅದಕ್ಕೆ ಇರಬೇಕು, ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅನ್ನೋದು.
0: ಸರಿ, ಹಾಗಂತ ಶೋಷಣೆ ಎಷ್ಟರ ಮಟ್ಟಕ್ಕೆ ಸರಿ? ಆ ವಿಚಾರಕ್ಕೆ ಈಗ ಬರೋಣ.
3: ಅಲ್ಲ, ಈ ಗುರುದಕ್ಷಿಣೆನ ಶೋಷಣೆ ಅಂತ ಕರೆಯೋದು ತಪ್ಪಲ್ವಾ ಸರ್? ಹೇಗಾಗತ್ತೆ ಸ್ವಲ್ಪ ಯೋಚನೆ ಮಾಡಿ ನೋಡಿ.
0: ಹಾ, ಈಗ ನೋಡಿ, ನೀವು ನಮಗೆ ಗೊತ್ತಿರೋ ವಿಚಾರ ಅಂತ ತಿಳಿಸ್ತೀರ.
3: ಹೌದು.
0: ನಂತರ ಗೊತ್ತಿಲ್ದಿರೋ ವಿಚಾರನ ಅಲ್ಲಿ ಇಲ್ಲಿ ಹೆಕ್ಕಿ ಹುಡುಕಿ ತಂದು ಸ್ಕ್ರಿಪ್ಟ್ ಅನ್ನು ರೆಡಿ ಮಾಡ್ತೀರ.
3: ಅದು ನಮ್ಮ ಕಸಬು ಸರ್.
0: ನೀವು ಹುಡುಕು ತೆಗೆದ ವಿಚಾರದ ಆ ಪುಸ್ತಕದ ಲೇಖಕರು ಅಕಸ್ಮಾತ್ ಇದನ್ನು ನೋಡಿ ನಿಮಗೆ ಅದನ್ನ ತಿಳಿಸ್ದ ಅಂತ ಇಟ್ಕೊಳ್ಳೋಣ.
3: ಇಟ್ಕೊಳ್ಳೋಣ.
0: ಆತನಿಗೆ ನೀವು ಕೃತಜ್ಞತೆನೂ ಅರ್ಪಿಸಿದ್ರಿ ಅಂತಾನು ಇಟ್ಕೊಳ್ಳೋಣ.
3: ಇಟ್ಕೊಳ್ಳೋಣ.
4: ಅಯ್ಯೋ ಸಾರ್.
0: ಏನಮ್ಮ?
4: ನಂಗಂತೂ ಒಂದ್ ಚೂರು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಈ ಶೋಷಣೆಗೂ ದ್ರೋಣರಿಗೂ ಏಕಲವ್ಯನಿಗೂ ಈ ಉದಾಹರಣೆಗೂ ಎಲ್ಲಿಗೆಲ್ಲಿಗೆ ಸಂಬಂಧ ಸರ್? ಅಲ್ಲ, ನಾವು ಈಗ ಸಾಮಾಜಿಕ ನಾಟಕ ಮಾಡ್ತಾ ಇದೀವೋ ಪೌರಾಣಿಕ ನಾಟಕ ಮಾಡ್ತಾ ಇದೀವೋ? ನಂಗಂತೂ ಒಂದು ಅರ್ಥ ಆಗ್ತಾ ಇಲ್ಲಪ್ಪ.
1: ಇದೇನೋ ಹಿಂಗಂದ್ಬಿಟ್ರಲ್ಲ, ಇದು ಹೊಸ ಅಲೆ ನಾಟಕನಮ್ಮ, ಪ್ರಾಯೋಗಿಕ ನಾಟಕ.
0: ಸ್ವಲ್ಪ ತಡ್ಕೊಳ್ಳಮ್ಮ, ಸ್ವಲ್ಪ. ಶಂಕರ್, ನೋಡಿ, ನೀವು ಕೃತಜ್ಞತೆ ಅರ್ಪಿಸಿದ ನಂತರ ಆತ ಪ್ರಸನ್ನನಾಗಿ ಗುರುದಕ್ಷಿಣೆ ಕೇಳ್ದ ಅಂತ ಅಂದ್ರೆ ನಿಮ್ಮ ಪ್ರತಿಕ್ರಿಯೆ ಏನು?
3: ಗುರುದಕ್ಷಿಣೆ ಪ್ರಶ್ನೆ ಎಲ್ಲಿ ಬರುತ್ತೆ ಸರ್? ಆತನ ಪುಸ್ತಕದ ನಾಲ್ಕಾರು ವಿಚಾರನ ಎಲ್ಲೆಲ್ಲೋ ತೆಗೆದ ಮಾತ್ರಕ್ಕೆ ಗುರುದಕ್ಷಿಣೆನ? ಇಲ್ಲ,
1: ಕೇಳ್ದ ಅಂತೆಲ್ಲ ಇಟ್ಕೊಳ್ಳೋಣ. ಹಾಗೇನ್ ಮಾಡ್ತೀರಾ?
3: ಮಾಡೋದೇನು? ಆತ ಕೇಳದ ಮಾತ್ರಕ್ಕೆ ಕೊಟ್ಟು ಬಿಡ್ತೀರಾ? ಖಂಡಿತ ಇಲ್ಲ, ಕೊಡೋಲ್ಲ ಅಂತಾನೆ ಹೇಳೋದು.
0: ಹಾ ಹಾ ಹಾ, ಈಗ ನಾವು ಹಿಂದಿನ ಡೈಲಾಗ್ ಬರೋಣ. ಗುರು ಶಿಷ್ಯರ ಸಂಬಂಧದ ಬಗ್ಗೆ ಈಗೇನು ಹೇಳ್ತೀರಾ? ನಿಮ್ಮ ಲೆಕ್ಕದಲ್ಲಿ ಗುರು ಅಂತ ಒಪ್ಕೊಂಡ್ರೆ, ಇಲ್ಲ ಅಂತ ಹೇಳ್ತೀರಾದ್ರೆ ಏನ್ ಮಾಡ್ತೀರಾ?
1: ಸರ್ ಸರ್, ಇಲ್ಲಿ ಸ್ವಲ್ಪ ಗೊಂದಲಕ್ಕೆ ಸಿಕ್ಕಾಕೊಂಡಂಗಾಯ್ತಲ್ಲ ಸರ್.
5: ಸರಿಯಾಗಿ ಸಿಕ್ಕಾಕ್ಸಿದ್ರಿ.
0: ಹಾಗಲ್ಲಪ್ಪ, ಇಲ್ಲಿ ಯಾರನ್ನ ಸಿಕ್ಕಾಕ್ಸೋ ಪ್ರಶ್ನೆ ಅಲ್ಲ, ವಿಷಯದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ ಅಂತ ಅಷ್ಟೇ.
3: ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಇದ್ದೀರಾ ಅದನ್ನ ಹೇಳಿಪ್ಪ.
0: ಹಾ, ಅದನ್ನ ತೀರ್ಮಾನಿಸೋದಕ್ಕೆ ನಾವಿಲ್ಲಿ ಸೇರಿರೋದು. ನಾವೀಗ ತಗೊಳ್ಳುವಂತಹ ತೀರ್ಮಾನ, ಕೊಡುವಂತಹ ಸಂದೇಶ ಪ್ರೇಕ್ಷಕ ವರ್ಗಕ್ಕೆ ಸಮಾಧಾನ ತರೋ ಹಾಗಿರ್ಬೇಕು. ಇಲ್ಲಿ ಯಾವ ಸಮಸ್ಯೆನೂ ವಿನಾಕಾರಣ ಉದ್ಭವ ಆಗಬಾರ್ದು, ಇದರಿಂದ ಯಾರ ಮನಸ್ಸು ನೋಯ್ಬಾರ್ದು.
6: ಸರ್, ಸ್ವಲ್ಪ ನಿಧಾನ ಮಾಡಿ ಸರ್. ನೀವೇ ಈ ರೀತಿ ಎಲ್ಲಾ ಆಪ್ಷನ್ಸ್ನೂ ಕೊಟ್ಬಿಟ್ರೆ ಹೇಗೆ ಸರ್?
0: ಹೌದಪ್ಪ, ನಮಗೆ ಏನೇನು ಬೇಕೋ ಅದನ್ನೆಲ್ಲ ಈಗಲೇ ತೀರ್ಮಾನ ಮಾಡದೇ ಇದ್ರೆ ಸರಿಯಾದ ಅಂತ್ಯನ ಎಲ್ಲಿ ಕೊಡೋಕ್ಕಾಗುತ್ತೆ ಅಲ್ವೇ ಶಂಕರ್?
3: ನೀವು ಹೇಳ್ತಾ ಇರೋದು ಸರಿ, ಆದರೆ ಒಂದು ಪ್ರಶ್ನೆ ಮಾತ್ರ ಅರ್ಥ ಆಗ್ತಾನೆ ಇಲ್ಲ.
0: ಏನು?
3: ನೀವು ಮೂಲಾನ ಅಂದ್ರೆ ಮೂಲ ಮಹಾಭಾರತನ ಯಾಕೆ ತಿರುಚ್ತಾ ಇದ್ದೀರಾ ಅಂತ. ವ್ಯಾಸರು ಈ ಕೃತಿನ ಬರೀಬೇಕಾದ್ರೆ ಏನಾದರೂ ಒಂದು ವಿಚಾರನ ತೋರಿಸದೇ ಇರೋಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಲ್ವೇ?
0: ನೋಡಿ ಶಂಕರ್, ನೀವು ಏನ್ ಅಂದ್ಕೊಂಡಿದ್ದೀರೋ ಅದನ್ನ ನಾನು ಒಪ್ಪೋದಿಲ್ಲ. ಯಾಕೆ ಅಂದ್ರೆ ವ್ಯಾಸರು ಬರೆದಂತಹ ಮಹಾಭಾರತನೇ ನಾವು ಓದ್ತಾ ಇದ್ದೀವಿ ಅಂತ ಪುರಾವೆ ಏನಿದೆ? ಈ ಮಹಾಭಾರತ ನಮ್ ದೇಶದಲ್ಲಿ ಎಷ್ಟೋ ಕವಿಗಳ ಕೈ ಸಿಕ್ಕಿ ಹಿಗ್ಗ ಮುಗ್ಗ ಎಳೆದು ಹಲವಾರು ರೂಪ ಪಡೆದು ಹಲವಾರು ಆತಂಕಗಳಿಗೆ ಸಮಸ್ಯೆಗಳಿಗೆ ಪರಿಹಾರನೇ ಕೊಡದೇ ಇರುವಂತಹ ಈ ಮಹಾಭಾರತ ಅಂತ ಅದರಲ್ಲಿ ಮೂಲನ ತಿರುಚೋದು ಹೇಗೆ ಅಂತ.
2: ಹೌದು, ನಮ್ಮ ನಿರ್ದೇಶಕರು ಹೇಳೋದ್ರಲ್ಲೂ ಅರ್ಥ ಇದೆ ಸರ್. ಡೈರೆಕ್ಟ್ರೆ ನೋಡಿ, ಇಲ್ಲಿ ಭಗವದ್ಗೀತೆಯಲ್ಲಿ ಮೂಲ ಶ್ಲೋಕಗಳು 700 ಅಂದ್ರು, 750 ಅಂದ್ರು, ಯಾವ್ದು ಸರಿ? ಈ ಮಹಾಭಾರತನ ಒಬ್ರೇ ಬರೆದಿರೋದು ಅಂತ ನನಗಂತೂ ಅನಿಸ್ತಾನೆ ಇಲ್ಲ. ಬಾಯಿಂದ ಬಾಯಿಗೆ ಬಂದ ಕತೆ ಅಲ್ವೇ ಇದು.
3: ನೋಡಿಪ್ಪ, ಈ ಮೂಲದ ಬಗ್ಗೆ ನನಗೇನು ಅಷ್ಟು ಗೊತ್ತಿಲ್ಲದೆ ಹೋದ್ರು ಒಂದಂತೂ ನಿಜ, ನಾವು ಟ್ರ್ಯಾಕ್ ಬಿಟ್ಟು ಬೇರೆಲ್ಗೂ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದು ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನಿರ್ದೇಶಕರು ಈಗ ಅಂತ್ಯನ ಹೇಗೆ ಮಾಡಬೇಕು ಅಂತ ಇದಾರೆ ಅಂತ ಸ್ವಲ್ಪ ವಿವರಿಸಿದ್ರೆ ಸಾಕು, ಸ್ಕ್ರಿಪ್ಟ್ ಇನ್ನು 5 ನಿಮಿಷದಲ್ಲಿ ರೆಡಿ ಆಗುತ್ತೆ.
6: ಸರ್, ನಂಗನ್ಸುತ್ತೆ
1: ನಿಂಗ ಅನ್ಸೋದು ನನ್ನ ಹೆಬ್ಬೆರಳು ಕತ್ತರಿಸೋದು ಅದ್ಯಾರಿಗೆ ಬೇಕಾಗಿದೆ?
0: ಓ, ಸ್ವಲ್ಪ ಸುಮ್ಮನಿರಯ್ಯ, ನಿಮ್ಗೆ ಯಾವಾಗ್ಲೂ ತಮಾಷೆನೆ. ಹಾ ನೋಡಿ, ಇಲ್ಲಿ ಮೂಲಾನ ಹುಡುಕಿದ್ರೆ ನೀವು ಹೇಳೋ ಹಾಗೆ ಏನಾದರೂ ಒಂದು ವಿಚಾರನ ಅಥವಾ ಒಂದು ವೇದಾಂತನ ಉಳಿಸಿದೆ ಅಂತ ಇಟ್ಕೊಂಡ್ರು ಕೂಡ ಅದೇನಾಗಿರ್ಬಹುದು ಅಂತ ನಿಮಗೇನಾದರೂ ಗೊತ್ತಾ?
3: ನನಗನ್ಸುತ್ತೆ ಸರ್, ದ್ರೋಣ ನೋಡೋರ್ ಕಣ್ಣಿಗೆ ಏಕಲವ್ಯನಿಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ಅನ್ಸಿದ್ರು, ಏಕಲವ್ಯನ್ ಮಾತ್ರ ಹೆಸರುವಾಸಿ ಮಾಡಿಬಿಟ್ಟ.

0: ಒಂದು ತರಹಕ್ಕದ್ ಸರಿ, ಮೋಸನೇ ಜಾಸ್ತಿ ಆಯ್ತಲ್ವೇ. ದ್ರೋಣ ಆತನ ಹೆಬ್ಬೆರಳನ್ನು ಕಡಿದೇನೆ ಇದ್ದಿದ್ರೆ ಆತ ಬಿಲ್ವಿದ್ಯನಲ್ಲೇ ಖಂಡಿತ ಮೇಲೆ ಬರ್ತಾ ಇದ್ದ, ಹೆಸರನ್ನು ಗಳಿಸ್ತಾ ಇದ್ದ. ಈಗೇನಾಯ್ತು ಅಂದ್ರೆ ಬರೀ ಗುರುದಕ್ಷಿಣೆ ಕೊಟ್ಟು ಹೆಸರು ಮಾಡಿದ ಹಾಗಾಯ್ತು ಅಂತ ನನಗನ್ಸುತ್ತೆ.
1: ಅಲ್ಲ ಸರ್, ಅರ್ಜುನ ಎಲ್ಲಿ, ಏಕಲವ್ಯ ಎಲ್ಲಿ, ಇಬ್ರು ಒಂದೇ ತಕಡಿಲಿ ತೂಗ್ತೀರಾ? ಅರ್ಜುನಿಗೆ ಶ್ರೀಕೃಷ್ಣ ಇದ್ದ, ಆದ್ರೆ ಏಕಲವ್ಯಂಗೆ ಯಾರಿದ್ರು ಹೇಳಿ? ನಂಗನ್ಸುತ್ತೆ ದ್ರೋಣ ಏನು ಮಾಡದೆ ಸುಮ್ಮನೆ ಇದ್ದಿದ್ರೆ ಏಕಲವ್ಯ ಬೇಡರಲ್ಲಿ ಒಬ್ಬ ಉತ್ತಮ ಬೇಡನಾಗಿ ಮಾತ್ರ ಇರ್ತಿದ್ನೆ ಹೊರತು ಈ ಪಾಟಿ ಹೆಸರು ಅನುಕಂಪ ಇದೆಲ್ಲ ಗಳಿಸೋಕೆ ಆಗ್ತಾ ಇತ್ತ ನೋಡಿ.
0: ಹಾಗಾದ್ರೆ ಹೀಗೆ ಮಾಡೋಣ,

0: ಈ ದಿನ ನನ್ನ ಅಹೋಭಾಗ್ಯವೆಂದೇ ನಾನು ಅಂದುಕೊಂಡಿರುವೆ. ನಿಮ್ಮಂತಹ ಮಹಾಚಾರ್ಯರು ನಮ್ಮ ಕುಟೀರವನ್ನು ಧೂಲೀಕರಿಸಿದ್ದು ನನ್ನ ಪುಣ್ಯವೇ ಸರಿ. ಪಾವನನಾದೆ ಗುರುವರ್ಯ, ನನ್ನಿಂದೇನಾಗಬೇಕೆಂದು ಆಜ್ಞೆ ಕೊಟ್ಟರೆ ಶಿರಸಾ ವಹಿಸಿ ಪಾಲಿಸುತ್ತೇನೆ. ಆಜ್ಞೆ ಕೊಡಿ, ಆಜ್ಞೆ ಕೊಡಿ ಗುರುವರ್ಯ.
1: ಏನೆಂದು ಕೇಳಲಿ ಏಕಲವ್ಯ, ನಿನಗೇನೆಂದು ಆಜ್ಞೆ ನೀಡಲಿ? ಇಂದು ನಿನ್ನಲ್ಲಿ ಬೇಡಲು ಬಂದಿರುವೆನೇ ಹೊರತು.
0: ಬೇಡಲು ಬಂದಿರುವುದೇ? ಎಂತಹ ಅಪದ್ಯದ ಮಾತು! ನೀವು ನನ್ನಲ್ಲಿ ಬೇಡುವುದೇ? ಈ ಜಗತ್ತಿನಲ್ಲಿ ನಿಮ್ಮಂತಹವರು ನನ್ನಲ್ಲಿ ಬೇಡುವುದೇ? ಅದು ನನ್ನಂತ ಕ್ಷುದ್ರನಲ್ಲೇ? ಇಲ್ಲ ಗುರುವರ್ಯ, ಖಂಡಿತ ಇಲ್ಲ.
1: ಹೇಗೆಂದು ನಿನ್ನನ್ನು ಒಪ್ಪಿಸಲಿ? ನಾನು ಬಂದಿರುವುದು ಬೇಡುವುದಕ್ಕಿಂತ ನೀಚವಾದ ಕೆಲಸ ಮಾಡಲು. ಆದರೆ ಅದರಲ್ಲೂ ಒಳಿತಿದೆ. ನಿನ್ನ ಹೆಸರು ಅಜರಾಮರವಾಗಿ ನಿಲ್ಲಲು ಈಗ ನೀನು ಅರ್ಜುನನ ಪ್ರತಿಸ್ಪರ್ಧಿ ಸ್ಥಾನದಿಂದ.
0: ನಾನು ಅರ್ಜುನನಿಗೆ ಪ್ರತಿಸ್ಪರ್ಧಿಯೇ? ನಾನೆಲ್ಲಿ, ಆ ರಾಜಕುಮಾರನೆಲ್ಲಿ? ನಾನು ಆತನಿಗೆ ಪ್ರತಿಸ್ಪರ್ಧಿ ಯಾವುದರಲ್ಲಿ? ಇದೆಲ್ಲ ಕನಸಿನ ಮಾತು, ಅದರಲ್ಲೂ ನಿಮ್ಮ ಪ್ರಿಯ ಶಿಷ್ಯನ ಮೇಲೆ.
1: ಹಾಗಂದರೆ
0: ತಡ ಮಾಡಬೇಡಿ ಗುರುಗಳೇ, ತಡ ಮಾಡಬೇಡಿ. ನೀವು ಏನು ಹೇಳಲು ಬಂದಿರುವರೋ ಅದನ್ನು ನಾನು ಕೊಡಲು ಸಿದ್ಧ. ಅದಕ್ಕೆ ನಾನು ಯಾವಾಗಲೂ ಸಿದ್ಧನಾಗಿರುವೆ. ದುಃಖದಿಂದ ನಿಮ್ಮ ಗುರುದಕ್ಷಿಣೆ ನೀಡಲಾರೆ ಗುರುಗಳೇ, ಅತ್ಯಂತ ಸಂತೋಷದಿಂದ ಒಪ್ಪಿಸುವೆ. ಗುರು ಶಿಷ್ಯರ ಸಂಬಂಧ ಅಜರಾಮರವಾಗಿರಬೇಕೇ ಹೊರತು ನನ್ನ ಹೆಸರಲ್ಲ. ಇದು
1: ಅಯ್ಯೋ, ನಾನು ಕೇಳುವ ಮೊದಲೇ ಜರುಗಿತೇ ಈ ಕಾರ್ಯ. ಗುರುವಾಗದೆ ಗುರುವೆನಿಸಿಕೊಂಡು ಗುರುದಕ್ಷಿಣೆಯನ್ನು ಪಡೆದ ನನ್ನ ತನಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ.
0: ಇದೋ ಗುರುಗಳೇ ನನ್ನ ವಚನದೊಂದಿಗೆ ಹೆಬ್ಬೆರಳು, ನೀವೇ ನನ್ನ ಗುರುಗಳು. ಗುರುವಾಗದೆ ಗುರು ನೀವೆಂದು ನಿಮ್ಮನ್ನು ಏಕೆ ಹಳಿದುಕೊಳ್ಳುವಿರಿ? ಗುರುದಕ್ಷಿಣೆ ಪಡೆದ ನೀವು ನನ್ನ ನಿಜವಾದ ಗುರುಗಳೇ ಅಲ್ಲವೇ?
1: ಹೌದು ಏಕಲವ್ಯ, ನಿಜವಾದ ಶಿಷ್ಯನೇ ನೀನು, ನಿಜವಾಗಿಯೂ ನೀನೇ. ಶಿಷ್ಯನಾದ ನೀನು ಅಜರಾಮರವಾಗಿ ಈ ಜಗತ್ತಿನಲ್ಲಿ ಕಲಿಯುವ ಹಂಬಲದ ಎಲ್ಲ ಯುವ ಪೀಳಿಗೆಗೆ ಒಳ್ಳೆಯ ಉದಾಹರಣೆ ನೀನಾಗುವೆ. ಇದಕ್ಕೆ ಆ ಸೂರ್ಯ ಚಂದ್ರರೇ ಸಾಕ್ಷಿ.
2: ಫ್ಯಾಂಟಾಸ್ಟಿಕ್, ಬಹಳ ಬಹಳ ಅದ್ಭುತವಾಗಿ ಬಂತು ದ್ರೋಣ. ಏಕಲವ್ಯ, ನಿಜವಾಗಿಯೂ ಅನುಭವ ಮಾಡಿದ್ರೆ. ವೆರಿ ಫೈನ್, ವೆರಿ ಫೈನ್ಸ್.
3: ನೀವು ಒಪ್ಪುವುದೇ ಕಷ್ಟ, ನೀವು ಒಪ್ಪಿದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಸರ್?
4: ಅಲ್ವೇ,
0: ನೀವು ನಮ್ಮ ಆಕ್ಟಿಂಗ್ ಏನೋ ಒಪ್ಪಿದ್ರೆ
3: ಸರಿ,
0: ಆದ್ರೆ ನಿಮ್ ಕಥೆಯನ್ನ ನಿರೂಪಣೆಯನ್ನ ನಾನ್ ಮಾತ್ರ ಒಪ್ಪದಿಲ್ಲ. ನೋಡಿ, ಇಷ್ಟೆಲ್ಲ ವಿಸ್ತಾರವಾಗಿ ವಿಚಾರ ಮಾಡಿ ನನ್ನ ಹೆಬ್ಬೆರಳನ್ನ ಕತ್ತರಿಸಿದ್ರೆ ಏನ್ ಪ್ರಯೋಜನ?
3: ಅದಕ್ಕೆ
0: ನಾನು ಮೊದಲಿಂದಲೂ ಹೇಳ್ತಾನೆ ಬಂದೆ, ಏನಾದ್ರೂ ಥ್ರಿಲ್ ಇರ್ಲಿ, ಡಿಫ್ರೆಂಟ್ ಆಗಿ ನನ್ನ ಹೆಬ್ಬೆರಳು ಉಳಿಸ್ಲಪ್ಪ ಅಂತ. ಆದ್ರೆ
4: ರೀ ರೀ ಮಿಸ್ಟರ್ ಏಕಲವ್ಯ, ನಿಮ್ ಹೆಬ್ಬೆರಳನ್ನ ಇನ್ನೊಂದ್ಸಲ ಸರಿಯಾಗಿ ನೋಡ್ಕೊಳ್ರಿ. ನೀವು ಮಾತಾಡ್ತಾ ಇರೋದನ್ನ ನೋಡಿದ್ರೆ ನೀವೆಲ್ಲೋ ನಿಜವಾಗೂ ಹೆಬ್ಬೆರಳನ್ನ ಕತ್ತರಿಸಿ ಕೊಟ್ಬಿಟ್ಟಿದ್ದೀರೇನೋ ಅಂತ ಅನಿಸ್ತಾ ಇದೆ. ಬೆರಳಿದೆಯಾ ನೋಡ್ಕೊಳ್ರಪ್ಪ.
5: ಅಲ್ರಿ, ಈ ನಾಟಕ ಎಷ್ಟೇ ಆದ್ರೂ ತಿದ್ದಿ ಬರೆದಿರೋ ನಾಟಕ ಅಲ್ವೇ, ಅದಕ್ಕೆ ನೀವ್ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ?
6: ಅಂತೂ ಎಲ್ಲ ಸಾಂಗವಾಯ್ತು. ಆ ಶಂಕರ್, ನಾಟಕದ ಹೆಸರೇ ಹೇಳಲಿಲ್ವಲ್ಲ.
5: ಅಯ್ಯೋ, ಅದಕ್ಕೆ ಯಾಕೆ ಕಷ್ಟ ಪಡ್ಬೇಕು? ತಿದ್ದಿ ಬರದ ನಾಟಕ.
6: ತಿದ್ದಿ ಬರದ ನಾಟಕ? ಹಾ,

ರಚನೆ ಎಚ್.ಎನ್. ಪ್ರಕಾಶ್. ಪಾತ್ರವರ್ಗದಲ್ಲಿ ನಿರ್ದೇಶಕ ಬಿ.ಆರ್. ವಿಜಯ್‌ಕುಮಾರ್, ದ್ರೋಣ ಜನಾರ್ದನಾಚಾರಿ, ಅರ್ಜುನ ಟಿ.ಎ. ಮಹೇಶ್, ಏಕಲವ್ಯ ಎ.ವಿ. ರುದ್ರಪ್ಪಾಜಿರಾವ್, ಕೃಪಿ ಟಿ.ಡಿ. ಶಕುಂತಳಾ, ಶಂಕರ್ ಎನ್.ಆರ್., ಶ್ರೀಧರ್ ಎಂ.ಎಸ್. ಶ್ರೀಧರ್.

0: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈತುಂಬ ಕೆಲಸಗಳು ಬಾಕಿ.
1: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
2: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
1: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
0: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
1: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
0: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.
1: ಕೈ ಕೆಸರಾದರೆ ಬಾಯಿ ಮೊಸರೆಂಬ

ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ. ಕಡ್ಡಾಯವಾಗಿ ಧರಿಸಬೇಕು, ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

0: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ನಾವು ಬೆಳೆದಂತ